ಆಕಾಶವಾಣಿ ವಿಜಯಪುರ ಕೇಂದ್ರ ಕಂಪನಕಗಳು 101.8 ಮೆಗಾಹರ್ಟ್ಸ್ಗಳು. ಇಂದು 2026 ಇಸ್ವಿ ಸೆಪ್ಟೆಂಬರ್ ತಿಂಗಳು 24 ತಾರೀಕು, ಇಂದು ಗುರುವಾರ. ಇಂದು ನಮ್ಮ ನಿಲಯದ ಬೆಳಗಿನ ಮೊದಲ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಭಾರತಿ ಸುಣಗಾರ ಮಾಡುವ ಶುಭ ಮುಂಜಾವಿನ ಆತ್ಮೀಯ ನಮಸ್ಕಾರಗಳು. ಸಮಯ ನಸುಕಿನ 5:58

ಆಕಾಶವಾಣಿ ವಿಜಯಪುರ. ಇನ್ನೀಗ ನಿಲಯವು ಇಂದು ಬಿತ್ತರ ಮಾಡುವ ಕಾರ್ಯಕ್ರಮಗಳ ಪರಿಚಯ ಕೇಳಿ. ಸರಿಯಾಗಿ 6:10 ವಂದನಾ ಭಕ್ತಿಗೀತೆಗಳ ಕಾರ್ಯಕ್ರಮ ನಮ್ಮ ನಿಲಯದಿಂದ ಮೂಡಿಬರುವುದು. 6:30 ಚಿಂತನ ಬೆಂಗಳೂರು ನಿಲಯದಿಂದ ಡಾಕ್ಟರ್ ಗಿರಿಜಾಪತಿ NM ಅವರಿಂದ 6:35 ರೈತರಿಗೆ ಸಲಹೆಗಳು. 6:45 ಜಾನಪದ ಸಂಗೀತ ಕಾರ್ಯಕ್ರಮ ಕೇಳುತ್ತೀರಿ. ಇದರಲ್ಲಿ ಮರಿಯಪ್ಪ ದಾಸರ್ ಮತ್ತು ಸಂಗಡಿಗರಿಂದ ಏಕತಾರೆ ಪದಗಳು. 7:00 ನಿಲಯದ ಕಾರ್ಯಕ್ರಮಗಳ ಮುಖ್ಯಾಂಶಗಳು. 7:15 ಭಾವಗೀತೆಗಳ ಕಾರ್ಯಕ್ರಮ. 7:45 ಕನ್ನಡ ಚಿತ್ರಗೀತೆಗಳು. ಇಂದು ಬೆಳಗ್ಗೆ 9:10 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು 25 ಸಾರ್ವಜನಿಕ ಸೇವೆ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ಸರಣಿ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರುವುದು. 8:30 ಚಜ್ಜಿ ರೊಟ್ಟಿ ಚೌಳಿಕೆ ಕಾರ್ಯಕ್ರಮದ ಮರುಪ್ರಸಾರ. ನಂತರ ಮಿಶ್ರಗೀತೆಗಳ ಕಾರ್ಯಕ್ರಮ. 9:45 ಕನ್ನಡ ಚಿತ್ರಗೀತೆಗಳು. 10:00 ಗಾನಗಂಗೆ ಕಾರ್ಯಕ್ರಮ ಬೆಂಗಳೂರು ನಿಲಯದಿಂದ. ಈ ಬೆಳಗ್ಗೆ 11:00 ಅರಣ್ಯ ಇಲಾಖೆ ನಿಮ್ಮ ಪ್ರಶ್ನೆ ನಮ್ಮ ಉತ್ತರ, ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಕೇಳಿ ಕೃಷಿ ಅರಣ್ಯ ನಡೆಸಿಕೊಡುತ್ತಾರೆ KV ಕೃಷ್ಣಪ್ಪ. ಈ ಕಾರ್ಯಕ್ರಮ ರಾಜ್ಯವ್ಯಾಪಿ

ಇಲ್ಲಿ ಮೂಡಿಬರುವುದು. 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕೊಡಗಿನ ಪೊನ್ನೆಪೇಟೆ ಶಿವಮಂಗಳ ಕುಮಟೂರಿನ ಕಂಟ್ರೋಗಡ್ ಸಂಜೀನಿ ಸೋಮಯ್ಯ ಅವರಿಂದ ಸಣ್ಣ ಕತೆ ಕ್ಷಮಿಸಿಬಿಡು ನನ್ನ. ಬಳಿಕ ಪೊನ್ನೆಪೇಟೆ ಬಾಳೆಲೆಯ ಕಾವೇರಿ ಕಲಾ ಸಮಿತಿಯ ಸದಸ್ಯರಿಂದ ಸಾಂಪ್ರದಾಯಿಕ ಗೀತೆಗಳನ್ನು ಕೇಳುತ್ತೀರಿ. ನಿರ್ವಹಣೆ ಎಂ ಶಕುಂತಲಾ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಸಹಪ್ರಸಾರದಲ್ಲಿ ಕೇಳಿಬರುತ್ತದೆ. ಹಾಗೆ 12:30 ಆರೋಗ್ಯ ಸಂಚಿಕೆಯಲ್ಲಿ ಅಂತಾರಾಷ್ಟ್ರೀಯ ಯುವ ವೇದಿ ದಿನ ಸೆಪ್ಟೆಂಬರ್ 23 ಈ ಕುರಿತು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪದ ಆಯುರ್ವೇದ ತಜ್ಞರಾದ ಡಾಕ್ಟರ್ ಸುಕೃತ್ ಜಿ ಅವರೊಡನೆ ಸಂದರ್ಶನ. ಸಂದರ್ಶಕರು ಎಂಕೆ ಶಿವಕುಮಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರುವುದು.

ಇಂದು ಮಧ್ಯಾಹ್ನ 1 ಗಂಟೆಗೆ ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಕುರಿತು ಡಾಕ್ಟರ್ ಪ್ರಭಾಕರ್ ಬಿಎನ್ ಅವರಿಂದ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 2:40 ಸ್ನೇಹ ಭಾರತಿ. ಇನ್ನು ನಿಲಯದಿಂದ ಇಂದು ಸಂಜೆ ಪ್ರಸಾರದಲ್ಲಿ ಇಂದು ಸಂಜೆ 5 ಗಂಟೆಗೆ ಸವಿಗಾನ ಮಧುರ ಗೀತೆಗಳ ಗಾಯನ. 6 ಗಂಟೆಗೆ ಇಂದು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಕೇಳುತ್ತೀರಿ. 6:10 ಚಜ್ಜಿ ರೊಟ್ಟಿ ಚೌಳಿಕಾಯಿ ನೀತಿಗತೆ ಸರಣಿ ಕಾರ್ಯಕ್ರಮ ಮೂಡಿಬರುವುದು. ಜಿಲ್ಲಾ ವಾರ್ತಾಪತ್ರ 6:30 6:35 ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳು. ಈ ಸಂಜೆ 6:51 ಕಿಸಾನ್ ವಾಣಿ ಕಾರ್ಯಕ್ರಮ ಬೆಂಗಳೂರು ನಿಲಯದಿಂದ ಮೂಡಿಬರಲಿದೆ. ನಂತರ 7:20 ಜಾನಪದ ಸಂಗೀತ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದ ಸಹಪ್ರಸಾರದಲ್ಲಿ ಬಿತ್ತರವಾಗುತ್ತದೆ. 7:45 ಚಿತ್ರಗೀತೆಗಳು, 8 ಗಂಟೆಗೆ ಸವಿ ನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳು, ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ರಾತ್ರಿ 8:30. 9:15 ಸ್ಪಾಟ್ಲೈಟ್ ಕನ್ನಡ ಅವತರಣಿಕೆ ಬೆಂಗಳೂರು ನಿಲಯದಿಂದ. ರಾತ್ರಿ 9:30 ಇಂಗ್ಲಿಷ್ ಶಿವವಾಣಿ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ನಿಲಯದಿಂದ ಮೂಡಿಬರುವುದು. ರಾತ್ರಿ 10 ಗಂಟೆಗೆ ಏಷ್ಯನ್ ಗೇಮ್ಸ್ 2026 ದಿನದ ಮುಖ್ಯಾಂಶಗಳನ್ನು ಕೇಳಲಿದ್ದೀರಿ. 10:20 ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೆಲೋಡಿ ಟೈಮ್. ಇವು ನಮ್ಮ ನಿಲಯದಿಂದ ಇಂದು ಮೂಡಿಬರುವ ಕಾರ್ಯಕ್ರಮಗಳ ಪರಿಚಯ ಕೇಳಿದ್ರಿ. ಸಮಯ 6:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ನಿರೀಕ್ಷೆಯಲ್ಲಿರಿ.

0: ಇದುವರೆಗೆ ವಂದನಾ ಭಕ್ತಿಗೀತೆಗಳ ಕಾರ್ಯಕ್ರಮ ಮೂಡಿಬಂತು. ಇನ್ನೀಗ ಸಮಯ 6:55 ಈಗ ಕೇಳಿ ಚಿಂತನ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸರಿಗೆ 6:30.
1: ಆಕಾಶವಾಣಿ ಚಿಂತನ ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ.
2: ಅರಿವು ಮತ್ತು ಹರಿವು ಇವೆರಡು ಪದಗಳ ನಡುವೆ ಸೂಕ್ಷ್ಮ ಹಾಗೂ ಸ್ಥೂಲವಾದ ಅರ್ಥ ಹಾಗೂ ಧ್ವನಿ ವ್ಯತ್ಯಾಸಗಳಿವೆ. ಆದರೆ ಇವೆರಡನ್ನು ಪರಸ್ಪರ ಪೂರಕ ಅರ್ಥ ಹಾಗೂ ಧ್ವನಿಗಳಲ್ಲಿ ಗಮನಿಸಿದಾಗ ಮನುಷ್ಯರ ಮುಂಬಾಳಿನಲ್ಲಿ ನಿರಂತರವಾಗಿ ಅಗತ್ಯವಾದ ಅರಿವಿನ ಹರವು ಎಂಬುದರ ವೈಶಾಲ್ಯತೆ ವೇದ್ಯವಾಗುತ್ತದೆ. ಅರಿ, ಅರಿಪು, ಅರಿಮೆ, ಅರಿವು ಎಂದರೆ ತಿಳಿ, ತಿಳಿಸು, ತಿಳಿವಳಿಕೆ, ಜ್ಞಾನ ಎಂದಾದಲ್ಲಿ ಹರಿವು ಎಂಬುದು ಮುನ್ನಡೆ, ಪ್ರವಹಿಸು ಎಂದಾಗುತ್ತದೆ. ಅರಿವಿನ ಹರಿವು ಎನ್ನುವುದನ್ನು ಅಪಾರವಾದ ಜ್ಞಾನ, ಪ್ರಕಾಂಡ ಪಾಂಡಿತ್ಯ, ಅದ್ಭುತ ವಿವೇಕ, ಅಪ್ರತಿಮ ಚಾತುರ್ಯ, ಬೌದ್ಧಿಕತೆ, ಬುದ್ಧಿವಂತಿಕೆ, ಚುರುಕುಮತಿತ್ವ, ತೀಕ್ಷ್ಣಮತಿ, ಅಪಾರ ಜಾಣ್ಮೆ, ಜ್ಞಾನದ ಪ್ರವಹನ, ತಿಳುವಳಿಕೆಯ ಆಳ ಎಂದೆಲ್ಲ ವಿಶ್ಲೇಷಿಸಬಹುದಾಗಿದೆ. ಈ ಜಗತ್ತಿನಲ್ಲಿನ ಪ್ರತಿಯೊಬ್ಬ ಮನುಷ್ಯರೂ ಸಹ ಯಾವುದೇ ದೇಶ, ಭಾಷೆ, ಮತ ಪಂಥ, ಕುಲ, ಜಾತಿ ಇತ್ಯಾದಿಗಳಿಗೆ ಸೇರಿರಲಿ, ಗಂಡ ಆಗಿರಲಿ, ಹೆಣ್ಣ ಆಗಿರಲಿ, ಯಾವುದೇ ವಯೋಮಾನದಲ್ಲಿರಲಿ, ಅದರಲ್ಲಿಯೂ ವಿದ್ಯಾವಂತ ಅಥವಾ ಅವಿದ್ಯಾವಂತರಾಗಿರಲಿ, ಆಗಿಲ್ಲದೇ ಇರಲಿ, ತಮ್ಮ ತಮ್ಮ ದೈನಂದಿನ ಜೀವನ ನಿರ್ವಹಣೆಗೆ

0: ಪಡೆದುಕೊಳ್ಳಬೇಕಾದದ್ದು ಅರಿವು. ಕವಿರಾಜ ಮಾರ್ಗದಲ್ಲಿ ಮಾ ಮೂಗರಂ ಅರಿಪಲ್ಕೆ ಅರಿವರ್ ಎಂದು ಹೇಳಿದೆ. ಇದರರ್ಥ ಮೂಗನಿಗೂ ಸಹ ಯಾವುದಾದರೂ ವಿಷಯದ ಬಗ್ಗೆ ತಿಳಿಸಿದಲ್ಲಿ ತಿಳಿವು ಮೂಡುತ್ತದೆ. ಈ ತಿಳವಳಿಕೆ ಎನ್ನುವುದು ಮನುಷ್ಯರು ತಮ್ಮ ತಮ್ಮ ಸುತ್ತಲಿನ ಪ್ರಕೃತಿ, ಇತರೆ ಜೀವಲೋಕದ ಪ್ರಾಣಿ ಮತ್ತು ಪಕ್ಷಿ ಪ್ರಪಂಚದೊಂದಿಗೆ ಸಮನ್ವಯ ಭಾವಗಳಿಂದ ಬಾಳುವಂತೆ ಮಾಡುವಲ್ಲಿ ದಿಕ್ಸೂಚಿ ಇದ್ದಂತೆ. ಮನಃಶಾಸ್ತ್ರಜ್ಞರು ಅರಿವನ್ನು ಸಂವೇದನೆ, ಭಾವನೆ, ಅನುಭೂತಿ, ಸಂಕಲ್ಪ, ಇಚ್ಛಾಶಕ್ತಿ, ಪ್ರೇರಣೆ ಎಂದು ವಿಶ್ಲೇಷಿಸಿದ್ದು, ಇವು ಮೂರು ಪ್ರಜ್ಞೆಯ ಅಂತಿಮ ಕ್ರಿಯೆಗಳೆಂದು ಗುರುತಿಸಿದ್ದಾರೆ. ವಾಸ್ತವದಲ್ಲಿ ಮನುಷ್ಯರನ್ನು ಮನುಷ್ಯರನ್ನಾಗಿ ಮಾಡುವುದೇ ಅವರಲ್ಲಿನ ತಿಳುವಳಿಕೆಗಳು. ಈ ತಿಳುವಳಿಕೆಗಳನ್ನು ಸಂಸ್ಕಾರವೆಂದು, ಪ್ರಬುದ್ಧತೆ, ಹಿರಿಮೆ, ಹಿರಿತನ, ಉತ್ತಮ ಆದರ್ಶಮಯ ಹಾಗೂ ಅನುಸರಣೀಯ ವ್ಯಕ್ತಿತ್ವದ ಪ್ರತೀಕವೆಂದು ನೋಡಲಾಗುತ್ತದೆ. ಅಹಿಂಸೆ, ಸತ್ಯ, ದಯೆ, ಕರುಣೆ, ಪ್ರೀತಿ, ವಿಶ್ವಾಸ, ಪರಸ್ಪರ ನೇಹ ಭಾವ, ಗೌರವದ ನಡೆ ನುಡಿ ಮುಂತಾದ ಸದ್ಗುಣಗಳ, ಸಚ್ಚರಿತೆಯ ನಡಾವಳಿಗಳ ಸಂಸ್ಕೃತಿ ಎಂದು ಜಗತ್ತಿನ ಎಲ್ಲ ತತ್ವಜ್ಞಾನಿಗಳು, ಧರ್ಮ ಸೂತ್ರಗಳ ಪ್ರತಿಪಾದಕರು, ದಾರ್ಶನಿಕರು, ಪ್ರವಾದಿಗಳು, ಸಾಧು ಸಂತರು, ಶಿವಶರಣರು, ದಾಸರು, ತತ್ವಪದಕಾರರ ಆದಿಯಾಗಿ ಬಹುತೇಕರು ಹೇಳುತ್ತಲೇ ಬಂದಿದ್ದಾರೆ. ಅರಿವೇ ಗುರು, ನಿನಗೆ ನೀನೇ ಗುರು. ಈ ಅರಿವನ್ನು ಕ್ರಮವಾಗಿ ಆಗು ಮಾಡಿಕೊಳ್ಳುತ್ತಾ ನಿನ್ನನ್ನು ನೀನು ಸಂಪೂರ್ಣ ತಿಳಿದಾಗ ಸೃಷ್ಟಿಕರ್ತನ ಔದಾರ್ಯಗಳು ಅರ್ಥವಾಗಬಲ್ಲವು. ಹಾಗೆ ಮುಂದೆ ಸಾಗಿದಲ್ಲಿ ನೀನು ನಿನ್ನ ಮನೆಯ ಸದಸ್ಯ ಮಾತ್ರವಲ್ಲ, ನಿನ್ನ ಊರು, ನಾಡು, ದೇಶ ಹಾಗೂ ವಿಶ್ವದ ಸದಸ್ಯ ಮತ್ತು ವಿಶ್ವ ಪ್ರಜೆ ಎಂಬ ವಿಶಾಲ ಭಾವಗಳು ಮನೆ ಮಾಡತೊಡಗುತ್ತವೆ. ಇದರಿಂದಾಗಿ ನಮ್ಮ ನಮ್ಮೊಳಗೆ ಹುಟ್ಟಿಕೊಂಡ ಜಾತಿ, ಕುಲ, ಮತ ಧರ್ಮ, ಲಿಂಗ, ತರತಮಗಳಂತಹ ಅಜ್ಞಾನಗಳು ಇಲ್ಲವಾಗಿ ಅರಿವಿನ ಬೆಳಕು ನಮ್ಮನ್ನು ಆವರಿಸುತ್ತದೆ. ವಿಶ್ವದೊಳಗೆ ಒಂದಾಗಿ ಬಾಳಿಸುವ ವಿಶ್ವಾತ್ಮ ವ್ಯಕ್ತಿತ್ವದತ್ತ ಹೊರಳುವಂತೆ ಮಾಡುತ್ತದೆ. ಇದರಿಂದಾಗಿ ಅರಿವಿನ ಹರವನ್ನು ವಿಶ್ವಜ್ಞಾನದ ಕೋಶವೆಂದು ತಿಳಿಯಬೇಕಿದೆ. ವಿಶ್ವದ ವಿಷಮತೆಗಳಿಗೆ ತಿಲಾಂಜಲಿ ಇಡಬೇಕಿದೆ. ನಮಗಾರಿಗೂ ಯುದ್ಧ ಬೇಡ, ಶುದ್ಧ ಜ್ಞಾನ ಬೇಕು. ಬುದ್ಧನ ಮಹಾಬಳಕಿನ ಅರಿವು ಬೇಕೆಂಬ ಭಾವಗಳು ಮೂಡುತ್ತವೆ. ನಿನಗೆ ವಿಶ್ವದ ಸೃಷ್ಟಿ, ಸ್ಥಿತಿ, ಪ್ರಳಯ ಅಥವಾ ಶೂನ್ಯ ತತ್ವದ ಸೂಕ್ಷ್ಮಾತಿ ಸೂಕ್ಷ್ಮತೆಗಳು ಅರ್ಥವಾಗಬೇಕಾದರೆ ನಿನ್ನ ಅರಿವಿನ ಹರವು ವಿಸ್ತರಿಸುತ್ತಾ ಮುಂದಾಗಬೇಕಿದೆ.
1: ಇದುವರೆಗೂ ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ವಿಜಯಪುರ, ಸಮಯ ಬೆಳಗಿನ 6:35. ಇನ್ನೀಗ ಕೇಳಿ ರೈತರಿಗೆ ಸಲಹೆಗಳು.

ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನಾನು ಶ್ವೇತಾ ಮನ್ನಿಕೇರಿ, ಗೃಹ ವಿಜ್ಞಾನ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಅಡಿಯಲ್ಲಿ ಬರುವ ಕೃಷಿ ವಿಜ್ಞಾನ ಕೇಂದ್ರ ವಿಜಯಪುರ ವತಿಯಿಂದ ಇವತ್ತಿನ ಕಾರ್ಯಕ್ರಮದಲ್ಲಿ ಸರಿಯಾದ ತಳಿಗಳ ಆಯ್ಕೆ, ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆಯಲ್ಲಿ ಹೆಚ್ಚಿನ ಆದಾಯವನ್ನು ಗಳಿಸುವಲ್ಲಿ ಅದರ ಮಹತ್ವ ಮತ್ತು ಪಾತ್ರಗಳನ್ನು ತಿಳಿದುಕೊಳ್ಬೇಕಂತಂದರೆ, ಯಾಕೆ ತಳಿಗಳ ಆಯ್ಕೆ ಬಹಳ ಮುಖ್ಯ ಅಂತಂದರೆ, ಯಾವುದೇ ರೈತ ಏನು ಮಾಡ್ತಾರೆ, ಬೀತ ಬಿತ್ತಿ ಕಟಾವಾದ ನಂತರ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋದು ಅಥವಾ ಮಾರುಕಟ್ಟೆ ಬಗ್ಗೆ ತಿಳ್ಕೊಳ್ಳೋದು, ಸಂಸ್ಕರಣೆ ಬಗ್ಗೆ ತಿಳ್ಕೊಳ್ಳೋದು ಮಾಡ್ತಾರೆ. ಅದನ್ನು ಹೊರತುಪಡಿಸಿ ಬಿತ್ತುವ ಮುನ್ನ ತಳಿಗಳ ಬಗ್ಗೆ ಸರಿಯಾದ ಮಾಹಿತಿನ ತಿಳ್ಕೊಂಡಾಗ, ಉದಾಹರಣೆಗೆ ಈಗ ತೊಗರಿ ಬಿತ್ತುತ್ತಾ ಇದ್ದಾರೆ, ಹೆಸರು ಬಿತ್ತುತ್ತಾ ಇದ್ದಾರೆ, ಸಜ್ಜೆ ಬಿತ್ತಿದ್ದಾರೆ, ಈರುಳ್ಳಿ ಆಗಿರ್ಬೋದು ಮತ್ತು ಕಬ್ಬುಗಳಾಗಿರ್ಬೋದು, ಈ ರೀತಿಯಾದಾಗ ಉದಾಹರಣೆಗೆ ತೊಗರಿನ ನಾವು ತಗೊಂಡಾಗ, ಬಿತ್ತನೆಗೆ ಬಿತ್ತಿರುವಂಥ ಬೀಜ ಕಟಾವಾದ ತಕ್ಷಣ ಬಿತ್ತನೆಗೆ ಹೋಗುತ್ತಾ, ಸಂಸ್ಕರಣೆಗೆ ಹೋಗುತ್ತಾ, ಮೌಲ್ಯವರ್ಧನೆಗೆ ಹೋಗುತ್ತಾ? ಬಿತ್ತನೆಗೆ ಅಂದರೆ ಉದಾಹರಣೆಗೆ ನಾವು ಫೌಂಡೇಶನ್ ಸೀಡನ್ನು ಬಿತ್ತಿದರೆ ಅದು ಕನ್ವರ್ಟ್ ಆಗಿ ಬೀಜಗಳಾಗಿ ಎಲ್ಲ ಕಟಾವಾದ್ಮೇಲೆ ಸರ್ಟಿಫೈಡ್ ಸೀಡ್ ಆದಾಗ ಅದು ಮರು ಬಿತ್ತನೆಗೆ ಸೂಕ್ತವಾದಂಥ ತಳಿಯಿಂದ ಬರುವಂಥ ಸರ್ಟಿಫೈಡ್ ಸೀಡ್ಸ್ ಅಂತ ಹೇಳ್ತೀವಿ, ಅದು ಬಿತ್ತನೆಗೆ ಭಾಳ ಸೂಕ್ತವಾಗಿರ್ತದೆ. ಅದೇ ನಾವು ಅದು ಟ್ರುತ್ಫುಲ್ ಸೀಡಾಗಿ ಸರ್ಟಿಫೈಡನ್ನು ಬಿತ್ತಿ ಟ್ರುತ್ಫುಲ್ ಸೀಡ್ಗಳನ್ನ ತೊಗೊಂಡಾಗಿ ಅದು ಸೇವನೆಗೆ ಸೂಕ್ತ, ಅಂದರೆ ಸಂಸ್ಕರಣೆಗೆ ತೊಗರಿ ಇದ್ದಿದ್ದು ಬೇಳೆ ಆಗೋಂಥದ್ದು, ತೊಗರಿ ಇದ್ದಿದ್ದು ಹಿಟ್ಟಾಗುವಂಥದ್ದು. ಇನ್ನು ಮೌಲ್ಯವರ್ಧನೆ ಅಂತ ಬಂದರೆ, ತೊಗರಿ ಇದ್ದಿದ್ದು ಹಿಟ್ಟಾದಾಗ ಎಷ್ಟು ಫೈನ್ ಪೌಡ್ರ್ ಬರುತ್ತೆ, ಅದರಿಂದ ಕುಕ್ಕೀಸ್ ಆಗಿರ್ಬೋದು, ಬ್ರೆಡ್ ಆಗಿರ್ಬೋದು.

ದಾಲ್ ಕಿಚಡಿ ಆಗಿರ್ಬೋದು, ಇನ್ನಿತರ ಸಾಕಷ್ಟು ಪದಾರ್ಥಗಳನ್ನು ನಾವು ಮಾಡುವಂಥದ್ದು ಮೌಲ್ಯವರ್ಧನೆ ಅಂತ ಹೇಳ್ತಾ ಬರ್ತೀವಿ. ಇನ್ನೊಂದು ನಾವು ಸರಿಸಾಮಾನ್ಯವಾಗಿ ನೋಡ್ತಾ ಬಂದರೆ, ಉದಾಹರಣೆಗೆ ಒಂದು ಗೋಧಿ ಅನ್ನೋದು, ಗೋಧಿಯಿಂದ ಏನು ಮಾಡ್ತೀವಿ, ಚಪಾತಿಗಳನ್ನ ಮಾಡ್ತೀವಿ, ಹೋಳಿಗೆ ಮಾಡ್ತೀವಿ, ಪುರಿ ಮಾಡ್ತೀವಿ, ಸಮೋಸ ಮಾಡ್ತೀವಿ, ಬ್ರೆಡ್ ಮಾಡ್ತೀವಿ, ಮತ್ತು ಗೋಧಿಯನ್ನು ಬಿತ್ತುತ್ತೀವಿ. ಸೊ ಪ್ರತಿಯೊಂದು ಸಹ ನಿರ್ಧಾರ ಆಗೋದು ತಳಿಯ ವೈಶಿಷ್ಟ್ಯತೆ ಮತ್ತು ಅದರ ಗುಣಗಳ ಮೇಲಾಗಿರುತ್ತದೆ. ಮೌಲ್ಯವರ್ಧನೆಗೆ ಯಾವ ತಳಿಗೆ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಇದೆ ಮತ್ತು ಅದರ ಮಾರ್ಕೆಟ್ ಎಲ್ಲಿದೆ, ಯಾವ ತಳಿಗಳನ್ನ ಬಿತ್ತಬೇಕು ಅಂದರೆ, ಉದಾಹರಣೆಗೆ ನಾವು ಬೆಳೆಯುವಂಥ ಗೋಧಿ, ನಾವು ಬೆಳೆಯುವಂಥ ತೊಗರೆ, ನಾವು ಬೆಳೆಯುವಂಥ ಸಜ್ಜೆ, ನಾವು ಬೆಳೆಯುವಂಥ ಬೇಳೆಕಾಳುಗಳು, ನಾವು ಬೆಳೆಯುವಂಥ ಎಣ್ಣೆಕಾಳುಗಳು ಮರು ಮಾರುಕಟ್ಟೆಗೆ ಹೋಗುತ್ತಾ, ಮರು ಬಿತ್ತನೆಗೆ ಹೋಗುತ್ತಾ, ಸಂಸ್ಕರಣೆಗೆ ಹೋಗುತ್ತಾ ಅಂತ ನಾವು ಸರಿಯಾಗಿ ತಿಳ್ಕೊಂಡು ಬಿತ್ತನೆ ಮಾಡಿದರೆ ಏನಾಗುತ್ತೆ, ನಮಗೆ ಕಟಾವಿನ ನಂತರ ಸಾಕಷ್ಟು ದಾರಿಗಳು ತೆಗೆದುಕೊಳ್ತೇವೆ. ನಾವೇನು ಮಾಡ್ತೀವಿ, ಕಟಾವು ಮಾಡಿದ ಮೇಲೆ ಇದು ಎಲ್ಲಿ ಹೋಗಿ ಫಿಟ್ಟಿನ್ ಆಗುತ್ತೆ ಅನ್ನೋ ಕ್ಲಾರಿಟಿನೇ ಗೊತ್ತಿರೋದಿಲ್ಲ. ನಾವು ದಲ್ಲಾಳಿ ಹತ್ರ ಕೊಡೋದು, APMC ತೊಗೊಂಡೋಗಿ ನಿಂತ್ಕೊಳ್ಳೋದು, ಈ ರೀತಿ ಮಾಡ್ತೀವಿ. ನಾವೇನು ಮಾಡಬೇಕು, ಬಿತ್ತುವ ಮುನ್ನ ತಳಿಗಳ ವೈಶಿಷ್ಟ್ಯತೆಗಳ ಬಗ್ಗೆ ಸರಿಯಾಗಿ ತಿಳಿದುಕೊಂಡು ಅದು ನಮ್ಮ ಮಣ್ಣಿಗೆ ಸೂಕ್ತವಾಗಿದೆಯೋ, ನಮ್ಮ ನೀರಿಗೆ ಸೂಕ್ತವಾಗಿದೆಯೋ ಅಂಥೇಳಿ ತಿಳ್ಕೊಂಡು ನಾವು ಮಾಡಬೇಕು. ಇನ್ನು ತರಕಾರಿಗಳಲ್ಲಿ ಉದಾಹರಣೆ ತೊಗೊಳ್ತಾ ಹೋದರೆ, ಟೊಮ್ಯಾಟೊ ಬಿತ್ತೀವಿ, ಟೊಮ್ಯಾಟೊ ಕಟಾವು ಮಾಡ್ತೀವಿ, ಕಟಾವು ಮಾಡಿದಾಗ ಏನು ಬರುತ್ತೆ, ನಾವು ಜವಾರಿ ಟೊಮ್ಯಾಟೊ ಹಾಕಿಬಿಟ್ಟು ರೇಟ್ ಹತ್ತಿಲ್ಲ ಅಂತಂದರೆ, ಜವಾರಿ ಟೊಮ್ಯಾಟೊ ಏನಾಗುತ್ತೆ, ಟೇಬಲ್ ಪರ್ಪಸ್ ಅಂದರೆ ದಿನನಿತ್ಯದ ಉಪಯೋಗಕ್ಕೆ ಹೋಗುವಂಥ ಟೊಮ್ಯಾಟೊ ವೆರೈಟಿಗಳಾಗಿರ್ತವೆ. ಅದೇ ನಾವು ಹೈಬ್ರಿಡ್ಗಳಲ್ಲೂ ಕೆಚಪ್ ಮಾಡೋವಂಥ ಕಂಪ್ನಿಗಳು ಬೈಬ್ಯಾಕ್ ಮಾಡೋವಂಥ ಸಾಧ್ಯತೆಗಳು ಹೈಬ್ರಿಡ್ಗಳಲ್ಲಿ ಜಾಸ್ತಿ. ಸೊ ಹಂಗಾಗಿ ಕೆಚಪ್ ಮಾಡಲಿಕ್ಕೆ ಯಾವ ರೀತಿ ತಳಿಯಾದ ಟೊಮೆಟೊಗಳನ್ನ ಬಳಸ್ತಾರೆ, ಆಮೇಲೆ ಬೇರೆ ಕ್ಯಾಂಡೀಸ್ ಮಾಡಲಿಕ್ಕೆ ಯಾವ ರೀತಿಯಾದ ಹಣ್ಣುಗಳ ತಳಿಗಳನ್ನು ಬಳಸ್ತಾರೆ, ಸ್ಕ್ವಾಶ್ ಮಾಡಲಿಕ್ಕೆ ಯಾವ ರೀತಿ ಹಣ್ಣು ತಳಿಗಳನ್ನ ಬಳಸ್ತಾರೆ, ಈ ರೀತಿ ಎಂಡ್ ಪ್ರಾಡಕ್ಟ್ ಅಂದರೆ ತಿಳ್ಕೊಂಡ್ರೆ ನಮಗೇನಾಗುತ್ತೆ, ಭಾಳ ಒಂದು ಸೂಕ್ತವಾದ ದಾರಿ ರೈತರಿಗೆ ಉಪಯೋಗವಾಗುತ್ತೆ. ಉದಾಹರಣೆಗೆ ಇವತ್ತು ನಾನು ಯಾವುದೋ ಒಂದು ಊರಿಗೆ ಹೋಗಬೇಕು ಅಂತ ಅಂದ್ಕೊಂಡಿರ್ತೀನಿ, ಊರಿಗೆ ಹೋಗಬೇಕು ಅಂತ ನನಗೆ ಕರೆಕ್ಟಾಗಿ ಗೊತ್ತಿದ್ರೆ ಆ ಊರಿಂದ ಬಸ್ ಹಿಡಿದು ಆ ಊರನ್ನು ಮುಟ್ತೀನಿ. ನನಗೆ ಗೊತ್ತಿಲ್ಲದೆ ನಾನು ಎಲ್ಲೋ ಹೋಗಬೇಕು ಅಂತ ಹತ್ತಿದ್ರೆ ಯಾವ ಊರನ್ನು ನಾನು ಮುಟ್ಟೋದಿಲ್ಲ, ಯಾವ ಕೆಲಸವೂ ನಂದಾಗೋದಿಲ್ಲ. ನಾವೇನು ಮಾಡ್ತೀವಿ, ಹೋಗಬೇಕು ಹೋಗಬೇಕು, ಅದೇ ರೀತಿ ಬಿತ್ತಬೇಕು ಬಿತ್ತಬೇಕು, ಕಟಾವಾದ ನಂತರ ನಮ್ಮದು ವಿಚಾರ ಶುರುವಾಗುತ್ತೆ. ಸೊ ರೈತ ಬಂದವರು ಏನು ಮಾಡಬೇಕಂದ್ರೆ, ಕಟಾವಿನ ಆದಮೇಲೆ ವಿಚಾರ ಮಾಡೋಕ್ಕಿಂತ ಬಿತ್ತುವ ಮುನ್ನ ನಾನು ಕಟಾವು ಮಾಡಿದ್ಮೇಲೆ ಇದೇ ಮಾರ್ಕೆಟಿಗೆ ಹೋಗುತ್ತೆ. ಉದಾಹರಣೆಗೆ ನಾವು ಯಾಕ್ರಿ ಹೆಚ್ಚಿಗೆ ಕಬ್ಬನ್ನು ಬೆಳಿತೀವಿ, ಕಬ್ಬು ಕಟಾವಾದ್ಮೇಲೆ ಫ್ಯಾಕ್ಟ್ರಿಗೆ ಹೋಗುತ್ತೆ. ಯಾಕೆ, ಅವ್ರು ಕಟಾವಾದ್ಮೇಲೆ ತಗೋತಾರೆ, ಆ ಕ್ಲಾರಿಟಿ ನಮಗಿದೆ ಅಂತ ಕಬ್ಬು ಬೆಳಿತೀವಿ. ಇತ್ತೀಚೆಗೆ ಬಿಜಾಪುರಲ್ಲಿ ನೋಡ್ಬೋದು, 5,000 ಹೆಕ್ಟ್ರೆಯಷ್ಟು ಅಜ್ವಾನನ್ನು ಬೆಳೀತಾ ಇದ್ದಾರೆ. ಯಾಕೆ, ಅಜ್ವಾನ್ ಹಾರ್ವೆಸ್ಟ್ ಆದಮೇಲೆ ಕರ್ನಲ್ ಫ್ಯಾಕ್ಟ್ರಿಗೆ ಅಥವಾ APMC ಹೋಗುತ್ತೆ, ಮಾರ್ಕೆಟಿಗೆ ಹೋಗುತ್ತೆ. ಸೊ ನಮಗೆ ಕ್ಲಾರಿಟಿ ಇದ್ದರೆ ಯಾವುದು ಎಲ್ಲಿ ಹೋಗ್ಬೇಕನ್ನೋದು ಸರಿಯಾಗಿ ನಮಗೆ ತಿಳಿದಿದ್ರೆ ನಮ್ಗೆ ಉಪಯೋಗ ಆಗುತ್ತೆ. ಈಗ ಗ್ರಾಹಕರು ನಾವು 1,000 ರೂಪಾಯಿಗೆ ಒಂದು ಸಾಮಾನನ್ನ ತಗೋತೀವಂದರೆ ರೈತರಿಗೆ ಅದಕ್ಕೆ 10 ರೂಪಾಯಿ 50 ರೂಪಾಯಿನೂ ಬೀಳ್ದಿರಲ್ಲ. ಸೊ 900 ರೂಪಾಯಿ 950 ರೂಪಾಯಿವರೆಗೂ ಏನಾಗುತ್ತೆ, ಮಧ್ಯವರ್ತಿಗಳು ಅದರ ಉಪಯೋಗಗಳನ್ನ ಪಡೀತಾರೆ. ಸೊ ಹಂಗಾಗಿ ನಾವು ಸರಿಯಾದ ಮಾಹಿತಿನ ತಿಳಿದ್ರೆ ಸರಿಯಾದ ಸ್ಥಳಕ್ಕೆ, ಮಾರುಕಟ್ಟೆಗೆ, ಇಂಡಸ್ಟ್ರಿಗೆ ನಾವು ತಲುಪಿಸಿದ್ರೆ ಏನಾಗುತ್ತೆ, ಗ್ರಾಹಕರು ಜೊತೆಗೆ ರೈತರು ಇಬ್ಬರಿಗೂ ಒಂದು ಒಳ್ಳೆಯ ಗುಣಮಟ್ಟದ ಆಹಾರ ಪದಾರ್ಥಗಳು ಧಾನ್ಯಗಳು ಸಿಕ್ಕು, ಇಬ್ಬರೂ ಸಹ ಆರ್ಥಿಕ ಸುಸ್ಥಿರವಾದ ಬದುಕನ್ನು ನಡೆಸಲಿಕ್ಕೆ ಭಾಳ ಉತ್ತಮವಾದ ಮಾರ್ಗ ಅಂತ ಹೇಳಿ ಇವತ್ತಿನ ಒಂದು ಸಲಹೆಯಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ನಮಸ್ಕಾರ.

ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ. ಇನ್ನು ಮುಂದೆ ಕೇಳಿ ಜಾನಪದ ಸಂಗೀತ ಕಾರ್ಯಕ್ರಮ. ಇದರಲ್ಲಿ ಮರಿಯಪ್ಪ ದಾಸರ್ ಹಾಗೂ ಸಂಗಡಿಗರಿಂದ ಏಕತಾರೆ ಪದಗಳು.

0: ಆಕಾಶವಾಣಿ
1: ಆಕಾಶವಾಣಿ
2: ಆಕಾಶವಾಣಿ
3: ಆಕಾಶವಾಣಿ
4: ಆಕಾಶವಾಣಿ
5: ಆಕಾಶವಾಣಿ
6: ಆಕಾಶವಾಣಿ
7: ಆಕಾಶವಾಣಿ
8: ಆಕಾಶವಾಣಿ
9: ಆಕಾಶವಾಣಿ
10: ಆಕಾಶವಾಣಿ
11: ಆಕಾಶವಾಣಿ
12: ಆಕಾಶವಾಣಿ
13: ಆಕಾಶವಾಣಿ
14: ಆಕಾಶವಾಣಿ
15: ಆಕಾಶವಾಣಿ
16: ಆಕಾಶವಾಣಿ
17: ಆಕಾಶವಾಣಿ
18: ಆಕಾಶವಾಣಿ
19: ಆಕಾಶವಾಣಿ
20: ಆಕಾಶವಾಣಿ
21: ಆಕಾಶವಾಣಿ
22: ನಾವೆಲ್ಲ ವಿಜಯಪುರ ಆಕಾಶವಾಣಿ ಆಸೆಗಳು, ನೀವೆಲ್ಲ ಟ್ಯೂನ್ ಮಾಡಿ 101.8 FM.

ಇದುವರೆಗೆ ಮರಿಯಪ್ಪ ದಾಸರ್ ಹಾಗೂ ಸಂಗಡಿಗರಿಂದ ಏಕತಾರೆ ಪದಗಳನ್ನು ಕೇಳಿದ್ರಿ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು. ಸಮಯ ಬೆಳಗಿನ 6:55 ಕೆಲವೇ ಕ್ಷಣಗಳಲ್ಲಿ ಕೇಳ್ತೀರಿ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿಯೇ.

0: ಸಮಯ 6:55. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: ಪ್ರತಿವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ರಚಾ ಝಾ. ಅಥ ವಾರ್ತಾ. ಭಾರತೇನ ರೂಸ ಇರಾನಯೋಃ ವಿರುದ್ಧಂ ಪ್ರತಿಬಂಧ ಸಂಬದ್ಧಾದಿ ನಿಯಮಸ್ಯ ವಿಷಯೆ ಸ್ವಕೀಯಾಃ ಹಿತಚಿಂತಾಃ ಪುನಃ ಸ್ಪಷ್ಟತಯಾ ಪ್ರತಿಪಾದಿತಾಃ. ವಿದೇಶಮಂತ್ರಿ ಡಾಕ್ಟರ್ ಎಸ್ ಜಯಶಂಕರಃ ಸಂಯುಕ್ತ ರಾಷ್ಟ್ರ ಮಹಾಸಭಾಯಾಃ ಅಧಿವೇಶನಾವಸರೆ ಹ್ಯಃ ಸಾಯಂ ಸಂಯುಕ್ತ ರಾಜ್ಯಾಮೆರಿಕಾ ದೇಶಸ್ಯ ವಿದೇಶಮಂತ್ರಿಣಂ ಮಾರ್ಕೋ ರೂಬಿಯೋ ಇತ್ಯೇತಂ ಮಿಲಿತವಾನ್. ತಥಾ ಏತಂ ಅಭಿನಿಯಮಂ ಪ್ರತಿ ಭಾರತಸ್ಯ ಚಿಂತಾಃ ತಸ್ಯ ಸಮಕ್ಷಂ ಪ್ರಸ್ತುತವಾನ್. ಉಭೌ ನೇತಾರೌ ಭಾರತ ಸಂಯುಕ್ತ ರಾಜ್ಯಾಮೆರಿಕಾ ದೇಶಯೋಃ ದ್ವಿಪಕ್ಷೀಯ ಸಂಬಂಧಾನಾಂ ಯುಕ್ರೇನಸ್ಯ ಚ ಪರಿಸ್ಥಿತೀನಾಂ ವಿಷಯೆ ಅಪಿ ಚರ್ಚಾಂ ಕೃತವಂತೌ. ಸಂಯುಕ್ತ ರಾಜ್ಯಾಮೆರಿಕಾ ದೇಶಸ್ಯ ರಾಷ್ಟ್ರಪತಿಃ ಡೊನಾಲ್ಡ್ ಟ್ರಂಪಃ ಗತಸಪ್ತಾಹೆ ರೂಸ ಇರಾನಯೋಃ ವಿರುದ್ಧಂ ಪ್ರತಿಬಂಧ ಸಂಬದ್ಧಾಧಿನಿಯಮಂ ವಿಧಿರೂಪೇಣ ಪ್ರವರ್ತಿತವಾನ್. ಅಸ್ಯ ಅಧಿನಿಯಮಸ್ಯ ಅಂತರ್ಗತಂ ರೂಸ ದೇಶಾತ್ ತೈಲಂ ವಾತೇಂಧನಂಚ ಕ್ರಯಮಾಣೇಭ್ಯಃ ದೇಶೇಭ್ಯಃ ಅಧಿಕತಮಂ 100% ಪರ್ಯಂತಂ ಶುಲ್ಕಂ ಆರೋಪಯಿತುಂ ಪ್ರಾವಧಾನಮಸ್ತಿ. ಅಸ್ಯ ಪ್ರತ್ಯುತ್ತರೆ ನವದೆಹಲ್ಯಾ ಉಕ್ತಂ ಯತ್ ಭಾರತಂ ಸ್ವಕೀಯಾನಾಂ ಆರ್ಥಿಕಹಿತಾನಾಂ ಸಂರಕ್ಷಣಾಯ ತಥಾ ರಾಷ್ಟ್ರಸ್ಯ ಊರ್ಜಾ ಸುರಕ್ಷಾಂ ಸುನಿಶ್ಚೇತುಂ ಸರ್ವಾನ್ ಆವಶ್ಯಕಾನ್ ಉಪಾಯಾನ್ ಕರಿಷ್ಯತಿ. ಡಾಕ್ಟರ್ ಜಯಶಂಕರಃ ರವಿವಾಸರೆ ನ್ಯೂಯಾರ್ಕ್ ನಗರಂ ಪ್ರಾಪ್ತವಾನ್ ತಥಾ ಸಂಯುಕ್ತ ರಾಷ್ಟ್ರ ಮಹಾಸಭಾಯಾಃ 81ನೇ ಅಧಿವೇಶನೆ ಭಾರತೀಯ ಪ್ರತಿನಿಧಿ ಮಂಡಲಸ್ಯ ನೇತೃತ್ವಂ ಕುರ್ವನಸ್ತಿ. ಜಯಶಂಕರೇಣ ಸಹ ಮೇಲನಾನಂತರಂ ರೂಬಿಯೋ ಉಕ್ತವಾನ್ ಯತ್ ಉಭೌ ದೇಶೌ ರಣನೀತಿಕ ಸಹಭಾಗಿತಾಂ ಸುದೃಢೀಕುರುತಃ ತಥಾ ಪ್ರಮುಖೇಷು ಕ್ಷೇತ್ರೀಯ ಪ್ರಾಥಮಿಕತಾ ವಿಷಯೇಷು ಆಗಾಮಿಷು ಚ ಬಹುಪಕ್ಷೀಯ ಪ್ರಯಾಸೇಷು ಸಮನ್ವಯೇನ ಕಾರ್ಯಂ ಕುರುತಃ. ನಿರ್ವಾಚನಾಯೋಗೇನ ಉಕ್ತಂ

0: यत् मतदात्री सूच्याः पुनरीक्षणं समेत्य सर्वे निर्णयाः सर्वसम्मत्या गृहीताः। आयोगेन संसूचितं यत् तेन अनेके निर्णयाः गृहीताः, प्रायः चत्वारिंशत् नूतनाः उपक्रमाः प्रारब्धाः तथा विगतेषु मासेषु सम्पूर्णदेशे विशेष गहन पुनरीक्षणं समेत्य अनेक नैर्वाचनिक परिष्काराः कृताः। आयोगेन बलं प्रदत्तं यत् मतभेदाः कस्यापि संस्थायाः विचारविमर्शस्य सामान्यः भागः अस्ति। अन्तिम निर्णय ग्रहणात् पूर्वमेव एषः निर्णय ग्रहण प्रक्रियायाः अपि अभिन्नः भागः भवति। उत्तर प्रदेशस्य मुख्यमंत्री योगी आदित्यनाथः टैक्सी इति भाटक चालकेभ्यः कृषकेभ्यश्च साहाय्यं प्रदातुम् उद्दिष्टां भारत टैक्सी योजनां तथा मुख्यमंत्री कृषक समृद्धि योजनां च प्रारब्धवान्। अस्याः योजनायाः अन्तर्गतं द्विचक्रिका यानानां भाटक यानानां तथा त्रिचक्रिका यानानां चालकाः कस्यापि शुल्कस्य देयकं विना स्वनाम पंजीकर्तुं शक्नुवन्ति। तेभ्यः 5 लक्ष रूप्यकाणां पर्यन्तं सामाजिक सुरक्षा कवचमपि प्रदास्यते। मुख्यमंत्री कृषक समृद्धि योजनायाः अन्तर्गतं उत्तर प्रदेश सहकारी ग्रामीण विकास बैंकेन कृषकेभ्यः प्रदीयमानेषु ऋणेषु वृद्धिमूल्यं 11%तः 6% यावत् न्यूनीकृतमस्ति। वित्त मंत्रालयेन संसूचितं यत् सर्वे सार्वजनिक क्षेत्रीयाः बैंकाः क्षेत्रीय ग्रामीण बैंकाश्च अस्मिन् मासरे रविवासरे 27 दिनांके उद्घाटिताः भविष्यन्ति। भारतस्य पुरुष बैडमिंटन दलं जापान देशस्य आईची नगरे उपांत्य चक्रे चीन दलेन 1-3 इत्यंकांतरालेन पराजितम्। अनेन पराजयेन भारतेन कांस्य पदकं प्राप्तं। सहैव भारतस्य पदक संख्या 12 जाता, यस्मिन् 1 सुवर्णं 5 रजत पदकानि तथा 6 कांस्य पदकानि सन्ति। इति वार्ताः।
1: ಆಕಾಶವಾಣಿ ವಿಜಯಪುರ ಸಮಯ ಬೆಳಗಿನ 7 ಗಂಟೆ ಕೇಳಿ ನಿಲಯದ ಕಾರ್ಯಕ್ರಮಗಳ ಮುಖ್ಯಾಂಶಗಳು. ಇನ್ನು ಮುಂದೆ ಸರಿಯಾಗಿ 7:15ಕ್ಕೆ ಭಾವಗೀತೆಗಳು, 7:45ಕ್ಕೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 8:30ಕ್ಕೆ ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮದ ಮರುಪ್ರಸಾರ, ನಂತರ ಮಿಶ್ರಗೀತೆಗಳ ಕಾರ್ಯಕ್ರಮ. ಇಂದು ಬೆಳಗ್ಗೆ 9:10ಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು 25 ವರ್ಷ ಸಾರ್ವಜನಿಕ ಸೇವೆ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ಸರಣಿ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರುತ್ತದೆ. 7:45ಕ್ಕೆ ಈ ಬೆಳಗ್ಗೆ ಚಿತ್ರಗೀತೆಗಳ ಕಾರ್ಯಕ್ರಮ, ಹಾಗೆ 9:45ಕ್ಕೆ ನಮ್ಮ ನಿಲಯದಿಂದ ಚಿತ್ರಗೀತೆಗಳು. ಇಂದು ಬೆಳಗ್ಗೆ 11 ಗಂಟೆಗೆ ಅರಣ್ಯವಾಣಿ ನಿಮ್ಮ ಪ್ರಶ್ನೆ ನಮ್ಮ ಉತ್ತರ, ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆಯ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ. ಕೇಳಿ ಕೃಷಿ ಅರಣ್ಯ ನಡೆಸಿಕೊಡುತ್ತಾರೆ ಕೆವಿ ಕೃಷ್ಣಪ್ಪ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ನಿಲಯದ ಸಹಪ್ರಸಾರದಲ್ಲಿ ರಾಜ್ಯವ್ಯಾಪಿಯಲ್ಲಿ ಮೂಡಿಬರುವುದು. 12:05ಕ್ಕೆ ವನಿತಾ ವಿಹಾರ, ಆರೋಗ್ಯ ಸಂಚಿಕೆಯ 12:30ಕ್ಕೆ ಪ್ರಗತಿ ಪಥ, 1 ಗಂಟೆಗೆ 2:40ಕ್ಕೆ ಸ್ನೇಹ ಭಾರತಿ, ಸಂಜೆ 5 ಗಂಟೆಗೆ ಸವಿಗಾನ ಕಾರ್ಯಕ್ರಮಗಳ ಪರಿಚಯ, 6 ಗಂಟೆಗೆ ಚಜ್ಜಿ ರೊಟ್ಟಿ ಚೌಳಿಕೈ ನೀತಿಕತೆ ಸರಣಿ ಕಾರ್ಯಕ್ರಮ ಸಂಜೆ 6:10ಕ್ಕೆ, 6:30ಕ್ಕೆ ಜಿಲ್ಲಾ ವಾರ್ತಾಪತ್ರ, 6:50ಕ್ಕೆ ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಬೆಂಗಳೂರು ನಿಲಯದಿಂದ. ರಾತ್ರಿ 7:45ಕ್ಕೆ ಕನ್ನಡ ಚಿತ್ರಗೀತೆಗಳು, 8 ಗಂಟೆಗೆ ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳು ರಾತ್ರಿ 8:30ಕ್ಕೆ, ಸ್ಪಾಟ್ಲೈಟ್ ಕನ್ನಡ ಕಾರ್ಯಕ್ರಮ ರಾತ್ರಿ 9:15ಕ್ಕೆ ಕೇಳುವಿರಿ ಇಂಗ್ಲಿಷ್ನಲ್ಲಿ ಯುವವಾಣಿ ರಾತ್ರಿ 9:30ಕ್ಕೆ. ಇವಿಷ್ಟು ಇಂದು ನಮ್ಮ ನಿಲಯದಿಂದ ಮೂಡಿಬರುವ ಕಾರ್ಯಕ್ರಮಗಳ ಮುಖ್ಯಾಂಶಗಳನ್ನು ಕೇಳಿದ್ರಿ. ಸಮಯ ಆಗ್ತಾ ಇದೆ 7:02. ಇನ್ನು ಮುಂದೆ ಕೆಲ ವಾಣಿಜ್ಯ ಪ್ರಕಟಣೆ ಬೆಂಗಳೂರು ನಿಲಯದಿಂದ, ಹಾಗೆ 7:05ಕ್ಕೆ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ.
2: ಕೇಳುಗರೆ, ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಅರಣ್ಯವಾದ

0: ಬನ್ನಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ. ಇದೇ ಗುರುವಾರ ಬೆಳಗ್ಗೆ 11:00 to 11:30 ಆಕಾಶವಾಣಿಯ ರಾಜ್ಯವ್ಯಾಪಿ ಜಾಲದಲ್ಲಿ ಪ್ರಸಾರವಾಗಲಿದೆ. ಕೃಷಿ ಅರಣ್ಯ, ಈ ವಿಷಯವಾಗಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ ತುಮಕೂರಿನ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ವಿ ದೇವರಾಜು ಅವರು. ಕರೆ ಮಾಡಲು ದೂರವಾಣಿ ಸಂಖ್ಯೆ 2237477 2237478 ಅಥವಾ 2237499 ಎಸ್ಟಿಡಿ ಕೋಡ್ 080. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ. ನೆನಪಿಡಿ, ಗುರುವಾರ ಬೆಳಗ್ಗೆ 11:00 ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ.
1: ಕೇಳುಗರೆ, ಇದೇ ಶುಕ್ರವಾರ September 25 ಸಾಯಂಕಾಲ 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ವಿಷಯ ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ ಕೆಂಪೇಗೌಡ ಹೆಚ್ ಮತ್ತು ಸಹಾಯಕ ಕೃಷಿ ನಿರ್ದೇಶಕರಾದ ಶ್ರೀ ರಾಮೇಗೌಡ ಅವರು. ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2237477 ಅಥವಾ 2237478 ಎಸ್ಟಿಡಿ ಕೋಡ್ ಸಂಖ್ಯೆ 080. ಕೇಳಿ, ಇದೇ ಶುಕ್ರವಾರ September 25 6:50 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ಪ್ರಸಾರವಾಗುವ ನೇರ ಫೋನ್ ಇನ್ ಕಾರ್ಯಕ್ರಮವನ್ನ. ವಿಷಯ ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆ.
2: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ವಿಧಾನಸಭೆಯ ವಿಶೇಷ ಅಧಿವೇಶನ ಒಂದು ದಿನ ವಿಸ್ತರಣೆಗೆ ಆಡಳಿತ ಮತ್ತು ಪ್ರತಿಪಕ್ಷ ನಾಯಕರ ಮನವಿ. ರಾಜ್ಯದ ಬರ ಪರಿಸ್ಥಿತಿ ಎದುರಿಸಲು ಅಗತ್ಯ ಕ್ರಮ. ವಾಸ್ತವ ಪರಿಸ್ಥಿತಿ ಪರಿಗಣಿಸಿ ಕೇಂದ್ರ ಸರ್ಕಾರ ಸ್ಪಂದಿಸಬೇಕು, ಉಪಮುಖ್ಯಮಂತ್ರಿ ಆಗ್ರಹ. ರಾಜ್ಯ ವಿಧಾನ ಪರಿಷತ್ತಿನ 4 ಕ್ಷೇತ್ರಗಳಿಗೆ ದ್ವೈವಾರ್ಷಿಕ ಚುನಾವಣೆ, ಅಕ್ಟೋಬರ್ 23ಕ್ಕೆ ಮತದಾನ. ರೈತರ ಸಾಲ ಮರುಪಾವತಿ ಅವಧಿ ವಿಸ್ತರಣೆ, ಬಲವಂತದ ಸಾಲ ವಸೂಲಾತಿ ನಿಷೇಧ, ಬ್ಯಾಂಕ್ಗಳಿಗೆ ಬಾಗಲಕೋಟೆ ಜಿಲ್ಲಾಧಿಕಾರಿ ಸೂಚನೆ. ಈಗ ವಾರ್ತೆಗಳ ವಿವರ. ರಾಜ್ಯದ ಬರ ಪರಿಸ್ಥಿತಿ ಕುರಿತು ಹೆಚ್ಚಿನ ಚರ್ಚೆಗೆ ಅವಕಾಶ ಕಲ್ಪಿಸುವ ಉದ್ದೇಶದಿಂದ ವಿಧಾನಸಭೆಯ ವಿಶೇಷ ಅಧಿವೇಶನವನ್ನು ಮತ್ತೆ ಒಂದು ದಿನ ವಿಸ್ತರಿಸುವಂತೆ ಆಡಳಿತ ಮತ್ತು ಪ್ರತಿಪಕ್ಷದ ನಾಯಕರು ವಿಧಾನಸಭಾಧ್ಯಕ್ಷರಿಗೆ ಮನವಿ ಮಾಡಿದ್ದಾರೆ. ಸದನದಲ್ಲಿ ಸಂಸದೀಯ ವ್ಯವಹಾರಗಳ ಸಚಿವ ಕೃಷ್ಣ ಬೈರೇಗೌಡ ಮಾತನಾಡಿ, ರಾಜ್ಯದಲ್ಲಿನ ಬರ ಪರಿಸ್ಥಿತಿ ಕುರಿತು ವಿಶೇಷ ಚರ್ಚೆ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಸದಸ್ಯರಿಗೆ ಹೆಚ್ಚಿನ ಕಾಲಾವಕಾಶ ನೀಡುವ ಅಗತ್ಯವಿದೆ. ಹೀಗಾಗಿ 3 ದಿನಗಳ ವಿಶೇಷ ಅಧಿವೇಶನವನ್ನು ಮತ್ತೊಂದು ದಿನ ವಿಸ್ತರಿಸಬೇಕು ಎಂದರು. ಇದಕ್ಕೆ ಬೆಂಬಲ ವ್ಯಕ್ತಪಡಿಸಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ್, ಒಂದು ವಾರ ಕಾಲ ಅಧಿವೇಶನ ನಡೆಸುವಂತೆ ಪ್ರತಿಪಕ್ಷ ಈಗಾಗಲೇ ಸಲಹೆ ನೀಡಿತ್ತು. ಸರ್ಕಾರ ಕನಿಷ್ಠ ಒಂದು ದಿನವಾದರೂ ಅಧಿವೇಶನ ವಿಸ್ತರಿಸಲು ಒಪ್ಪಿಕೊಂಡಿರುವುದು ಸ್ವಾಗತಾರ್ಹ. ಈ ಬಗ್ಗೆ ಸದನದಲ್ಲಿ ನಿರ್ಣಯ ಕೈಗೊಳ್ಳಬೇಕು ಎಂದು ಮನವಿ ಮಾಡಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ವಿಧಾನಸಭಾಧ್ಯಕ್ಷ ಜಿಎಸ್ ಪಾಟೀಲ್, ಅಧಿವೇಶನ ವಿಸ್ತರಣೆ ಕುರಿತು ನಿರ್ಣಯ ಕೈಗೊಳ್ಳುವುದಾಗಿ ತಿಳಿಸಿದರು. ರಾಜ್ಯದಲ್ಲಿ ಬರ ಪರಿಸ್ಥಿತಿಯನ್ನು ಎದುರಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದ್ದು, ಕೇಂದ್ರ ಸರ್ಕಾರವು ರಾಜ್ಯದ ವಾಸ್ತವ ಪರಿಸ್ಥಿತಿಯನ್ನು ಪರಿಗಣಿಸಿ ಅಗತ್ಯ ನೆರವು ನೀಡಬೇಕು ಎಂದು ಕಂದಾಯ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಆಗ್ರಹಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಕೇಂದ್ರ ಸರ್ಕಾರ ಎನ್ಡಿಆರ್ಎಫ್ ನಿಯಮಗಳನ್ನು ಸಡಿಲಿಸುವಂತೆ ಕೋರಿ ರಾಜ್ಯ ಸರ್ಕಾರದಿಂದ ಈಗಾಗಲೇ ಪತ್ರಗಳನ್ನು ಬರೆಯಲಾಗಿದೆ. ಬರ ಪರಿಸ್ಥಿತಿಯ ವಾಸ್ತವಾಂಶಗಳನ್ನು ಕೇಂದ್ರದ ಗಮನಕ್ಕೆ ತಂದು ಸಂಕಷ್ಟದಲ್ಲಿರುವ ರೈತರಿಗೆ ಹೆಚ್ಚಿನ ನೆರವು ದೊರೆಯುವಂತೆ ಮನವಿ ಮಾಡಲಾಗಿದೆ ಎಂದಿದ್ದಾರೆ.

0: ಬರ ಪರಿಸ್ಥಿತಿಯನ್ನು ಕೇವಲ ಸಾಮಾನ್ಯ ಮಳೆಯ ಕೊರತೆಯ ಆಧಾರದ ಮೇಲೆ ಅಳೆಯದೆ ಮಳೆಯ ಪ್ರಮಾಣ, ಮಳೆ ಬಿದ್ದ ಸಮಯ, ಬೆಳೆಗಳ ಮೇಲಾದ ಪರಿಣಾಮ, ಮಣ್ಣಿನ ತೇವಾಂಶ ಸೇರಿದಂತೆ ಸ್ಥಳೀಯ ವಾಸ್ತವಾಂಶಗಳನ್ನು ಪರಿಗಣಿಸಬೇಕು ಎಂಬುದು ರಾಜ್ಯದ ಪ್ರಮುಖ ಬೇಡಿಕೆಯಾಗಿದೆ ಎಂದು ಡಾ ಪರಮೇಶ್ವರ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಬರ ನಿರ್ವಹಣೆಗೆ ಈಗಾಗಲೇ ಹಣ ಬಿಡುಗಡೆ ಮಾಡಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ವಿಧಾನ ಪರಿಷತ್ನಲ್ಲಿ ನಿನ್ನೆ ಈ ಮಾಹಿತಿ ನೀಡಿದ ಅವರು, ಗ್ರಾಮ ಪಂಚಾಯಿತಿಗಳಿಗೆ ಬರಬೇಕಿರುವ 15ನೇ ಹಣಕಾಸು ಆಯೋಗದ ಅನುದಾನ ಬಿಡುಗಡೆಯಾಗದಿರುವುದು ಸ್ಥಳೀಯ ಮಟ್ಟದ ಅಭಿವೃದ್ಧಿ ಹಾಗೂ ಬರ ನಿರ್ವಹಣಾ ಕಾರ್ಯಗಳಿಗೆ ಹಣಕಾಸಿನ ಒತ್ತಡ ತಂದಿದೆ. ರಾಜ್ಯದಲ್ಲಿ ಒಟ್ಟು 5,927 ಗ್ರಾಮ ಪಂಚಾಯಿತಿಗಳಿದ್ದು ಹಲವು ಪಂಚಾಯಿತಿಗಳಲ್ಲಿ ಈಗ ಹಣಕಾಸಿನ ಲಭ್ಯತೆ ಕಡಿಮೆಯಾಗಿದೆ. ಈ ಕುರಿತು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಲಾಗಿದೆ ಎಂದು ಸಚಿವರು ಹೇಳಿದರು. ರಾಜ್ಯ ವಿಧಾನ ಪರಿಷತ್ತಿನ 2 ಪದವೀಧರ ಹಾಗೂ 2 ಶಿಕ್ಷಕರ ಕ್ಷೇತ್ರಗಳು ಸೇರಿದಂತೆ ಒಟ್ಟು 4 ಸ್ಥಾನಗಳಿಗೆ ದ್ವೈವಾರ್ಷಿಕ ಚುನಾವಣೆ ನಡೆಸಲು ಚುನಾವಣಾ ಆಯೋಗ ವೇಳಾಪಟ್ಟಿ ಪ್ರಕಟಿಸಿದೆ. ಅಧಿಸೂಚನೆ ಇದೇ 29ರಂದು ಪ್ರಕಟವಾಗಲಿದ್ದು ನಾಮಪತ್ರ ಸಲ್ಲಿಕೆಗೆ 6 ಅಕ್ಟೋಬರ್ ಕೊನೆಯ ದಿನ. 7ರಂದು ಪರಿಶೀಲನೆ, ನಾಮಪತ್ರ ಹಿಂಪಡೆಯಲು 9 ಅಕ್ಟೋಬರ್ ಕೊನೆಯ ದಿನವಾಗಿದ್ದು 23ರ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 4ರವರೆಗೆ ಮತದಾನ ಪ್ರಕ್ರಿಯೆ ನಡೆಯಲಿದೆ. 27ರಂದು ಎಣಿಕೆ ಕಾರ್ಯ ನಡೆಯಲಿದ್ದು 31ರೊಳಗಾಗಿ ಚುನಾವಣಾ ಪ್ರಕ್ರಿಯೆ ಪೂರ್ಣಗೊಳ್ಳಲಿದೆ. ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ನೆರವೇರಿಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇದೇ 30ರಂದು ಕೊಳ್ಳೇಗಾಲಕ್ಕೆ ಆಗಮಿಸಲಿರುವ ಹಿನ್ನೆಲೆ ಶಾಸಕ ಎಆರ್ ಕೃಷ್ಣಮೂರ್ತಿ ನಿನ್ನೆ ಸ್ಥಳ ಪರಿಶೀಲನೆ ನಡೆಸಿದರು. ಪರಿಶೀಲನೆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 20ಕ್ಕೂ ಹೆಚ್ಚು ಇಲಾಖೆಗಳ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆಯನ್ನು ಮುಖ್ಯಮಂತ್ರಿ ಅವರು ನೆರವೇರಿಸಲಿದ್ದಾರೆ. ಯಳಂದೂರಿನಲ್ಲಿ ನಿರ್ಮಾಣ ಮಾಡಲಾಗಿರುವ ಸುಸಜ್ಜಿತ ಆಸ್ಪತ್ರೆ, ಹಾಸ್ಟೆಲ್ ಸೇರಿದಂತೆ ಹಲವು ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ನೆರವೇರಲಿದೆ ಎಂದು ಶಾಸಕರು ಮಾಹಿತಿ ನೀಡಿದರು. ಬಾಗಲಕೋಟೆ ಜಿಲ್ಲೆಯ ಎಲ್ಲ 10 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಿರುವ ಹಿನ್ನೆಲೆ ರೈತರ ಬೆಳೆ ಸಾಲ ಸೇರಿದಂತೆ ಕೃಷಿ ಆಧಾರಿತ ಉದ್ಯಮಗಳ ಸಾಲ ಮರುಪಾವತಿ ಅವಧಿಯನ್ನು ವಿಸ್ತರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ತಿಳಿಸಿದ್ದಾರೆ. ಜಿಲ್ಲಾ ಪಂಚಾಯಿತಿ ಸಭಾಭವನದಲ್ಲಿ ನಡೆದ ಜಿಲ್ಲಾ ಮಟ್ಟದ ಸಲಹಾ ಸಮಿತಿ ವಿಶೇಷ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ತೀವ್ರ ಬರಪೀಡಿತ ತಾಲೂಕುಗಳಲ್ಲಿ ರೈತರ ಸಾಲಕ್ಕೆ 12 ತಿಂಗಳ ಮೊರಟೋರಿಯಂ ಹಾಗೂ ಒಟ್ಟು ಸಾಲ ಮರುಪಾವತಿ ಅವಧಿಯನ್ನು 60 ತಿಂಗಳವರೆಗೆ ವಿಸ್ತರಿಸಲಾಗಿದೆ ಎಂದರು. ಬರಗಾಲದ ಹಿನ್ನೆಲೆ ರೈತರ ಮೇಲೆ ಯಾವುದೇ ಬಲವಂತದ ಅಥವಾ ಕಠಿಣ ಸಾಲ ವಸೂಲಾತಿ ಕ್ರಮ ಕೈಗೊಳ್ಳಬಾರದು. ವಸೂಲಾತಿಗೆ ಮುಂದಾಗುವ ಮೊದಲು ಜಿಲ್ಲಾಡಳಿತ ಅಥವಾ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಗಮನಕ್ಕೆ ತರುವುದು ಕಡ್ಡಾಯ. ಇಂತಹ ದೂರುಗಳು ಬಂದಲ್ಲಿ ಜಿಲ್ಲಾಡಳಿತ ಮಧ್ಯಪ್ರವೇಶಿಸಿ ಕ್ರಮ ಕೈಗೊಳ್ಳಲಿದೆ ಎಂದು ಜಿಲ್ಲಾಧಿಕಾರಿ ಎಚ್ಚರಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಬಾಹ್ಯಾಕಾಶದಲ್ಲಿ ಖಾಸಗಿ ವಲಯವನ್ನು ಸಕ್ರಿಯಗೊಳಿಸುವಿಕೆ ಕುರಿತ ಒಂದು ನೋಟ ಇಲ್ಲಿದೆ. ಭಾರತದಲ್ಲಿ ಬಾಹ್ಯಾಕಾಶ ಚಟುವಟಿಕೆಗಳು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಗೆ ಸೀಮಿತವಾಗಿತ್ತು. ಜತೆಗೆ ಅನುಮತಿ ನೀಡುವ, ಸ್ಪೆಕ್ಟ್ರಮ್ ಹಂಚಿಕೆ ಮಾಡುವ ಅಥವಾ ಪರೀಕ್ಷಾ ಸೌಲಭ್ಯಗಳನ್ನು ಒದಗಿಸುವ ಯಾವುದೇ ಸಕ್ಷಮ ಪ್ರಾಧಿಕಾರವೂ ಇರಲಿಲ್ಲ. ಇದು ಖಾಸಗಿ ಉದ್ಯಮಗಳಿಗೆ ಈ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳಲು ಅವಕಾಶ ನೀಡಿರಲಿಲ್ಲ. 2020ರಲ್ಲಿ ಬಾಹ್ಯಾಕಾಶ ಇಲಾಖೆಯಡಿ ಇನ್ಸ್ಪೇಸ್ ಸ್ವಾಯತ್ತ ಏಕಗವಾಕ್ಷಿ ಏಜೆನ್ಸಿ ರೂಪುಗೊಂಡಿತು.

0: ಇದು ಖಾಸಗಿ ಉಡಾವಣೆಗಳು ಮತ್ತು ಉಪಗ್ರಹ ಕಾರ್ಯಾಚರಣೆಗಳಿಗೆ ಅವಕಾಶ ನೀಡುವ ಅಧಿಕಾರ ಹೊಂದಿದೆ. ಇನ್ಸ್ಪೇಸ್ ರೂಪುಗೊಂಡಿದ್ದರಿಂದ ಖಾಸಗಿ ಸಂಸ್ಥೆಗಳು ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕಾರ್ಯನಿರ್ವಹಿಸುತ್ತಿರುವುದರಿಂದ ಬಾಹ್ಯಾಕಾಶ ಕ್ಷೇತ್ರ ನಾವೀನ್ಯತೆಗೆ ಮುಕ್ತವಾಯಿತು. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಾದ ಪ್ರಧಾನಮಂತ್ರಿ ಪೋಷಣ್ ಮಾಸಾಚರಣೆ ಹಾಗೂ ಪ್ರಧಾನಮಂತ್ರಿ ಮಾತೃವಂದನಾ ಕಾರ್ಯಕ್ರಮಗಳು ಚಾಮರಾಜನಗರ ಜಿಲ್ಲೆಯಾದ್ಯಂತ ಯಶಸ್ವಿಯಾಗಿ ಅನುಷ್ಠಾನಗೊಳ್ಳುತ್ತಿವೆ. ಪ್ರತಿಯೊಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಂಗನವಾಡಿ ಕೇಂದ್ರಗಳ ಆವರಣದಲ್ಲಿ ಸಮುದಾಯದ ಜನರನ್ನು ಒಗ್ಗೂಡಿಸಿ ಪ್ರಧಾನಮಂತ್ರಿ ಪೋಷಣ್ ಅಭಿಯಾನದ ಮುಖ್ಯ ಉದ್ದೇಶ, ಗುರಿ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತಿದೆ. ಜೊತೆಗೆ ಪ್ರಧಾನಮಂತ್ರಿ ಮಾತೃವಂದನಾ ಕಾರ್ಯಕ್ರಮ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲು ಗರ್ಭಿಣಿಯರಿಗೆ ಜಾಗೃತಿ ಮೂಡಿಸಲಾಗುತ್ತಿದೆ. ನಿನ್ನೆ ಚಾಮರಾಜನಗರ ಜಿಲ್ಲೆಯ ಜ್ಯೋತಿ ಗೌಡನಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕರಳಮುಳೆ ಗ್ರಾಮದಲ್ಲಿ ಪ್ರಧಾನಮಂತ್ರಿ ಪೋಷಣ್ ಅಭಿಯಾನ್ ಹಾಗೂ ಮಾಸಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಬೆಳಗಾವಿಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ 26ನೇ ಘಟಿಕೋತ್ಸವ ಇದೇ 26ರಂದು ಬೆಳಗ್ಗೆ 11 ಗಂಟೆಗೆ ವಿಶ್ವವಿದ್ಯಾಲಯದ ಆವರಣದಲ್ಲಿರುವ ಜ್ಞಾನ ಸಂಗಮದಲ್ಲಿ ನಡೆಯಲಿದೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಘಟಿಕೋತ್ಸವದ ಅಧ್ಯಕ್ಷತೆ ವಹಿಸಲಿದ್ದು ಉನ್ನತ ಶಿಕ್ಷಣ ಸಚಿವ ಬಸವರಾಜ ರಾಜರೆಡ್ಡಿ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಭಾಗವಹಿಸಲಿದ್ದಾರೆ. ಘಟಿಕೋತ್ಸವದಲ್ಲಿ ಸಿಎಂಆರ್ ಜ್ಞಾನಧಾರ ಟ್ರಸ್ಟ್ ಅಧ್ಯಕ್ಷೆ ಡಾ ಸವಿತಾ ರಾಮಮೂರ್ತಿ, ಆರ್ವಿ ಶಿಕ್ಷಣ ಸಮಿತಿ ಟ್ರಸ್ಟ್ ಅಧ್ಯಕ್ಷ ಡಾ ಎಂಪಿ ಶ್ಯಾಮ್, ಎಐಸಿಟಿಇ ಮಾಜಿ ಅಧ್ಯಕ್ಷ ಪ್ರೊಫೆಸರ್ ಟಿಜಿ ಸೀತಾರಾಮ್ ಅವರಿಗೆ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಲಾಗುತ್ತಿದೆ ಎಂದು ಕುಲಪತಿ ಪ್ರೊಫೆಸರ್ ಎಸ್ ವಿದ್ಯಾಶಂಕರ್ ತಿಳಿಸಿದ್ದಾರೆ. ಜಪಾನ್ನ ಐಚಿ ನಗೋಯಾದಲ್ಲಿ ನಡೆಯುತ್ತಿರುವ 2026ರ ಏಷ್ಯನ್ ಕ್ರೀಡಾಕೂಟದಲ್ಲಿ ನಿನ್ನೆ ಭಾರತಕ್ಕೆ ಮತ್ತೆ 3 ಪದಕಗಳು ಲಭಿಸಿವೆ. ಮಹಿಳೆಯರ ವೇಟ್ ಲಿಫ್ಟಿಂಗ್ ಸ್ಪರ್ಧೆಯ 53 ಕೆಜಿ ವಿಭಾಗದಲ್ಲಿ ಮೀರಾಬಾಯಿ ಚಾನು ಬೆಳ್ಳಿ ಪದಕ, ಅದೇ ರೀತಿ ಪುರುಷರ ಸಾಫ್ಟ್ ಟೆನಿಸ್ ಸ್ಪರ್ಧೆಯಲ್ಲಿ ಜೈಮೀನಾ, ಮಹಿಳೆಯರ ಟೀಮ್ ಸ್ಕೀಟ್ ಶೂಟಿಂಗ್ ಸ್ಪರ್ಧೆಯಲ್ಲಿ ಮಹೇಶ್ವರಿ ಸಿಂಗ್, ಪರಿನಾಚ್ ದಲಿವಾಲ್ ಮತ್ತು ರೈಜಾ ದಿಲ್ಲೋನ್ ಕಂಚಿನ ಪದಕಕ್ಕೆ ಭಾಜನರಾದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಸಭೆ ವಿಶೇಷ ಅಧಿವೇಶನ 1 ದಿನ ವಿಸ್ತರಣೆಗೆ ಆಡಳಿತ ಮತ್ತು ಪ್ರತಿಪಕ್ಷ ನಾಯಕರ ಮನವಿ. ರಾಜ್ಯದ ಬರ ಪರಿಸ್ಥಿತಿ ಎದುರಿಸಲು ಅಗತ್ಯ ಕ್ರಮ. ವಾಸ್ತವ ಪರಿಸ್ಥಿತಿ ಪರಿಗಣಿಸಿ ಕೇಂದ್ರ ಸರ್ಕಾರ ಸ್ಪಂದಿಸಬೇಕು, ಉಪಮುಖ್ಯಮಂತ್ರಿ ಆಗ್ರಹ. ರಾಜ್ಯ ವಿಧಾನ ಪರಿಷತ್ತಿನ 4 ಕ್ಷೇತ್ರಗಳಿಗೆ ದ್ವೈವಾರ್ಷಿಕ ಚುನಾವಣೆ, ಅಕ್ಟೋಬರ್ 23ಕ್ಕೆ ಮತದಾನ. ರೈತರ ಸಾಲ ಮರುಪಾವತಿ ಅವಧಿ ವಿಸ್ತರಣೆ, ಬಲವಂತದ ಸಾಲ ವಸೂಲಾತಿ ನಿಷೇಧ, ಬ್ಯಾಂಕ್ಗಳಿಗೆ ಬಾಗಲಕೋಟೆ ಜಿಲ್ಲಾಧಿಕಾರಿ ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
1: ಆಕಾಶವಾಣಿ ವಿಜಯಪುರ, ಸಮಯ ಬೆಳಗಿನ 7:15:48. ಇನ್ನೀಗ ಭಾವಗೀತೆಗಳು. ಆರಂಭದಲ್ಲಿ ಕೇಳೋಣ ರತ್ನಮಾಲ ಪ್ರಕಾಶ್ ಮತ್ತು ಶಂಕರ್ ಶಹಾನುಭಾಗ್ ಅವರ ಧ್ವನಿಗಳಲ್ಲಿ ಇಟ್ಟು ಕಾಲ, ರಚನೆ ಡಾಕ್ಟರ್ HSV ಅವರದು.

ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಕೇಳಿ ಜೋಶ್ನ ತುಂಬಿ ಹರಿಯಲಿ. ಕುವೆಂಪು ಅವರ ರಚನೆಯಲ್ಲಿ ರೇವತಿ ಬಗಲಿಯವರ ಧ್ವನಿಯಿದೆ.

0: ಭಾವಗೀತೆಗಳ ಕಾರ್ಯಕ್ರಮ ಮೂಡಿಬಂತು ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ. ಇನ್ನೀಗ ಕೆಲ ವಾಣಿಜ್ಯ ಪ್ರಕಟಣೆ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

ವಿಜಯಪುರ ಆಕಾಶವಾಣಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಶ್ರೀ ಸುರೇಶ್, ಸಂಗೀತ ನಿರ್ದೇಶಕ, ಸಾಹಿತಿ ಹಾಗೂ ಗಾಯಕ. ನನ್ನ ಮನಸ್ಸಿಗೆ ಸದಾ ಖುಷಿ ನೀಡುವ, ಮುದ ನೀಡುವ ವಿಜಯಪುರ ಆಕಾಶವಾಣಿಗೆ ನೀವು ಟ್ಯೂನ್ ಮಾಡಿ 101.8 FM.

0: ಸ್ಕೂಟರ್ ಸವಾರ ರಮೇಶ, ಟ್ರಾಫಿಕ್ನ ಇವನ ಪ್ರವೇಶ. ಮುಂದ ಹಿಂದ ಬಸ್ಸು, ಆಜು ಬಾಜು ಕಾರು, ರಸ್ತೆ ತುಂಬ ಗಾಡಿಗಳದ ದರ್ಬಾರು. ರಮೇಶ್ ಅಂದು ಮೊದ್ಲ ಟೌಲು, ರಿಂಗ್ ಬೇರೆ ಆತು ಅವನ್ ಮೊಬೈಲ್.
1: ಹಲೋ, ಎಲ್ಲಿದ್ಯಪ್ಪ?
0: ತಗೊಂಡ ಬಿಟ್ಟ ಕಾಲನ್ನ, ಆದ್ರ ನಿಲ್ಲಿಸ್ಲಿಲ್ಲ ಸ್ಕೂಟರ್ನ. ಮಾತ್ನಾಗ ಮರ್ತ ಬಿಟ್ಟ ಎಲ್ಲ, ಸಿಗ್ನಲ್ ಕೆಂಪಾದದನ್ನ ನೋಡ್ಲೇ ಇಲ್ಲ.
2: ಕಥೆ ಮುಗಿಯಿತೆ.
0: ಮಿನಿಟ್ನಾಗ ಎಲ್ಲ ಮುಗ್ದ ಹೋತು. ರಮೇಶಗ ಆ ಕಾಲ ಕಡೆದಾತು. ಗಾಡಿ ಓಡಿಸೋವಾಗ ಮೊಬೈಲ್ನಾಗ ಮಾತಾಡ್ಬೇಡ್ರಿ, ಜೀವ ಕಳಿಬೇಡ್ರಿ, ಜೀವ ಕಳ್ಕೋಬೇಡ್ರಿ.
3: ನಿಮ್ಮ ಶಾಲೆ ಕಾಲೇಜುಗಳಲ್ಲಿ ಸಿಗುವ ಸೌಲಭ್ಯಗಳ ಬಗ್ಗೆ ಜನರಿಗೆ ತಿಳಿಸಬೇಕೇ?
4: ನಿಮ್ಮ ಅಂಗಡಿ, ಸೂಪರ್ ಮಾರ್ಕೆಟ್, ಶೋರೂಮ್ಗಳ ವಿಶೇಷ ಸೌಲಭ್ಯಗಳ ಬಗ್ಗೆ ಜನರಿಗೆ ವಿವರ ನೀಡಬೇಕೇ?
3: ನಿಮ್ಮ ಸಭೆ ಸಮಾರಂಭಗಳ ವಿವರ ಎಲ್ಲರಿಗೂ ಹೇಳಬೇಕೇ?
5: ಇಂದೇ ವಿಜಯಪುರ ಆಕಾಶವಾಣಿಯಲ್ಲಿ ಜಾಹೀರಾತು ನೀಡಿ. ವಿವರಗಳಿಗೆ ಸಂಪರ್ಕಿಸಿ.

0: ಕಚೇರಿಯ ಅವಧಿಯಲ್ಲಿ. ದೂರವಾಣಿ ಸಂಖ್ಯೆ 270311. ನಮ್ಮ ಮೇಲ್ ಐಡಿ ವಿಜಯಪುರ ಆಕಾಶವಾಣಿ @gmail.com.
1: ಒಂದು ಹೊತ್ತಿನ ಚೀಲ ತುಂಬಿಸಿಕೊಳ್ಳಲು ಅದೆಷ್ಟೋ ಜನ ಗುಳೆ ಹೋಗುತ್ತಾರೆ.
2: ಒಂದು ತುತ್ತು ಅನ್ನಕ್ಕಾಗಿ ಅದೆಷ್ಟೋ ಜನರು ಪರದಾಡುವುದನ್ನು ನಿತ್ಯ ಕಾಣುತ್ತೇವೆ.
1: ಅನ್ನ ಚೆಲ್ಲಲು ನಿಮಿಷ ಸಾಕು,
2: ಒಂದು ಕಾಳು ಬೆಳೆಯಲು ವರ್ಷ ಬೇಕು.
1: ತಿನ್ನುವ ಅನ್ನದ ಹಿಂದೆ ಬೇಸಾಯಗಾರರ ಬೆವರಹಣಿ ಇದೆ.
2: ಅನ್ನ ಪರಬ್ರಹ್ಮನ ಸ್ವರೂಪ,
1: ಅದು ರೈತನ ಪರಿಶ್ರಮದಿಂದ ನಮ್ಮ ತಟ್ಟೆಯವರೆಗೂ ಬಂದಿದೆ.
2: ನೀವು ಹಾಳು ಮಾಡುವ ಒಂದೊಂದು ಹಿಡಿಯನ್ನ ಇನ್ನೊಬ್ಬರ ಇಡೀ ದಿನದ ಊಟವಾಗಬಹುದು.
1: ದಯವಿಟ್ಟು ಆಹಾರವನ್ನು ಹಾಳು ಮಾಡಬೇಡಿ.
2: ಮುಂದಿನ ಪೀಳಿಗೆಗೆ ಆಹಾರದ ಬರ ಬರದಂತೆ ಜಾಗೃತರಾಗೋಣ.
1: ಅವಶ್ಯಕತೆಗೆ ತಕ್ಕಷ್ಟು ಆಹಾರವಿರಲಿ.
3: ಗುಮ್ಮಟನಗರಿಯ ಇನ್ನೊಂದು ಹೆಮ್ಮೆಯ ಗರಿ ವಿಜಯಪುರ ಆಕಾಶವಾಣಿ.

ಆಕಾಶವಾಣಿ ವಿಜಯಪುರ, ಸಮಯ 7:34 ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆ. ಸರಿ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

0: ನೀರು ಜೀವಜಲ
1: ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ.
2: ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
0: ನೀರನ್ನು ಉಳಿಸಿ ಸಂರಕ್ಷಿಸೋಣ.
3: ಆಕಾಶವಾಣಿ ಇದೀಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು.
4: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಅಂಶಗಳು. ಸೇವಾ ಸಂಕಲ್ಪ ಅಭಿಯಾನ ಸೇವಾಯಾತ್ರೆಗಳಿಂದ ಇಂದು ಪ್ರಧಾನಿ ನರೇಂದ್ರ ಮೋದಿ ವಿಡಿಯೋ ಸಂವಾದ. ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಸುಧಾರಣೆಗೆ L69 ರಾಷ್ಟ್ರಗಳ ಸಭೆ. ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಜಂಟಿ ಅಧ್ಯಕ್ಷತೆ. ಒಮಾನ್ನ ಪೂರ್ವ ಕರಾವಳಿಯಲ್ಲಿ MV ಕೇಪ್ ದಾವೋ ವಾಣಿಜ್ಯ ಹಡಗಿನ ಮೇಲಿನ ದಾಳಿ, ಭಾರತದಿಂದ ತೀವ್ರ ಖಂಡನೆ. ಫಿಡೆ ಚೆಸ್ ಒಲಿಂಪಿಯಾಡ್, ಭಾರತದ ಚೆಸ್ ಪಟುಗಳಿಂದ ಪ್ರಬಲ ಪ್ರದರ್ಶನ. ಏಷ್ಯನ್ ಗೇಮ್ಸ್ ರೋವಿಂಗ್ಸ್ನಲ್ಲಿ ಸತ್ನಾಮ್ ಸಲ್ಮಾನ್ ಜೋಡಿಗೆ ಕಂಚು, ಬಲರಾಜ್ಗೆ 4ನೇ ಸ್ಥಾನ. ವಾರ್ತೆಗಳ ವಿವರ. ಸೇವಾ ಸಂಕಲ್ಪ ಅಭಿಯಾನದ ಭಾಗವಾಗಿ ಗುಜರಾತ್ನ ವಡ್ನಗರದಿಂದ ವಾರಣಾಸಿ ನಡುವೆ ಪ್ರಯಾಣಿಸುತ್ತಿರುವ ಸೇವಾಯಾತ್ರೆಯ ಸವಾರರೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಂವಾದ ನಡೆಸಲಿದ್ದಾರೆ. ಸಾರ್ವಜನಿಕ ಜೀವನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು 25 ವರ್ಷಗಳನ್ನು ಪೂರೈಸಿರುವ ಹಿನ್ನೆಲೆಯಲ್ಲಿ ಯುವಜನರ ಭಾಗವಹಿಸುವಿಕೆ ಹಾಗೂ ಸಮುದಾಯ ಸೇವೆಯನ್ನು ಉತ್ತೇಜಿಸಲು September 17 ವಡ್ನಗರದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಅವರು ಈ ಬೈಕ್ ರ್ಯಾಲಿಗೆ ಚಾಲನೆ ನೀಡಿದ್ದರು. ಬೈಕ್ ಸವಾರರು ತಮ್ಮ ಪ್ರಯಾಣದ ಅವಧಿಯಲ್ಲಿ ವಿವಿಧ ನಗರಗಳು, ತಾಲೂಕುಗಳು ಹಾಗೂ ಗ್ರಾಮಗಳಲ್ಲಿ ಸಾರ್ವಜನಿಕರೊಂದಿಗೆ ಸಂವಾದ ನಡೆಸುತ್ತಿದ್ದು ನೈರ್ಮಲ್ಯ ಅಭಿಯಾನ, ಶಾಲಾ ಆಸ್ಪತ್ರೆಗಳಿಗೆ ಭೇಟಿ ಹಾಗೂ ಸರ್ಕಾರಿ ಯೋಜನೆಗಳ ಸೌಲಭ್ಯ ಕುರಿತು ಸಾರ್ವಜನಿಕ ಜಾಗೃತಿ ಮೂಡಿಸುತ್ತಿದ್ದಾರೆ. ಒಟ್ಟು 10 ತಂಡಗಳಲ್ಲಿ ಪ್ರಯಾಣಿಸುತ್ತಿರುವ ಈ ಸೇವಾಯಾತ್ರಿಗಳು ತಮ್ಮ ಅನುಭವಗಳನ್ನು ಪ್ರಧಾನಿಯವರೊಂದಿಗೆ ಹಂಚಿಕೊಳ್ಳಲಿದ್ದು October 7 ಈ ಬೈಕ್ ಯಾತ್ರೆ ಮುಂದುವರಿಯಲಿದೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ತುರ್ತು ಸುಧಾರಣೆಯನ್ನು ಒತ್ತಾಯಿಸಿ ನಡೆದ L69 ಸಮಾಲೋಚನಾ ಸಚಿವರ ಸಭೆಯ ಜಂಟಿ ಅಧ್ಯಕ್ಷತೆಯನ್ನು

0: ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಹಾಗೂ ಸೇಂಟ್ ಲೂಸಿಯಾದ ವಿದೇಶಾಂಗ ಸಚಿವ ಅಲ್ವಾ ಬ್ಯಾಪ್ಟಿಸ್ಟ್ ವಹಿಸಿದ್ದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಸಚಿವ ಡಾಕ್ಟರ್ ಎಸ್ ಜೈಶಂಕರ್, ಜಾಗತಿಕವಾಗಿ ನಡೆಯುತ್ತಿರುವ ಪ್ರಮುಖ ಬದಲಾವಣೆಗಳಿಂದ ಜಾಗತಿಕ ದಕ್ಷಿಣ ದೇಶಗಳು ತೀವ್ರ ಸಂಕಷ್ಟಕ್ಕೆ ಈಡಾಗುತ್ತಿದ್ದು ವಿಶ್ವಸಂಸ್ಥೆಯು ಸಾರ್ವಜನಿಕ ನಿರೀಕ್ಷೆಗಳನ್ನು ತಲುಪುವಲ್ಲಿ ವಿಫಲವಾಗಿದೆ ಎಂದರು. ಪ್ರಸ್ತುತ ಜಗತ್ತಿನಲ್ಲಿ ನಡೆಯುತ್ತಿರುವ ಸಂಘರ್ಷಗಳು ಹಾಗೂ ಅಂತಾರಾಷ್ಟೀಯ ಶಾಂತಿ ಭದ್ರತೆಗೆ ಎದುರಾಗಿರುವ ಸವಾಲುಗಳನ್ನು ಪರಿಹರಿಸುವಲ್ಲಿ ಭದ್ರತಾ ಮಂಡಳಿ ವಿಫಲವಾಗುತ್ತಿರುವುದು ಆಡಳಿತಾತ್ಮಕ ಸುಧಾರಣೆಯ ಅಗತ್ಯವನ್ನು ಸ್ಪಷ್ಟಪಡಿಸುತ್ತದೆ ಎಂದು ಅವರು ಪ್ರತಿಪಾದಿಸಿದರು. ಈ ಸುಧಾರಣೆಗಳನ್ನು ಕೈಗೊಳ್ಳುವುದರಲ್ಲಿ ವಿಳಂಬ ಧೋರಣೆ ತೋರುವುದು ಐತಿಹಾಸಿಕ ಅನ್ಯಾಯವನ್ನು ಮುಂದುವರಿಸಿದಂತೆ ಎಂದು ಸಚಿವರು, ಭದ್ರತಾ ಮಂಡಳಿ ಸುಧಾರಣೆಗಾಗಿ ಅಭಿವೃದ್ಧಿಶೀಲ ರಾಷ್ಟ್ರಗಳ ಒಕ್ಕೂಟವಾದ L69 ಮತ್ತು ಆಫ್ರಿಕನ್ ಒಕ್ಕೂಟದ 10 ರಾಷ್ಟ್ರಗಳ ಒಕ್ಕೂಟವಾದ C10 ರಾಷ್ಟ್ರಗಳು ಜಂಟಿಯಾಗಿ ಒತ್ತಡ ಹೇರಲಿವೆ ಎಂದು ಸ್ಪಷ್ಟಪಡಿಸಿದರು. ಚಾಲಕರು ಹಾಗೂ ರೈತರ ಹಿತರಕ್ಷಣೆಗಾಗಿ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಭಾರತ್ ಟ್ಯಾಕ್ಸಿ ಆ್ಯಪ್ ಹಾಗೂ ಮುಖ್ಯಮಂತ್ರಿ ಕೃಷಿಕ ಸಮೃದ್ಧಿ ಯೋಜನೆಗೆ ಚಾಲನೆ ನೀಡಿದ್ದಾರೆ. ಭಾರತ್ ಟ್ಯಾಕ್ಸಿ ಯೋಜನೆಯಡಿಯಲ್ಲಿ ಬೈಕ್, ಟ್ಯಾಕ್ಸಿ ಹಾಗೂ ಆಟೋ ಚಾಲಕರು ಶೂನ್ಯ ಕಮಿಷನ್ ದರದಲ್ಲಿ ನೋಂದಾಯಿಸಿಕೊಳ್ಳಬಹುದಾಗಿದ್ದು ಅವರಿಗೆ 5 ಲಕ್ಷ ರೂಪಾಯಿಗಳ ಸಾಮಾಜಿಕ ಭದ್ರತೆಯನ್ನು ಒದಗಿಸಲಾಗುತ್ತಿದೆ. ಪ್ರಸ್ತುತ ಲಕ್ನೋ, ಗೋರಖ್ಪುರ್, ವಾರಣಾಸಿ ಮತ್ತು ಪ್ರಯಾಗ್ರಾಜ್ನಲ್ಲಿ ಈ ಸೇವೆ ಆರಂಭಗೊಂಡಿದ್ದು ಲಕ್ನೋ ವಿಮಾನ ನಿಲ್ದಾಣ, ಮೆಟ್ರೋ ಹಾಗೂ ಪೊಲೀಸ್ ಇಲಾಖೆಯೊಂದಿಗೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಇನ್ನೊಂದೆಡೆ ಮುಖ್ಯಮಂತ್ರಿ ಕೃಷಿಕ ಸಮೃದ್ಧಿ ಯೋಜನೆಯಡಿ ಸಹಕಾರಿ ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಮೂಲಕ ರೈತರಿಗೆ ನೀಡಲಾಗುವ ಸಾಲದ ಬಡ್ಡಿದರವನ್ನು 11% ಇಳಿಕೆ ಮಾಡಲಾಗಿದೆ. ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ ಕೃಷಿ ಯಂತ್ರೋಪಕರಣ ಖರೀದಿ ಹಾಗೂ ಕೃಷಿ ಚಟುವಟಿಕೆಗಳಿಗೆ ಯಾವುದೇ ಹಣಕಾಸಿನ ಅಭಾವ ಎದುರಾಗದಂತೆ ದೀರ್ಘಾವಧಿ ಸಾಲ ಸೌಲಭ್ಯ ಕಲ್ಪಿಸಲಾಗುತ್ತಿದ್ದು ಮುಂದಿನ ದಿನಗಳಲ್ಲಿ 5 ಲಕ್ಷ ರೈತರಿಗೆ ಇದರ ಪ್ರಯೋಜನ ತಲುಪಿಸುವ ಗುರಿ ಹೊಂದಲಾಗಿದೆ. ಒಮಾನ್ನ ಪೂರ್ವ ಕರಾವಳಿಯಲ್ಲಿ ನಿನ್ನೆ ವಾಣಿಜ್ಯ ಹಡಗು ಎಂವಿ ಕೇಪ್ ದಾವೋ ಮೇಲೆ ನಡೆದ ದಾಳಿಯನ್ನು ಭಾರತ ತೀವ್ರವಾಗಿ ಖಂಡಿಸಿದೆ. ಹಡಗಿನಲ್ಲಿದ್ದ 20 ಭಾರತೀಯ ನಾವಿಕರ ಪೈಕಿ 19 ಮಂದಿಯನ್ನು ರಕ್ಷಿಸಲಾಗಿದೆ. ಓರ್ವ ಭಾರತೀಯ ಪ್ರಜೆ ದುರಂತದಲ್ಲಿ ಮೃತಪಟ್ಟಿದ್ದು ಮೃತರ ಕುಟುಂಬಕ್ಕೆ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತೀವ್ರ ಸಂತಾಪ ಸೂಚಿಸಿದೆ. ಭಾರತೀಯ ನಾವಿಕರನ್ನು ಶೀಘ್ರವಾಗಿ ಸ್ವದೇಶಕ್ಕೆ ಕರೆತರಲು ಒಮನ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಪರಿಸ್ಥಿತಿಯನ್ನು ನಿಕಟವಾಗಿ ಗಮನಿಸುತ್ತಿದ್ದು ಒಮಾನ್ ಅಧಿಕಾರಿಗಳೊಂದಿಗೆ ಸಕ್ರಿಯವಾಗಿ ಸಮನ್ವಯ ನಡೆಸುತ್ತಿದೆ. ಈ ಪ್ರದೇಶದಲ್ಲಿ ವಾಣಿಜ್ಯ ಹಡಗುಗಳ ಮೇಲಿನ ದಾಳಿಗಳು ಮುಂದುವರಿಯುತ್ತಿರುವುದು ತೀವ್ರ ಕಳವಳಕಾರಿ ಎಂದು ಸಚಿವಾಲಯ ತಿಳಿಸಿದೆ. ಉದ್ವಿಗ್ನತೆಯನ್ನು ಕಡಿಮೆ ಮಾಡಿ ಶಾಂತಿ ಶೀಘ್ರವಾಗಿ ಮರುಸ್ಥಾಪಿಸಲು ಮಾತುಕತೆ ಮತ್ತು ರಾಜತಾಂತ್ರಿಕ ಮಾರ್ಗವನ್ನು ಅನುಸರಿಸುವಂತೆ ಭಾರತ ಪುನಃ ಕರೆ ಮಾಡಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಭಾರತದ ಸೌರಕ್ರಾಂತಿ ಕುರಿತ ಒಂದು ನೋಟ ಇಲ್ಲಿದೆ. ಭಾರತದ ಸೌರಶಕ್ತಿ ಕ್ಷೇತ್ರದಲ್ಲಿ ಅಭೂತಪೂರ್ವ ಕ್ರಾಂತಿ ಸಂಭವಿಸಿದ್ದು ದೇಶದ ಒಟ್ಟು ಸ್ಥಾಪಿತ ಸೌರವಿದ್ಯುತ್ ಸಾಮರ್ಥ್ಯ ಹೊಸ ಮೈಲಿಗಲ್ಲನ್ನು ತಲುಪಿದೆ. ಪ್ರಧಾನಿ ನರೇಂದ್ರ ಮೋದಿ ಗುಜರಾತ್ ಮುಖ್ಯಮಂತ್ರಿಯಾಗಿದ್ದಾಗ ಪ್ರತ್ಯೇಕ ಸೌರ ನೀತಿಯನ್ನು ಜಾರಿಗೆ ತರುವ ಮೂಲಕ ಆರಂಭಗೊಂಡ ಈ ಪಯಣ ಇಂದು ಜಾಗತಿಕ ಮಟ್ಟದಲ್ಲಿ ಭಾರತವನ್ನು ನವೀಕರಿಸಬಹುದಾದ ಇಂಧನ ವಲಯದ ಪ್ರಮುಖ ಶಕ್ತಿಯಾಗಿ ಹೊರಹೊಮ್ಮಿಸಿದೆ. 2014 ಕೇವಲ 2.8 ಗಿಗಾವ್ಯಾಟ್ನಷ್ಟಿದ್ದ ಭಾರತದ ಸೌರವಿದ್ಯುತ್ ಉತ್ಪಾದನಾ ಸಾಮರ್ಥ್ಯವು 2026 ವೇಳೆಗೆ ಬೃಹತ್ ಪ್ರಮಾಣದಲ್ಲಿ ಏರಿಕೆಯಾಗಿದ್ದು ಸುಮಾರು 165 ಗಿಗಾವ್ಯಾಟ್ಗೆ ತಲುಪಿದೆ. ಸರ್ಕಾರದ ಮಹತ್ವಾಕಾಂಕ್ಷಿ ಪ್ರಧಾನಮಂತ್ರಿ ಸೂರ್ಯ ಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿ ಆಗಸ್ಟ್ 2026 ವೇಳೆಗೆ 51 ಲಕ್ಷಕ್ಕೂ ಹೆಚ್ಚು ಮನೆಗಳಿಗೆ ಸೌರ ಸಂಪರ್ಕ ಕಲ್ಪಿಸಲಾಗಿದ್ದು 14.8 ಗಿಗಾವ್ಯಾಟ್ ಮೇಲ್ಛಾವಣಿ ಸೌರ ವಿದ್ಯುತ್ ಉತ್ಪಾದಿಸಲಾಗುತ್ತಿದೆ. ಇದರಿಂದಾಗಿ ಸುಮಾರು 19 ಲಕ್ಷ ಕುಟುಂಬಗಳು ಶೂನ್ಯ ವಿದ್ಯುತ್ ಬಿಲ್ ಪಡೆಯುತ್ತಿವೆ. ಪಿಎಂ ಕುಸುಮ್ ಯೋಜನೆಯ ಮೂಲಕ ರೈತರ ನೀರಾವರಿ ಪಂಪ್ಸೆಟ್ಗಳಿಗೆ ಸೌರಶಕ್ತಿ ಅಳವಡಿಸಿ ಡೀಸೆಲ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲಾಗುತ್ತಿದೆ. ಉತ್ಪಾದನೆ, ಅನುಸ್ಥಾಪನೆ ಹಾಗೂ ನಿರ್ವಹಣೆ ಸೇರಿದಂತೆ ಈ ಇಡೀ ಸೌರಶಕ್ತಿ ವ್ಯವಸ್ಥೆಯು ದೇಶದಲ್ಲಿ ಸುಮಾರು 17 ಲಕ್ಷ ಹೊಸ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವ ಮೂಲಕ

0: ಸ್ವಾವಲಂಬಿ ಭಾರತ ನಿರ್ಮಾಣಕ್ಕೆ ಬಲ ನೀಡಿದೆ. ಫಿಡೆ ಚೆಸ್ ಒಲಿಂಪಿಯಾಡ್ನ 7ನೇ ಸುತ್ತಿನಲ್ಲಿ ಭಾರತ ಇಂಗ್ಲೆಂಡ್ ವಿರುದ್ಧ 2.5-1.5 ಅಂತರದಲ್ಲಿ ಜಯ ಸಾಧಿಸಿದೆ. ಭಾರತದ ಗ್ರ್ಯಾಂಡ್ ಮಾಸ್ಟರ್ಗಳಾದ ವಿಶ್ವ ಚಾಂಪಿಯನ್ ಡಿ ಗುಕೇಶ್ ಮತ್ತು ಆರ್ ಪ್ರಜ್ಞಾನಂದ ಭಾರತಕ್ಕೆ ಗೆಲುವು ತಂದುಕೊಟ್ಟರು. ಆರ್ ಪ್ರಜ್ಞಾನಂದ ನಿಕಿಟಾ ವಿಟ್ಯುಗೋವ್ ಅವರನ್ನು ಮಣಿಸಿದರೆ ಗುಕೇಶ್ ಡೇನಿಯಲ್ ಹೋವಾರ್ಡ್ ಫರ್ನಾಂಡಿಸ್ ಅವರನ್ನು ಸೋಲಿಸಿದರು. ಮಹಿಳೆಯರ ವಿಭಾಗದಲ್ಲಿ ಬಿ ಸವಿತಾಶ್ರೀ ಸತತ 7ನೇ ಗೆಲುವು ದಾಖಲಿಸಿದ್ದು ಭಾರತ ಜರ್ಮನಿ ವಿರುದ್ಧ 3.5-0.5 ಅಂತರದಲ್ಲಿ ಜಯ ಸಾಧಿಸಿದೆ. ಸವಿತಾಶ್ರೀ ಒಲಿಂಪಿಯಾಡ್ನಲ್ಲಿ ಆಡಿದ 7 ಪಂದ್ಯಗಳಲ್ಲೂ ಗೆಲುವು ಸಾಧಿಸಿದ ಏಕೈಕ ಆಟಗಾರ್ತಿಯಾಗಿದ್ದಾರೆ. ಕೊನೆರು ಹಂಪಿ ದಿನಾರಾ ವ್ಯಾಗ್ನರ್ ಅವರನ್ನು ಸೋಲಿಸಿದರೆ ದಿವ್ಯಾ ದೇಶ್ಮುಖ್ ಹನ್ನಾ ಮೇರಿ ಕ್ಲೆಕ್ ಅವರನ್ನು ಮಣಿಸಿದರು. ಈ ಗೆಲುವಿನೊಂದಿಗೆ ಪದಕದ ಸ್ಪರ್ಧೆಯಲ್ಲಿ ಭಾರತ ತನ್ನ ಸ್ಥಾನವನ್ನು ಮತ್ತಷ್ಟು ಬಲಪಡಿಸಿಕೊಂಡಿದ್ದು ಸ್ಪರ್ಧೆಯಲ್ಲಿ ಇನ್ನೂ 2 ಸುತ್ತುಗಳು ಬಾಕಿ ಇವೆ. ಜಪಾನ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟದಲ್ಲಿ ಭಾರತೀಯ ಕ್ರೀಡಾಪಟುಗಳು ರೋವಿಂಗ್ ಸ್ಪರ್ಧೆಯಲ್ಲಿ ಉತ್ತಮ ಪ್ರದರ್ಶನ ನೀಡಿದ್ದಾರೆ. ಪುರುಷರ ಡಬಲ್ಸ್ ಸ್ಕಲ್ಸ್ ವಿಭಾಗದಲ್ಲಿ ಭಾರತದ ಸತ್ನಾಮ್ ಸಿಂಗ್ ಮತ್ತು ಸಲ್ಮಾನ್ ಖಾನ್ ಜೋಡಿ ಕಂಚು ಪದಕ ತಮ್ಮದಾಗಿಸಿಕೊಂಡಿದೆ. ಈ ವಿಭಾಗದಲ್ಲಿ ಚೀನಾದ ಈ ಕ್ಸುಡಿ ಮತ್ತು ನೀ ಇದೇ ಜೋಡಿ ಚಿನ್ನದ ಪದಕ ಹಾಗೂ ಉಜ್ಬೇಕಿಸ್ತಾನ್ನ ಜೋಡಿ ಬೆಳ್ಳಿ ಪದಕ ಪಡೆದುಕೊಂಡವು. ಪಂದ್ಯದ 1500 ಮೀಟರ್ವರೆಗೆ 2ನೇ ಸ್ಥಾನದಲ್ಲಿದ್ದ ಭಾರತೀಯ ಜೋಡಿ ಕೊನೆಯ 500 ಮೀಟರ್ಗಳಲ್ಲಿ ತೀವ್ರ ಸ್ಪರ್ಧೆ ಎದುರಿಸಿ 3ನೇ ಸ್ಥಾನಕ್ಕೆ ತೃಪ್ತಿ ಪಡೆದುಕೊಂಡಿತು. ಈ ಹಿಂದೆ 2026ರ ಹಾಂಗ್ಝೌ ಏಷ್ಯನ್ ಗೇಮ್ಸ್ನಲ್ಲಿ ಕಂಚಿನ ಪದಕ ಗೆದ್ದಿದ್ದ ಸತ್ನಾಮ್ ಸಿಂಗ್ ಅವರಿಗೆ ಇದು 2ನೇ ಏಷ್ಯನ್ ಗೇಮ್ಸ್ ಪದಕವಾಗಿದೆ. ಇನ್ನು ಉತ್ತರ ಪ್ರದೇಶದ ಅಮೇಥಿ ಜಿಲ್ಲೆಯ ಕ್ರೀಡಾಪಟು ಸಲ್ಮಾನ್ ಖಾನ್ ಅವರು ಟಾರ್ಗೆಟ್ ಒಲಿಂಪಿಕ್ ಪೋಡಿಯಂ ಯೋಜನೆಯಡಿಯಲ್ಲಿ ತರಬೇತಿ ಪಡೆದು ಈ ಸಾಧನೆ ಮಾಡಿದ್ದಾರೆ. ಮತ್ತೊಂದೆಡೆ ಪುರುಷರ ಸಿಂಗಲ್ಸ್ ಸ್ಕಲ್ಸ್ ಫೈನಲ್ನಲ್ಲಿ ಭಾರತದ ಬಲರಾಜ್ ಪನ್ವಾರ್ ಅವರು ಅತಿ ಕಡಿಮೆ ಅಂತರದಿಂದ ಪದಕ ವಂಚಿತರಾಗಿ 4ನೇ ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಂಡಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೇವಾ ಸಂಕಲ್ಪ ಅಭಿಯಾನ ಸೇವಾ ಯಾತ್ರೆಗಳೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ವಿಡಿಯೋ ಸಂವಾದ. ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಸುಧಾರಣೆಗೆ L69 ರಾಷ್ಟ್ರಗಳ ಸಭೆ. ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಜಂಟಿ ಅಧ್ಯಕ್ಷತೆ. ಒಮಾನ್ನ ಪೂರ್ವ ಕರಾವಳಿಯಲ್ಲಿ ಎಂಉವಿ ಕೇಪ್ ದಾವೋ ವಾಣಿಜ್ಯ ಹಡಗಿನ ಮೇಲೆ ದಾಳಿ, ಭಾರತದಿಂದ ತೀವ್ರ ಖಂಡನೆ. ಫಿಡೆ ಚೆಸ್ ಒಲಿಂಪಿಯಾಡ್, ಭಾರತದ ಚೆಸ್ ಪಟುಗಳಿಂದ ಪ್ರಬಲ ಪ್ರದರ್ಶನ. ಏಷ್ಯನ್ ಗೇಮ್ಸ್ ರೋವಿಂಗ್ನಲ್ಲಿ ಸತ್ನಾಮ್ ಸಲ್ಮಾನ್ ಜೋಡಿಗೆ ಕಂಚು, ಬಲರಾಜ್ಗೆ 4ನೇ ಸ್ಥಾನ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ವಿಜಯಪುರ, ಸಮಯ ಬೆಳಗಿನ 7:45. ಇನ್ನೀಗ ಕೇಳಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ವಾಣಿಜ್ಯ ಪ್ರಕಟಣೆ.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: ಎಲ್ಐಸಿ ತಂದಿದೆ ಹೊಸ ಪ್ಲಾನ್ ಪ್ರೊಟೆಕ್ಷನ್ ಪ್ಲಸ್.
6: ಇದು ಒಂದು ಯೂನಿಟ್ ಲಿಂಕ್ ಪ್ಲಾನ್ ಆಗಿದ್ದು ಲಾಂಗ್ ಟರ್ಮ್ ಸೇವಿಂಗ್ಸ್ ಹಾಗೂ ಪ್ರೊಟೆಕ್ಷನ್ ಅನ್ನು ಒಟ್ಟಿಗೆ ನೀಡುತ್ತದೆ,
5: ಮತ್ತು 5 ವರ್ಷಗಳ ನಂತರ ಪಾರ್ಷಿಯಲ್ ವಿತ್ಡ್ರಾಲ್ ಸೌಲಭ್ಯ. ಎಲ್ಐಸಿಯ ಪ್ರೊಟೆಕ್ಷನ್ ಪ್ಲಸ್ ಪಾಲಿಸಿ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಎಲ್ಐಸಿ ಏಜೆಂಟ್ ಅಥವಾ ನಿಮ್ಮ ಹತ್ತಿರದ ಎಲ್ಐಸಿ ಬ್ರಾಂಚ್ ಗೆ ಸಂಪರ್ಕಿಸಿ. ಎಲ್ಐಸಿ, ಹರ್ ಪಲ್ ಆಪ್ಕೆ ಸಾಥ್.
1: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಕೇಳಿ ಭಾಗ್ಯವಂತ ಚಿತ್ರದ ಗೀತೆಯನ್ನು.

ನಮಸ್ಕಾರ, ನಾನು ನಿಮ್ಮ ನೆಚ್ಚಿನ ಗಾಯಕ ಬದರಿ ಪ್ರಸಾದ್. ಶ್ರೋತೃಗಳೇ, ನನಗೆ ಸದಾ ಮನಸ್ಸಿಗೆ ಖುಷಿ ಕೊಡುವುದು ಆಕಾಶವಾಣಿ. ಟ್ಯೂನ್ ಮಾಡಿ 101.8 FM.

ಮುಂದಿನ ಗೀತೆಯನ್ನು ಜೀವದೇಶಂಕರ್ ಅವರು ಬರೆದಿದ್ದಾರೆ. ಸಂಗೀತ ರಾಜೇನ್ ನಾಗೇಂದ್ರ. ಕೇಳಿ ಬರುವ ಧ್ವನಿ ಎಸ್ ಜಾನಕಿ. ಕೇಳಿ ಅವಳ ಹೆಜ್ಜೆ ಚಿತ್ರದ ಗೀತೆಯನ್ನು.

ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳ್ತಾ ಇದ್ರಿ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ. ಮತ್ತಷ್ಟು ಚಿತ್ರಗೀತೆಗಳು ಈ ಬೆಳಗ್ಗೆ 9:45 ಪ್ರಸಾರ ಮಾಡುತ್ತೇವೆ. ಸಮಯ 8 ಆಗಲಿದೆ. ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: 7 of FIDE Chess Olympiad in Samarkand yesterday. Gukesh and Pragananda secured wins for India, while Arjun Irigasi was held to a draw by veteran Michael Adams. Nehal Sareen suffered a defeat against Luke Mekshin, playing with the white pieces. Pragananda defeated Nikita Vitigov, while Gukesh, playing black, defeated Daniel Howard Fernandez. And now for a look at today's newspapers. It's over to Renu Kataria.
1: Thank you, Sarabjit. The Asian Age leads with PM Chair's key government meet discusses 2047 roadmap reforms. Taking note of the late arrival and an early end, monsoon departs from Delhi in earliest withdrawal in 24 years, notes the Hindustan Times. The Hindu mentions India-EU to sign trade deal on December 16. The Asian Age reports Xi to kick off US visit with rare plainside welcome from Trump. The Financial Express takes note S&P, Fitch, ADB, OECD upbeat on FY27 growth. India growth outlook gets global upgrade. And finally, words long used in Caribbean, Bermuda now part of Oxford Dictionary, says the Times of India. And with that, it's back to you, Sarabjit.
0: Thank you, Renu. And now before we end the bulletin, the headlines once again. Prime Minister Narendra Modi to interact with participants of Seva Yatra from Varanagar to Varanasi under Seva Sankalp Abhiyan this morning. Delhi government approves Durga scheme aimed at providing safe, clean and dignified employment opportunities to women in national capital. Bharat Taxi launched in Lucknow, Gorakhpur, Varanasi, Kanpur and Prayagraj in Uttar Pradesh. All banks, including regional rural banks, to remain open this Sunday for convenience of customers. India's Roshabina Devi bagged silver medal in Wushu at Asian Games in Japan. Satnam Singh and Salman Khan secure bronze in rowing men's double sculls. And with that, we end the morning news. Have a nice day.
2: ಸಮಯ ಬೆಳಗಿನ 8:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
3: ಆಕಾಶವಾಣಿ ವಿಜಯಪುರ, ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.
4: ಏ ಮಹೇಶ, ಮಹೇಶ
5: ಹೇಳವ, ಏನಾತು?
4: ಯಾಕ ಊಟ ಮಾಡಂಗಿಲ್ಲ?
5: ಯಾಕೋ ನನಗೆ ಹಸುನೇ ಇಲ್ಲ ನೋಡು.
4: ಯಾಕಿಲ್ಲ ಹಸು?
5: ಏನಿಲ್ಲ, ನನಗೊಂದು 200 ರೂಪಾಯಿ ಬೇಕು ನೋಡಿ.
4: ಏನಂದಿ?
5: ರೊಕ್ಕ ಬೇಕಂದೆ.
4: ರೊಕ್ಕ ಎದಕ್ಕೆ ಬೇಕು ನಿನಗೆ?
5: ರೊಕ್ಕ ಎದಕ್ಕೆ ಬೇಕು?
4: ನಿನ್ನೆರೆ ಕೊಟ್ಟಿನಲ್ಲ ನಿನ್ನೆ. ಅಲ್ಲೋ, ನಿನ್ನೆರೆ 500 ರೂಪಾಯಿ ಇಸ್ಕೊಂಡು ಹೋಗಿ.
5: ಪಾರ್ಟಿ ಮಾಡಿದೇವು ನಾವು, ಖಾಲಿ ಅದಾವು.
4: ಅಲ್ಲ, ನಿನ್ನೆ 500 ರೂಪಾಯಿ ಇಸ್ಕೊಂಡು ಹೋಗಿ, ಮತ್ತೆ ಇವತ್ತು ಮುಂಜಾನೆ ನಿಮ್ಮ ಅಪ್ಪನ ಕಡೆ ಇಸ್ಕೊಳಕತ್ತಿದ್ದಿಲ್ಲ ನೀ? ರೊಕ್ಕ ನೋಡಿ ನೋಡ್ನ.
5: ನೋಡುವ, ಸಾಲದಲ್ಲ ನಮಗೆ ಖರ್ಚು ಅದು ಇರ್ತಾವ. ನಮ್ಮ
4: ಏನು ಪಾರ್ಟಿ ಮಾಡ್ತೀವಿ, ಅಂಥದ್ದೇನು ಖರ್ಚು ಮಾಡ್ತೀನಿ?
5: ಅವು ಇರ್ತಾವೆಲ್ಲ, ಹೇಳ್ಬಾರ್ದಂಗೆಲ್ಲ.
4: ಅಲ್ಲ, ಯಾರ ಮುಂದಾರೆ ಹೇಳ್ಬೇಕತ್ತ ಮಾಡಿ.
5: ಅವು ಎಲ್ಲ ನೀ ತಗೊಂಡು ಏನು ಮಾಡಕ್ಕೆ ಹೇಳು.
4: ಹೌದು, ಮತ್ತೆ ರೊಕ್ಕ ಕೊಡ್ತೇವೆ. ಎಲ್ಲಿ ಹೋತು ಎಲ್ಲಿ ಬತ್ತು ಬೇಕೇಲೋ.
5: ನಾನು ನಮ್ಮ ದೋಸ್ತರು ಕೂಡಿ ಊಟ ಮಾಡಿದೇವಿ, ಕುಡ್ದೇವು ನೋಡು.
4: ಏನು ಕುಡ್ದಿ? ಏನಂದಿ?
5: ಕುಡ್ದೇವು ಒಂದೇ.
4: ಏನು ಕುಡಿಯೋದಂದ್ರೆ? ಏನು ಕುಡಿಯೋದು?
5: ಏನ್ರ ಕುಡಿತೇವೆ ಬಿಡು, ಅದನ್ನೇನು ನೀವು ಕೇಳಾಕಿ.
6: ಮಹೇಶ, ಏ ಮಹೇಶ,
5: ಬರಿ ಮಾಮಾರ, ಬರಿ ಬರಿ.
6: ಏನ್ರಪ್ಪ, ಏನು ಅವ್ವ ಮಗ ಏನು ಸೇರಿದ?
4: ಅಲ್ಲ ನೋಡಲ್ಲಿ, ಏನ್ ಅನ್ನಾಗತ್ತಾರ ನಿನ್ನ ಹಳೆ?
6: ಏನತ್ತ?
4: ಅಲ್ಲ, ನಿನ್ನೆ 500 ರೂಪಾಯಿ ನಾ ಕೊಟ್ಟಿನಿ.
6: ಹ್ಮ್,
4: ಮುಂಜಾಳೆ ರೊಕ್ಕ ಇಸ್ಕೊಳ್ಳೋದು ನೋಡಿನ್ ನಮ್ಮ ಅವನ ಕಡೆ. ಈಗ ಏನತ್ತನ್ ಗೊತ್ತೇನು? ರೊಕ್ಕ ಏನ್ ಮಾಡಿದೆ ಅಂತ ಕೇಳಿದ್ರ, ಪಾರ್ಟಿ ಮಾಡ್ತೇವ್, ನಾವು ಊಟ ಮಾಡ್ತೇವ್, ಕುಡ್ದೇವ್ ನೋಡು. ಏನ್ ಕುಡ್ದಾನ್?
6: ಏನೋ ಮಹೇಶ, ಏನದು, ಏನ್ ರಚಿ?
5: ಏಯ್, ಏನಿಲ್ರಿ ಮಾಮರ, ದೋಸ್ತರು ಜೋಡಿ ಒಟ್ಟು ಕುಡಿದೇವ.
6: ಹಾ,
5: ಕೂಡಿ ಒಟ್ಟು ಊಟ ಅದು ಆಯ್ತು. ಹಂಗ ಒಂದ್ ಸ್ವಲ್ಪ ಟೈಮ್ ಪಾಸ್ ಅಂತೇಳಿ ಇದು ಮಾಡ್ದೇವ ಅಷ್ಟ. ಮತ್ತೇನಿಲ್ಲ,
6: ಊಟ ಊಟ ಮಾಡು. ಏನ್ ಮಾಡು? ಆದ್ರೆ ಏನ್ ಅವನ್ ಕೈ ಕಣ್ಣ ಹಿಂಗ್ಯಾಕ ನೀರ್ ತರಿಸಿ ಹಿಂಗ್ಯಾಕ ಮಾಡಕತ್ತಿ?
4: ಈಗ ಊಟ ಮಾಡ್ಬಾ ಅಂತಂದ್ರ ಊಟ ಬ್ಯಾಡ ನನಗ, ರೊಕ್ಕ ಕೊಡು ನನಗ.
6: ಏನು
4: ಮಾಡಿದ್ರ ಹೆಂಗಪ್ಪ?
5: ಏ, ಹಂಗೇನಿಲ್ಲಾಳ್ರಿ ಮಾವ್ರ, ಹಂಗ ನಮ್ಮವ ಹಂಗ ನಿಮ್ಗೆ ಗೊತ್ತೈತ್ಲ.
4: ಅಲ್ಲಿ ನೋಡಲ್ಲಿ, ಯಾವ ನನ್ನ ದೋಸ್ತ್ ಬಂದ್ ನೋಡು, ಮತ್ತ ಕರೀಲಕ್ಕ.
5: ಏವ ಆ ಕೈಗೆ 200 ರೂಪಾಯಿ ಸತ್ತ ಆಯ್ತಾ ಇಲ್ಲಿ. ಅಮ್ಮಾರ್ ಬಂದಾರಲ್ಲ, ಅದೇ ನನ್ ಕೊಡ್ತೀನಿ ಊಟ, ಅವ್ರಿಗೆ ಊಟ ಮಾಡಿಸ್ಬಿಟ್ಟು ನಾ ಬರ್ತೀನಿ ಮಾಮಾರ, ಬರ್ತೀನಿ ಮಾರ. ಒಂದ್
4: ಬರ್ತೀನಿ
5: ನಿಂದ್ರಿ ಮಾಮಾರ.
6: ಏ ನಿಂದ್ರು?
4: ಹಿಂಗೆ ಮಾಡ್ತಾನೆ. ಈ ಕೈಯಾಗಿಂದ ರೊಕ್ಕ ಕಸ್ಕೊಂಡು ಹೋದಿಲ್ಲ, ಈ ನಿನ್ನೆ 500 ರೂಪಾಯಿ ಕೊಟ್ಟಿನಿ, ಇವತ್ತು ಮುಂಜಾನೆ ನಿಮ್ಮ ಮಾವು ಕೊಟ್ಟರ.
6: ಏನು ಮಾಡ್ತಾನೆ ಹುಡುಗ?

0: ಈಗ ನೋಡು, 4 ತಾಸಾಗಿಲ್ಲ, ಈಗ ಮತ್ತೆ ತಗೊಂಡು ಹೋದ್ ನೋಡು ಕೈಯಾಗಿದ್ದು. ಏನ್ ಮಾಡ್ತಿ?
1: ಈ ಹುಡುಗ ಬಾಳ ಸಂಘ ಜರ ಬೇರೆ ಆಗ್ಯದ ಕನಸು.
0: ಸಂಘದ ಬೇರೆ ಐತಿ. ಅಲ್ಲ, ಅವನಿಗೆ ವಯಸ್ಸು ಎಟ್ಟದ ಗೊತ್ತೇನು? ಈಗ
1: ನಾ ಅದಕ್ಕೆ ಬಂದಿದ್ದೆ.
0: 32 ತುಂಬಿ 33 ನಡೆದವ ಅವನಿಗೆ ವಯಸ್ಸು.
1: ಅಲ್ಲ, ನಾ ಈಗ ಅದಕ್ಕೆ ಬಂದಿದ್ದೆ. ಏನು
0: ಓನ್ಯಾನ್ ಬಂದೆಲ್ಲ ಲಗ್ನ ಮಾಡ್ರಿ ಅನ್ನತ್ತಾರ.
1: ಮತ್ತೆ ಅದಕ್ಕೆ ನನ್ನ ಹೆಂಡತಿ ನಿನ್ನಂತೆ ಕಳಿಸಿದ್ಲು, ಹೋಗಿ ಕೇಳ್ರಿ ಬರ್ರಿ ಏನಂತಾರ, ಮುಂದೆ ಮಗಳು ಬೆಳೆ ನಿತ್ತಾಳ.
0: ಅದನ್ನೇ ಕೇಳಾಕತ್ತೀನಿ ನೋಡ್ ನಾನು.
1: ಮತ್ತೆ ಅದೇ ನಾ ಕೊಡ್ಬೇಕತ್ತ ನಮ್ದಲ್ಲಿ ಇದೈತಿ ವಿಚಾರ. ನೀ ಏನು ನಾ ಏನು ಹೇಳೋಲಾಗಿ ಕೇಳ್ದಂಗ ಕರ್ಮ ಅವನಿಗೆ ಕೇಳು ಅವನಿಗೆ ಕೇಳು ಅಂತ.
0: ಅಯ್ಯ, ಮತ್ತೆ ಸಣ್ಣಂದಿರ್ತಂದೆ ಮಾತಾಡಿದ್ದೈತಿ ಹಂಗೆ ಹಂಗ.
1: ಮತ್ತಲ್ಲ, ನನ್ನ ಮಗಳ ತಿರುಗಾಟ ನೌಕರಿ ಮಾಡಾಕತ್ಲು. ನಿನ್ ಮತ್ ಮಗಂದ ಏನ್ ನೌಕರಿ ಏನು ಮಾಡೋದಕ್ಕೆ ಏನ್ ಮಾಡಕ್ಕೆ ಮುಂದೆ ವಿಚಾರ.
0: ಹಿಂಗ ಅಡ್ಡಾಡ್ತಾನ ನೋಡಪ್ಪ, ಏನ್ ಮಾಡ್ಲಿ ನಾನು ಹೇಳ.
1: ಮತ್ತೆ ನೀ ಅವನ ಸಂಘ ಬಿಡಿಸಿ ಅವನಿಗೆ ಏನೋ ನೌಕರಿ
0: ಹಾಕೇನು. ಸಣ್ಣ ಹುಡುಗ ಅವ, ಕಟ್ಟಿ ಹಾಕ್ಲಿ, ಕೈ ಹಾಕಲ್ಲ ಕಟ್ಟಿ ಹಾಕ್ಲಿ. ಈಗ ಹೋದ್ ನೋಡಿ, ಹೆಂಗ ಹೋದ್ ನೋಡಿ, ನಿನ್ ಮುಂದೆ ನಿನ್ ಕಣ್ಣು ಮುಂದೆ ಹೋದ್ ನೋಡಿ.
1: ಈಗ ಮಾತಾಡಿದ್ದೈತಿ ಅಂತ ನೀ ಅಂತಿ. ನನ್ನ ಹೆಂಡ್ತಿನು ಕೇಳತ್ತ ಆಕಿನೂ ಅಂತಾಳ. ಮತ್ತಿಟ್ಟು ನಾವು ಕೊಡು ವಿಚಾರ ಇಟ್ಕೊಂಡ್ರು ಮತ್ತೆ ನೀವು ಇನ್ನ ವಿಚಾರ ಮಾಡಲಾಗಿರಿ, ಜವಾಬ್ದಾರಿನೇ ಕೊಡಲಾಗಿರಿ ಅವನಿಗೆ.
0: ಅಲ್ಲ, ನೀ ಅದ ಅನ್ಕತ್ತಾನ, ಊಟ ಗೀಟ ಮಾಡಿಕೊಂಡ್ರು ಅವ ಬರ್ತಾನ, ನೀವೇ ಮಾತಾಡ್ರಿ, ಮಾವ ಆಳ್ಯ ಕೂಡಿ ಮಾತಾಡ್ರಿ, ಅವ ಏನಂತಾನ ಕೇಳು. ಅಲ್ಲ, ಹುಡುಗಿಯರೆ ಮಾಡ್ಕೋಬೇಕಲ್ಲ.
1: ಹುಡುಗಿನ
0: ನಿನ್ ಮಗಳೇನ್ ಬಿಡಪ್ಪ, ಮನಾರ್ ಚಂದ ಅದಾಳ, ನೌಕರಿ ಮಾಡ್ತಾಳ, ಎಲ್ಲ ಮಾಡ್ತಾಳ.
1: ಈಗ
0: ಕೊಡ್ತೀನಂದ್ರ ನಾ ತಗೊಳಕ್ ಒಲ್ಲೆ ಅಂತೀನೇನು. ಆದ್ರೆ ಇವನಿಗೂ ಹಂಗ ಅರ್ಹತೆ ಇರ್ಬೇಕಲ್ಲಪ್ಪ ನಮ್ಮ ಹುಡುಗಗೂ.
1: ಅದೇ ಹೆಂಡತಿಗೆ ಅದೇ ಹೇಳಾಕತ್ತೀನಿ.
0: ಅಲ್ಲ, ನೌಕರಿ ಐತೋ ಇಲ್ಲೋ ಅದು ಆಮೇಲೆ ಬಿಡು, ಚಲೋ ಅವರೇ ಇರ್ಬೇಕಲ್ಲ ಇವ.
1: ಬಂದಕ್ರಮ ನೋಡ್ತೀನಿ ಕುಂದ್ರ ಕೂತೆ.
0: ದೊಡ್ಡವ್ರು ನಾವೇ ಇಬ್ರು ಮಂದಿ ಕೂತು ಪಾಪ ಹುಡುಗಿ ಜೀವನ ಹಾಳು ಮಾಡ್ದಂಗಲ್ಲೇನು.
1: ಅದೇ ಈಗ ನನ್ನ ಮಗಳರೇ ಬೆಳೆ ನಿತ್ತಾಳ, ನಿನ್ನ ಮಗಂದು ವಯಸ್ಸು ಆಗೈತಿ.
0: 32 ಮುಗಿದ್ 33 ಆಗ್ಬಿಡ್ತಾವ.
1: ತಡಿ ಅವ್ನು ಬರ್ಲಿ ತಡಿ, ಸದ್ಯ ಒಂದು ನಾ ಒಂದು 1/2 ತಾಸು ಇಲ್ಲೇ ಕುಂದಿರ್ತೀನಿ, ಅವ್ನು ಬರ್ಲಿ, ಅವ್ನು ವಿಚಾರ ಮಾಡಿಸ್ಕೊಂಡೇ ಹೋಗ್ತೀನಿ ನಾನು.

0: ಬಂದು ನೋಡು ಕೇಳು.
1: ಏಕೋ ಮಹೇಶ, ಎಲ್ಲಿ ಹೋಗಿದ್ದಿ?
2: ಇಲ್ಲೇ ಕೆಲಸ ಹತ್ರ ಮಾರ, ಇಲ್ಲೇ ಹೋಗಿದ್ದಾರೆ. ಯಾಕ್ರಿ?
1: ಏನಿದು ವಾಸನೆ, ಏನಕ್ಕ ಇದು?
0: ಈ ಹಿಂಗೆ ನೋಡಪ್ಪ, ಹಿಂಗೆ ನೋಡು, ದಿನ ಹಿಂಗೆ ನೋಡು, ಹೇಗೆ ಮಾತಾಡತ್ತ ನೋಡು.
1: ಅಲ್ಲೋ, ಹಿಂಗೆ ಕುಡಿದು ಬಂದ್ರೆ ಜವಾಬ್ದಾರಿ ಯಾವಾಗ ಬರ್ತಾ ನಿನಗೆ?
2: ಸ್ವಲ್ಪ ತಲೆನೂ ಸಾತಿತ್ರೆ, ಅದಕ್ಕೆ ಸ್ವಲ್ಪ ಇರ್ಲಿ ಬಿಡ್ರಿ ಮಾರ. ಏನು ಬಿಡ್ರಿ?
1: ಅಲ್ಲಪ್ಪ, ಮುಂದಿಂದೇನು ವಿಚಾರ ನಿಂದು?
2: ಏನು ವಿಚಾರ ರೀ?
1: ಮತ್ತೆ ಮದುವೆ ಮಾಡ್ಕೊಳ್ಳೋದು ವಿಚಾರ ಐತೇನಿಲ್ಲ?
2: ಮದುವೆ ಮಾಡ್ಕೊಂಡ್ರಲ್ಲ.
1: ಮತ್ತೆ ಯಾವಾಗ? ಮತ್ತೆ ನೀನು ಒಂದು ನೌಕರಿ ಹಿಡಿಬೇಕು, ಮಾಡ್ಕೋಬೇಕು ಅನ್ನೋದು ಯಾವಾಗ ನಿನ್ನಲ್ಲಿ ವಿಚಾರ ಅದು?
2: ಮಾಡ್ಕೊಳ್ಳೋಣಲ್ರಿ.
0: ಏ ಮಾಡ್ಕೊಳ್ಳೋಣ ಹೇಳ್ರಿ. ಅಂತಂದ್ರೆ ಹೆಂಗು, ಆ ಹುಡುಗಿ ಯಾರ ಭರೋಸೆ ಮ್ಯಾಗ ಬರ್ಬೇಕು ನಮ್ಮ ಮನೆಗೆ?
2: ಏ ಇಲ್ಲವ,
0: ಏನಿಲ್ಲವ,
2: ಮಾತಾಡಿಲ್ಲ ಮಾಮಾರ ಜೋಡಿ ಮಾತಾಡಿನ.
0: ನಾನು ನಿಮ್ಮ ಮಾವ ಇರುತ್ತನ, ನೀ ಚಂದಂಗ್ ಇರ್ತಿ, ಚೈನಿ ಹೊಡಿತಿ, ಆಮೇಲೆ ಏನ್ ಮಾಡ್ತೀನಿ ನೀನು ಹೇಳ ನೋಡೋನು. ಆ ಹುಡುಗಿ ಅಲ್ಲ, ನಾ ಈಗ ಅವ್ ಕೊಡ್ತೀನಿ ಅಂತ ಬಂದಾನ, ಅವ್ರ ಇಬ್ರು ಮಂದಿ ಗಂಡ ಹೆಂಡತಿ ಕೊಡಾಕ ರೆಡಿ ಅದಾರ. ಈಗ ನಾನೇ ತಗೊಳಕ್ ಅನ್ಸಲಾಗತ್ತಿನ. ಈಗ ಪಾಪ ಹುಡುಗಿ ಯಾರ ಭರೋಸೆ ಮ್ಯಾಗ ನಮ್ ಮನಿಗೆ ಬರ್ಬೇಕು? ನೀ ಯಾರ ಹಿಂಗದಿ?
2: ಇಲ್ಲ, ಏನ್ ನಾನು ಇದು ಮಾಡಿ, ನಾನು
0: ಏನ್ ಇದು ಮಾಡಿ, ಏನ್ ಏನ್ ಮಾಡಾತೀನಿ? ನೀ ಏನ್ ಮಾಡಾತೀನಿ ನಿನ್ ಗೊತ್ತಿಲ್ಲ.
1: ನೋಡಪ್ಪ ಮಹೇಶ, ಇದು ಭಾಳ ದಿವಸದಲ್ಲ, ಇನ್ನರೆ ನಿಮ್ಮ ಅವ್ಗ ವಯಸ್ಸಾಗ್ಯದ, ಆಕೆಗೂ ಕೈಯಾಗ ಬೇಕು, ನಿಮ್ಮ ಅಪ್ಪನ ನೋಡ್ಕೊಳ್ಳೋರು ಬೇಕು. ಹಿಂಗಾಗಿ ನೀರು ಸ್ವಲ್ಪ ಏನಾದ್ರು ಸುಧಾರಿಸ್ತೀನಿ ಅಂತಂದ್ರೆ ಮುಂದಿನ ವಿಚಾರ ಮಾಡ್ತೀವಿ.
0: ಅಲ್ಲ, ಮೊದಲೇ ಮದುವೆ ಮಾಡ್ಕೊಳ್ಳು, ಗಂಡು ಹುಡುಗರಿಗೆ ಕನ್ಯಾ ಸಿಗೋಲ್ಲಾಗ್ಯಾವ. ಕನ್ಯಾ ಸಿಕ್ಕರೆ ನೌಕರಿ ಬೇಕು, ಆಸ್ತಿ ಬೇಕು, ಹೊಲ ಬೇಕು, ಮನಿ ಬೇಕು ಅನ್ನಕತ್ತಾರ. ನಿಂದು ಇನ್ನ ಪುಣ್ಯ, ನಿನ್ನ ಸ್ವಾದರ್ಮಾವ ಮತ್ತು ಅತ್ತಿ ಇಬ್ರು ಮಂದಿ ಕೊಡ್ತೀನಿ ಅಂತೇಳಿ ಪಾಪ ತಪ್ಪ ಊರ್ಕೊಂಡು ಕೂತಾರ. ಅವ್ರು ನೀ ಚಲೋ ಇದ್ದಂದ್ರೆ ಕೊಡ್ತಾರವ್ರು. ನೀನು ಅವ್ರ ಕಾಲು ತೊಳ್ಕೊಂಡು ನೀರು ಕುಡಿಬೇಕು.
2: ಇರ್ಲಿ ಬಿಡುವ, ನಂದು ರಗಡ ಆಸ್ತಿ ಇತ್ತಲ್ಲ, ಆಸ್ತಿ ನೋಡೇ ಕೊಡತ್ತಾರ ಅವ್ರು.
0: ಆಸ್ತಿ ಏನು ನೀ ಹಿಂಗೆ ಮಾಡಕತ್ತರ, ನೀನು ಆಸ್ತಿ ಕರ್ಗಾಕ ಭಾಳ ದಿವ್ಸ ಹಿಡಿಯಂಗಿಲ್ಲ.
1: ಅಲ್ಲಪ್ಪ, ಆಸ್ತಿ ಏನು ಒಮ್ಮಲಿಗೆ ಹಿಂಗೆ ಇರ್ತದ ಮಾಡಿ, ಹೆಂಗೆ ಹಿಂಗೆ ಕಳ್ಕೊತ ಹೋದ್ರೆ ಎಲ್ಲ ಹೋಗಿ ಬಿಡ್ತದೆ.
2: ಏ ಬಿಡ್ರಿ ಮಾವ, ಮುಂದೆ
1: ನಮ್ಮ ಮಗಳ
2: ಕೊಡಾತಿರೇನು, ಆಸ್ತಿ ನೋಡೇ ಕೊಡಾತಿರಿ ನೀವು?
1: ನೀ ಈ ಮಾತು ಅಂತಂದ್ರೆ
0: ಈ ಮಾತು ಅನ್ಬೇಡ, ನೀ ಈ ಮಾತು ಅನ್ಬೇಡ. ಹಂಗಿತ್ತಂದ್ರೆ ಅವ್ರಿಗೆ ರಗಡು ಹೊರಗೆ ಹೊರ ಅದಾವ.
1: ಮಹೇಶ ಇನ್ನು ಕೇಳು, ನೀ ಈಗ ಈ ಚಟಗಳು ಹಿಂಗೆ ಅದಾವು, ಇನ್ನೂ ಹೆಚ್ಚಿಗೆ ಬೆಳೆಯಾಕತ್ತವ ದುಶ್ಚಟಗಳು. ನೀನು ಬಿಡುವಂಥದ್ದು ಕಾಣಿಸೋಲಾಗ್ಯದ. ಏನು ಹಿಂಗಾದ್ರೆ ನಾನು ನನ್ನ ಮಗಳು ಕೊಡೋಕ್ಕಾಗಲ್ಲ, ನಾನು ಹೊರ್ತೀನವ ಅಕ್ಕ, ನಡಿತೀನಿ ನಾನು.
0: ಏ ಕುಂದ್ರ ಕುಂದ್ರ,
1: ಏನು ಮಾಡಲಿ ಮತ್ತೆ, ಏನು ನಮ್ಮ ಮಾತುಗಳನ್ನ ಕೇಳ್ತಾ ಇಲ್ಲ.
0: ಕುಂದ್ರ ಕುಂದ್ರ, ಅವನದೇನು ಹಚ್ಚಿ ಕುಂದ್ರ.
1: ಹ್ಞೂ,
2: ಕೊಡಂಗಿಲ್ಲ ಅಂದ್ರೆ ಬಿಡ್ರಿ, ಹೋರಿ ಹೋರಿ
1: ನೋಡ. ಇಂಥ
0: ಹಂಗೆ ಅನ್ಬಾರ್ದು ಮಹೇಶ, ಹಂಗೆ ಅನ್ಬಾರ್ದು. ಅಲ್ಲ, ಅಂತ ಚಂದ ಹುಡುಗಿ, ಅಂತ ಚಂದ ಅತ್ತಿ ಮಾವ ನಿನ್ಗೆ ಎಲ್ಲಿ ಸಿಗ್ತಾರ? ಹೋರಿ ಹೋರಿ, ನಿಂದು ಸುಧರಾಸ

0: ಕೊಂಡು ನಿನ್ನ ಮುಂದಿನ ಜೀವನ ಭವಿಷ್ಯ ನೋಡ್ಕೋ.
1: ಏ ಮಹೇಶ, ಇನ್ನು ಸುಧಾರಿಸ್ತೀವೋ ಇಲ್ಲೋ ಅದು ಹೇಳು. ಸುಧಾರಿಸ್ತೀನಿ ಅಂದರೆ ಮುಂದಿನ ವಿಚಾರ ಮಾಡ್ತೇವೆ.
0: ಹೌದು,
1: ಇಲ್ಲ ಅಂದ್ರೆ ನಾನು ನಾಲ್ಕ ಬೇರೆ ಬೇರೆ ದಾರಿ, ನಮ್ಮ ದಾರಿ ಬೇರೆ ಬೇರೆ ಆಗಿಬಿಡ್ತಾವೆ.
0: ಏ ಆಯ್ತು ರೀ ಮಾವರ, ಇಷ್ಟೆಲ್ಲ ಹೇಳಾತೀರ ಅಂದ ಬಳಿಕ ಇನ್ನು ಮೇಲಿಂದ ನಾನು ಇವೆಲ್ಲ ದುಶ್ಚಟಗಳನ್ನ ಬಿಡ್ತೀನಿ.
2: ಅಲ್ಲ ಹಿಂಗೆ ಯಾಕೆ ಮಾಡ್ತೀರಿ? ನಿಮ್ಗೇನು ತಲೆಗಿಲ್ಲಿ ಕೆಟ್ಟೈತೆ? ನಮ್ಮ ಮನ್ಯಾಗ ಅವ್ವಪ್ಪ ಇರ್ತಾರೆ, ನಿಮ್ಮನ್ನೇ ನಂಬ್ಕೊಂಡಂಥ ಕುಟುಂಬಗಳು ಇರ್ತಾವೆ, ಅವ್ರದ್ದೇನು ನಿಮಗೇನು ಕಣ್ಣಾಗ ಕಾಣಂಗಿಲ್ಲ ನಿಮಗೆ. ಹಾಂ ಅಂದ್ರೆ ನೀ ಕನ್ಯಾ ಕೊಡು, ಇಲ್ಲಂದ್ರೆ ನಾ ಮೊದಲೇ ಬೇಡತ್ತೀನಿ ನೋಡು.
1: ನೋಡಕ್ಕ ನಾ ಹೇಳ್ತೀನಿ ಕೇಳು, ಅವ ಆರು ತಿಂಗಳು ಸುಧಾರಿಸ್ ತೋರಿಸ್ಲಿ, ಮರು ದಿವಸನೇ ನಾ ಬಂದು ನಿನ್ನ ಜೊತೆ ಲಗ್ನ ಮದುವೆ ಬಗ್ಗೆ ಮಾತಾಡ್ತೀನಿ.
0: ಆಯ್ತಾಯ್ತು ಹೇಳ್ರಿ ಮಾವರ, ಇವತ್ತಿಂದ ಇವತ್ತು ಲಾಸ್ಟ್ ಮಾಡಿಬಿಡ್ತೀನಿ. ನೀನು ಯಾವತ್ತೂ ಕುಡಿಯಂಗಿಲ್ಲ, ನಾನು ಯಾವ ದುಶ್ಚಟಗಳಿಗೂ ನಾನು ಬಲಿಯಾಗಂಗಿಲ್ಲ. ನಾನು ಒಂದು ಒಳ್ಳೆಯ ಉದ್ಯೋಗಸ್ಥನಾಕಿನಿ, ಅವಾಗ ನೀವೇ ಬಂದು ಕೊಡ್ತೀರಿ ನೋಡಾಗತ್ತೀನಿ.
1: ಆಯ್ತಲ್ಲ,
2: ದೊಡ್ಡದೇ ದೊಡ್ಡದೇ ಇಲ್ಲ, ಯಾವ್ದಾರೆ ಸಣ್ಣದಾರೆ ನೌಕರಿ ಮಾಡಕ್ಕೆ ಒಂದು ಇದು ಮಾಡು, ನಿರ್ಧಾರ ಮಾಡು.
0: ಆಯ್ತಾಯ್ತು ಅವ, ಆಯ್ತು
1: ಹೋಗಲ್ಲಿ, ಅವು ಕಾಲು ಬೀಳು, ನಾನು ನಡಿತೀನವ ನೋಡೋಣ ಒಂದು ಆರು ತಿಂಗಳು ನೋಡೋಣ.
2: ಆಯ್ತಾಯ್ತಪ್ಪ, ಆರು ತಿಂಗಳಾಗಣ. ಆಯ್ತು, ನಾವು ನೀವು ಬೀಗರಾಗು.
1: ಹಾಂ ಸರಿ, ಆಗೋಣ ಆಗೋಣ ಸರಿ.
3: ಇದುವರೆಗೆ ಸರಣಿ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಮಹಾನಂದ ಬೋಳಿಶೆಟ್ಟಿ, ಶ್ರೀಶೈಲ್ ಚಿಂತಾಮಣಿ ಹಾಗೂ ಸಿದ್ದರಾಯ್ ಸಾಳುಂಕೆ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

0: ಆಕಾಶವಾಣಿ
1: ಆಕಾಶವಾಣಿ
2: ಆಕಾಶವಾಣಿ
3: ಆಕಾಶವಾಣಿ
4: ಆಕಾಶವಾಣಿ
5: ಆಕಾಶವಾಣಿ
6: ಆಕಾಶವಾಣಿ
7: ಆಕಾಶವಾಣಿ
8: ಆಕಾಶವಾಣಿ
9: ಆಕಾಶವಾಣಿ
10: ಆಕಾಶವಾಣಿ
11: ಆಕಾಶವಾಣಿ
12: ಆಕಾಶವಾಣಿ
13: ಆಕಾಶವಾಣಿ
14: ಆಕಾಶವಾಣಿ
15: ಆಕಾಶವಾಣಿ
16: ಆಕಾಶವಾಣಿ
4: ಆಕಾಶವಾಣಿ
9: ಆಕಾಶವಾಣಿ
0: ಆಕಾಶವಾಣಿ
2: ಆಕಾಶವಾಣಿ
4: ಆಕಾಶವಾಣಿ
17: ನಾವೆಲ್ಲ ವಿಜಯಪುರ ಆಕಾಶವಾಣಿ ಆಸೆಗಳು, ನೀವೆಲ್ಲ ಟ್ಯೂನ್ ಮಾಡಿ 101.8 FM.

ಕೇಳುಗರೆ ಇದುವರೆಗೆ ಮಿಶ್ರ ಗೀತೆಗಳ ಕಾರ್ಯಕ್ರಮ ಕೇಳಿ ಬಂತು. ಇನ್ನೀಗ ಸಮಯ ಆಗ್ತಾ ಇದೆ ಬೆಳಗಿನ 9:10. ಇನ್ನು ಮುಂದೆ ಕೇಳ್ತೀರಿ. ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು 25 ವರ್ಷ ಸಾರ್ವಜನಿಕ ಸೇವೆ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ಸರಣಿ ಕಾರ್ಯಕ್ರಮ ಮೂಡಿಬರುತ್ತದೆ. ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಕೆಲವೇ ಕ್ಷಣಗಳಲ್ಲಿ

ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳುತ್ತಾ ಇದ್ದೀರಿ ವಿಜಯಪುರ ಆಕಾಶವಾಣಿ ಕೇಂದ್ರದಿಂದ. ಮುಂದಿನ ಗೀತೆಯನ್ನು ಕೇಳಿ. ಪ್ರೇಮ್ ಅವರು ಬರೆದಿರುವಂಥ ಅರ್ಜುನ್ ಜನ್ಯ ಅವರ ಸಂಗೀತದಲ್ಲಿ ಅರ್ಮಾನ್ ಮಲಿಕ್ ಹಾಗೂ ಶ್ರೇಯಾ ಘೋಷಾಲ್ ಅವರು ಹಾಡಿರುವ ದ ವಿಲನ್ ಚಿತ್ರದ ಗೀತೆ.

0: ಸಮಯ ಆಗಿದೆ 10:01. ನೀವು ಕೇಳ್ತಾ ಇದ್ದೀರಾ ಗಾನಗಂಗೆ ಕಾರ್ಯಕ್ರಮವನ್ನ.
1: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೇ? 150 ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾಯಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. October 1-3 BIEC ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
2: ಕೇಳುಗರೆ, ಇದೇ ಶುಕ್ರವಾರ September 25 ಸಾಯಂಕಾಲ 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ವಿಷಯ ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ ಕೆಂಪೇಗೌಡ ಹೆಚ್ ಮತ್ತು ಸಹಾಯಕ ಕೃಷಿ ನಿರ್ದೇಶಕರಾದ ಶ್ರೀ ರಾಮೇಗೌಡ ಅವರು. ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2237-0477 ಅಥವಾ 2237-0488. ಎಸ್ಟಿಡಿ ಕೋಡ್ ಸಂಖ್ಯೆ 080. ಕೇಳಿ, ಇದೇ ಶುಕ್ರವಾರ September 25 6:50 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ಪ್ರಸಾರವಾಗುವ ನೇರ ಫೋನ್ ಇನ್ ಕಾರ್ಯಕ್ರಮವನ್ನ. ವಿಷಯ ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆ.
3: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
0: ಕೇಳುಗರೆ, ಗಮನಿಸಿ ಇದೊಂದು ಪ್ರಕಟಣೆ. ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ MBA ಅಥವಾ ಮ್ಯಾನೇಜ್ಮೆಂಟ್ ಮಾರ್ಕೆಟಿಂಗ್ನಲ್ಲಿ PG ಡಿಪ್ಲೊಮೊ ಮುಗಿಸಿ ಮೀಡಿಯಾ ಸೇಲ್ಸ್ನಲ್ಲಿ 1 ವರ್ಷದ ಅನುಭವ ಹೊಂದಿರುವ 35 ವರ್ಷದ ಒಳಗಿನ ಅಭ್ಯರ್ಥಿಗಳಿಗೆ ಪ್ರಸಾರ ಭಾರತಿಯು ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಹುದ್ದೆಗೆ ಅರ್ಜಿ ಆಹ್ವಾನಿಸಿದೆ. ಹುದ್ದೆಗಳ ವಿವರ: ಸೇಲ್ಸ್ ಡಿವಿಷನ್ ಬೆಂಗಳೂರು 2 ಹುದ್ದೆಗಳು, ದೂರದರ್ಶನ ಬೆಂಗಳೂರು 1 ಹುದ್ದೆ. ಈ ನೇಮಕಾತಿಯು ಶಾರ್ಟ್ ಟರ್ಮ್ ಅಲ್ಪಾವಧಿ ಒಪ್ಪಂದದ ಆಧಾರದಲ್ಲಿ ನಡೆಯಲಿದ್ದು ಇದು ಸಂಪೂರ್ಣವಾಗಿ ಗುತ್ತಿಗೆ ಆಧಾರದಲ್ಲಿರುತ್ತದೆ. ಸೇಲ್ಸ್ನಲ್ಲಿ ಅನುಭವ ಹಾಗೂ ಆಸಕ್ತಿ ಹೊಂದಿರುವ ಅಭ್ಯರ್ಥಿಗಳು ಪ್ರಸಾರ ಭಾರತಿಯ ಅಧಿಕೃತ ಜಾಲತಾಣ https://avedan.prasarbharati.org ನಲ್ಲಿ ಆನ್ಲೈನ್ ಮೂಲಕ 5 October ಒಳಗೆ ಅರ್ಜಿಯನ್ನು ಸಲ್ಲಿಸಬಹುದು. ಪ್ರಕಟಣೆ ಕೇಳಿದಿರಿ.

ಶ್ರೋತೃಗಳೇ, ಮತ್ತೊಮ್ಮೆ ಗಾನಗಂಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದು ವಿಶ್ವ ಸಾಗರಯಾನ ದಿನ. ಸಾಗರಗಳಿಂದ ಇಷ್ಟೆಲ್ಲ ಪ್ರಯೋಜನಗಳನ್ನು ಪಡೆಯುತ್ತಿರುವಾಗ ಒಬ್ಬ

ಪ್ರಬುದ್ಧ ನಾಗರಿಕರಾಗಿ ಸಾಗರಗಳ ಆರೋಗ್ಯವನ್ನು ಹೇಗೆ ಕಾಪಾಡಬಹುದು ಅಂದರೆ, ಮೊದಲನೇದಾಗಿ ಪ್ಲಾಸ್ಟಿಕ್ ಹಾಗೂ ಇತರೆ ಕಸಗಳನ್ನು ಸಾಗರಗಳು ಸೇರದ ಹಾಗೆ ನೋಡಿಕೊಳ್ಬೇಕು. ಹಡಗುಗಳಿಂದ ತೈಲ ಸೋರಿಕೆ ಮತ್ತು ರಾಸಾಯನಿಕಗಳು ಸಮುದ್ರಕ್ಕೆ ಸೇರುವುದನ್ನು ತಡೆಯಬೇಕು. ಅತಿಯಾದ ಮೀನುಗಾರಿಕೆ ಮತ್ತು ಅಕ್ರಮ ಬೇಟೆಗಳನ್ನು ನಿಯಂತ್ರಿಸಬೇಕು. ಹಸಿರು ಮನೆ ಅನಿಲಗಳ ಹೊರಸೂಸುವಿಕೆಯನ್ನು ಕಡಿಮೆ ಮಾಡಬೇಕು. ಜೊತೆಗೆ ಸಾಗರಗಳ ಮಹತ್ವ ಮತ್ತು ಸಂರಕ್ಷಣೆಯ ಬಗ್ಗೆ ಮಕ್ಕಳಿಂದಲೇ ಅರಿವು ಮೂಡಿಸಬೇಕು. ಸಾಗರಗಳು ನಮ್ಮ ಸಂಪತ್ತು, ಅದರ ರಕ್ಷಣೆ ನಮ್ಮೆಲ್ಲರ ಹೊಣೆ. ಸಾಗರಗಳು ಉಳಿದರೆ ಜೀವಗಳು ಉಳಿಯುತ್ತೆ. ಸಾಗರಗಳು ಆರೋಗ್ಯವಾಗಿದ್ದರೆ ನಮ್ಮ ಭೂಮಿಯೂ ಸಹ ಆರೋಗ್ಯವಾಗಿರುತ್ತೆ. ಆದ್ದರಿಂದ ಸಾಗರಗಳ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ. ನಮ್ಮ ಭೂಮಿಯ ಸುಮಾರು 71% ಭಾಗವನ್ನು ಆವರಿಸಿರುವಂತಹ ಸಾಗರಗಳು ಜೀವ ಜಗತ್ತಿನ ಆಧಾರ. ಸಾಗರಗಳ ಮಹತ್ವವನ್ನು ನೆನಪಿಸುವ ಸೆಪ್ಟೆಂಬರ್ 24 ವಿಶ್ವ ಸಾಗರಯಾನ ದಿನದಂದು ಸಮುದ್ರಗಳನ್ನು ರಕ್ಷಿಸುವ ಜವಾಬ್ದಾರಿ ನಮ್ಮೆಲ್ಲರದ್ದು. ಏನಂತೀರಾ?

0: ಗಾನ ಮಾಧುರ್ಯಕ್ಕೆ ನಿಶೆಯಲ್ಲಿ ತಂಪು.
1: ಕನಸಲು ನೀನೆ ಮನಸಲು ನೀನೆ ನನ್ನಾನೆ,
0: ಕನಸಿನ ಲೋಕಕ್ಕೆ ಕರೆದೊಯ್ಯಲು ಮಾಧುರ್ಯದ ಸೊಂಪು. ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಇಂಪು ಗೀತ ಚಂದ್ರಿಕೆಯಲ್ಲಿ. ಪ್ರತಿದಿನ ರಾತ್ರಿ 10:30 ನಿಮ್ಮ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳಲ್ಲಿ.

ಸ್ನೇಹಿತರೆ, ಗಾನಗಂಗೆಯಲ್ಲಿ ದಿನ ವಿಶೇಷಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಈ ದಿನದ ಮತ್ತೊಂದು ವಿಶೇಷತೆ ಏನು ಅಂದರೆ, ಭಾರತದ ಬಾಹ್ಯಾಕಾಶ ಸಂಶೋಧನೆಯ ಮಹತ್ವದ ಸಾಧನೆಗಳಲ್ಲಿ ಒಂದಾದ ಮಾರ್ಸ್ ಆರ್ಬಿಟರ್ ಮಿಷನ್ ಮೊದಲ ಪ್ರಯತ್ನದಲ್ಲೇ ಮಂಗಳನ ಕಕ್ಷೆ ತಲುಪಿದ ಮೊದಲ ದೇಶ ಭಾರತ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ದಿನ 2014 ಸೆಪ್ಟೆಂಬರ್ 24. ಭಾರತವು ಮಂಗಳ ಗ್ರಹವನ್ನು ಅಧ್ಯಯನ ಮಾಡಲು ಕಳುಹಿಸಿದ ಮಂಗಳಯಾನ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಮಹತ್ವದ ಯೋಜನೆ. ಇದು ಭಾರತದ ಮೊದಲ ಅಂತರ್ಗ್ರಹ ಬಾಹ್ಯಾಕಾಶ ಯೋಜನೆ. ಮಂಗಳ ಗ್ರಹದ ಕಕ್ಷೆಯಲ್ಲಿ ಸುತ್ತುತ್ತಾ ಅದರ ಮೇಲ್ಮೈ ಮತ್ತು ವಾತಾವರಣವನ್ನು ಅಧ್ಯಯನ ಮಾಡುವುದು ಇದರ ಪ್ರಮುಖ ಉದ್ದೇಶವಾಗಿತ್ತು.

ಇಸ್ರೋ ಇದರ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡಿತ್ತು. ನವೆಂಬರ್ 5, 2013 ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ ಶ್ರೀಹರಿಕೋಟಾದಿಂದ 2:38 1337 kg ತೂಕದ ಮಂಗಳಯಾನವನ್ನು ಉಡಾವಣೆ ಮಾಡಲಾಗಿತ್ತು. ಮಂಗಳನ ಕಕ್ಷೆಗೆ ಪ್ರವೇಶಿಸುವ ಸಂದರ್ಭದಲ್ಲಿ ಮುಖ್ಯ ಇಂಜಿನ್ ಸುಮಾರು 24 ನಿಮಿಷಗಳ ಕಾಲ ಕಾರ್ಯನಿರ್ವಹಿಸಿ ಬಾಹ್ಯಾಕಾಶ ನೌಕೆಯ ವೇಗವನ್ನು ಕಡಿಮೆ ಮಾಡಿತು. ಇದರಿಂದ ಮಂಗಳನ ಗುರುತ್ವಾಕರ್ಷಣೆಯು ನೌಕೆಯನ್ನು ತನ್ನ ಕಕ್ಷೆಗೆ ಸೆಳೆಯಲು ಸಾಧ್ಯವಾಯಿತು.

ಸ್ನೇಹಿತರೆ, ಮಂಗಳಯಾನದ ಮುಖ್ಯ ಉದ್ದೇಶ ಅಂತರ್ಗ್ರಹ ಬಾಹ್ಯಾಕಾಶ ನೌಕೆಯನ್ನು ವಿನ್ಯಾಸಗೊಳಿಸೋದು. ಭೂಮಿಯಿಂದ ಮಂಗಳನವರೆಗೆ ದೀರ್ಘ ಪ್ರಯಾಣವನ್ನು ನಿರ್ವಹಿಸುವ ತಂತ್ರಜ್ಞಾನ ಅಭಿವೃದ್ಧಿಯನ್ನು ಪಡಿಸೋದು. ಮಂಗಳನ ಭೂ ಆಕಾರ ಮತ್ತು ಖನಿಜಗಳ ಅಧ್ಯಯನ, ಹೀಗೆ ಭಾರತವು ಮೊದಲ ಪ್ರಯತ್ನದಲ್ಲೇ ಮಂಗಳನ ಕಕ್ಷೆಗೆ ಬಾಹ್ಯಾಕಾಶ ನೌಕೆಯನ್ನು ಯಶಸ್ವಿಯಾಗಿ ಕಳುಹಿಸಿದ ದೇಶ ಎಂಬ ಮಹತ್ವದ ಸಾಧನೆಗೆ ಕಾರಣವಾಯಿತು. ನಮ್ಮ ಕಣ್ಣುಗಳಿಗೆ ಕಾಣುವ ಆಕಾಶಕ್ಕೆ ಒಂದು ಗಡಿ ಇರಬಹುದು, ಆದರೆ ಮನುಷ್ಯನ ಕನಸುಗಳಿಗೆ ಗಡಿಯಿಲ್ಲ. ನಕ್ಷತ್ರಗಳನ್ನು ನೋಡುತ್ತಿದ್ದಂತಹ ಭಾರತ ಒಂದು ದಿನ ಭೂಮಿಯ ಗಡಿ ದಾಟಿ ಕೆಂಪು ಗ್ರಹವಾದ ಮಂಗಳದ ಅಂಗಳವನ್ನೇ ತಲುಪಿತು. ಆದ್ದರಿಂದ ಈ ದಿನ ಭಾರತೀಯ ಬಾಹ್ಯಾಕಾಶ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ದಾಖಲಾದಂತಹ ದಿನ.

ಸಮಯ ಆಗಿದೆ 10:30 ನಮ್ಮ ಮುಂದಿನ ಕಾರ್ಯಕ್ರಮ ಸುನ್ಹೇರಿ ಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳು.

ಕೇಳುಗರೆ, ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ. ಇದೇ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 11:30 ರವರೆಗೆ ಆಕಾಶವಾಣಿಯ ರಾಜ್ಯವ್ಯಾಪಿ ಜಾಲದಲ್ಲಿ ಪ್ರಸಾರವಾಗಲಿದೆ. ಕೃಷಿ ಅರಣ್ಯ ಈ ವಿಷಯವಾಗಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ತುಮಕೂರಿನ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ವಿ ದೇವರಾಜು ಅವರು. ಕರೆ ಮಾಡಲು ದೂರವಾಣಿ ಸಂಖ್ಯೆ 2237 0477 2237 0488 ಅಥವಾ 2237 0499 ಎಸ್ಟಿಡಿ ಕೋಡ್ 080. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ. ನೆನಪಿಡಿ, ಗುರುವಾರ ಬೆಳಗ್ಗೆ 11 ಗಂಟೆಗೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ.

ಸಮಯಾಗಿದೆ 10:43:45. ಸುನ್ಹೇರೇ ಪಲ್ನಲ್ಲಿ ಹಳೆಯ ಹಿಂದಿ ಚಿತ್ರಗೀತೆಗಳನ್ನು ಆಲಿಸ್ತಾ ಇದ್ದೀರಾ.

0: ಇರ ಫೋನಿನ್ ಕಾರ್ಯಕ್ರಮ ಕೇಳುಗರೆ, ಕೃಷಿ ಅರಣ್ಯ ಈ ವಿಷಯವಾಗಿ ಪ್ರಶ್ನೆಗಳನ್ನು ಕೇಳಬಹುದು. ಉತ್ತರಿಸುತ್ತಾರೆ ತುಮಕೂರಿನ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ವಿ ದೇವರಾಜು ಅವರು. ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಅರಣ್ಯವಾಣಿ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ.
1: ಆತ್ಮೀಯ ಪ್ರೀತಿಯ ಕೇಳುವರಿಗೆಲ್ಲ ನಮಸ್ಕಾರಗಳು. ಕೇಳುಗರೆ, ಅರಣ್ಯವಾಣಿ ನಿಮ್ಮ ಪ್ರಶ್ನೆ ನಮ್ಮ ಉತ್ತರ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಕೃಷಿ ಅರಣ್ಯ ಈ ವಿಷಯಕ್ಕೆ ಸಂಬಂಧಿಸಿದಂತೆ ನೀವು ಕೇಳುವಂತಹ ಪ್ರಶ್ನೆಗಳಿಗೆ ನೀವೀಗ ನೇರವಾಗಿ ಉತ್ತರವನ್ನು ಪಡೆಯಬಹುದು. ಸರಣಿ ಕಾರ್ಯಕ್ರಮದ ಮೊದಲ ಸಂಚಿಕೆಯ ನೇರ ಫೋನಿನ್ ಕಾರ್ಯಕ್ರಮಕ್ಕಾಗಿ ಆಕಾಶವಾಣಿ ಕೇಂದ್ರಕ್ಕೆ ಬಂದು ಈಗ ನಮ್ಮ ಜೊತೆಗಿದ್ದಾರೆ ತುಮಕೂರು ಜಿಲ್ಲೆಯ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಶ್ರೀ ವಿ ದೇವರಾಜ್ ಅವರು. ದೇವರಾಜ್ ಅವರೇ, ತಮಗೆ ನಮಸ್ಕಾರ.
2: ಕೃಷ್ಣಪ್ಪ ಅವರೇ, ತಮಗೂ ಕೂಡ ನಮಸ್ಕಾರ, ಮತ್ತು ಎಲ್ಲ ಆಕಾಶವಾಣಿಯ ಶ್ರೋತೃಗಳಿಗೆ ನಮಸ್ಕಾರ.
1: ಅರಣ್ಯವಾಣಿ ನಿಮ್ಮ ಪ್ರಶ್ನೆ ನಮ್ಮ ಉತ್ತರ ಸರಣಿಯ ಮೊದಲ ಸಂಚಿಕೆಗೆ ನಿಮಗೆ ಸ್ವಾಗತ ಸರ್.
2: ಖಂಡಿತ, ತಮಗೂ ಕೂಡ ಅಭಿನಂದನೆಗಳು.
1: ಕೇಳುಗರೆ, ಹಿಂದಿನ ಕಾರ್ಯಕ್ರಮದಲ್ಲಿ ಕೃಷಿ ಅರಣ್ಯ ವಿಷಯಕ್ಕೆ ಸಂಬಂಧಿಸಿದಂತಹ ನಿಮ್ಮ ಪ್ರಶ್ನೆಗಳನ್ನು ನೀವೀಗ ಕೇಳಬಹುದು. ವಿಶೇಷವಾಗಿ ಅರಣ್ಯ ಇಲಾಖೆಯಿಂದ ಕೃಷಿ ಅರಣ್ಯಕ್ಕಾಗಿ ಸಿಗುವಂತಹ ಸೌಲಭ್ಯಗಳೇನು, ಕೃಷಿ ಅರಣ್ಯದಿಂದ ಯಾವ್ಯಾವ ಲಾಭಗಳಿವೆ, ಕೃಷಿ ಅರಣ್ಯ ಮಾಡಲು ಹೆಚ್ಚಿನ ಮಾಹಿತಿಗಾಗಿ ಯಾರನ್ನ ಭೇಟಿಯಾಗಬೇಕು, ಈ ಥರದ ಯಾವುದೇ ಒಂದು ಪ್ರಶ್ನೆಗಳು ನಿಮ್ಮಲ್ಲಿದ್ದರೆ ನೀವು ಖಂಡಿತ ನಮಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೆ ಸೂಕ್ತವಾದಂತಹ ಉತ್ತರವನ್ನು ದೇವರಾಜ್ ಅವರಿಂದ ಅಥವಾ ಪಡ್ಕೋಬಹುದು. ನೀವು ಕರೆ ಮಾಡಬೇಕಾದಂತಹ ನಮ್ಮ ದೂರವಾಣಿ ಸಂಖ್ಯೆಗಳು ಮೂರು ಇದೆ, ಗಮನಿಸಿ. ಒಂದನೇದು 0802023704 77, ಮತ್ತೊಂದು ಸಂಖ್ಯೆ 0802023704 88, ಇನ್ನೊಂದು ಸಂಖ್ಯೆ 0802023704 99. ದೇವರಾಜ್ ಅವರೇ, ಕಾರ್ಯಕ್ರಮದ ಮೊದಲ ಕರೆ ಯಾರ್ದು ಅಂತ ನೋಡೋಣವಾ?
2: ಆಗಲಿ.
1: ಹಲೋ, ಯಾರು ಯಾರು ಮಾತಾಡ್ತಿರೋದು? ಸ್ವಾಗತ. ನಿಮ್ಮ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ, ಹೇಳಿ ನಿಮ್ಮ ಪ್ರಶ್ನೆ ಏನಿದೆ ಅಂತ ಕೇಳಿ.
2: ಮಾಧವ್ ಶೆಟ್ರೆ ಹೇಳಿ, ನಿಮ್ ಪ್ರಶ್ನೆ ಏನು ಅಂತ ಕೇಳಿ.
3: ಮೈಸೂರು ಜಿಲ್ಲೆ ಶ್ರೀನರಸೀಪುರ ತಾಲೂಕು ಸೊಟ್ರೆ ಮಾಧವ್ ಶೆಟ್ರೆ ಮಾಡುವ ನಮಸ್ಕಾರಗಳು ಸರ್.
2: ನಮಸ್ಕಾರ ಶೆಟ್ರೆ.
1: ಶೆಟ್ರೆ, ನಿಮ್ಮ ಪ್ರಶ್ನೆ, ನೇರ ಪ್ರಶ್ನೆ.
3: ನಂದೇನ್ ಪ್ರಶ್ನೆ ಇದೆ ಸರ್? ಒಂದು ದೇವ್ರ ಕಾಡು ನಮ್ಮ ರಾಜ್ಯದಲ್ಲಿ ಎಷ್ಟಿವೆ ಅಂತ ಒಂದ್ ಪ್ರಶ್ನೆ. ಎರಡನೇ ಪ್ರಶ್ನೆ, ನಮ್ಮ ರಾಜ್ಯದಲ್ಲಿ ಅಧಿಕ ಬಿಸಿಲು ಬೆಳೆಯುವ ಪ್ರದೇಶ ಯಾವುದು ಅಂತ ಎರಡನೇ ಪ್ರಶ್ನೆ.
1: ದೇವರ ಕಾಡು ಎಷ್ಟು?
2: ದೇವರ ಕಾಡು ಆಕ್ಚುಯಲ್ ಆಗಿ ಅದು ಕೃಷಿ ಅರಣ್ಯಕ್ಕೆ ನೇರವಾಗಿ ಸಂಬಂಧಿಸಿದ ಪ್ರಶ್ನೆ ಅಲ್ಲ ಶೆಟ್ರೆ. ಆದ್ರೂ ಕೂಡ ಈ ನಮ್ಮ ದೇವರ ಕಾಡು ಅಂದ್ರೆ ನಮ್ಮ ದೇವಸ್ಥಾನ ಸುತ್ತಮುತ್ತ ಏನು ದೇವರ ಮೀಸಲು ಪ್ರದೇಶಗಳಿದ್ದಾವೆ, ಮುಖ್ಯವಾಗಿ ನಮ್ಮ ಕೊಡಗು ಮತ್ತೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಭಾಗದಲ್ಲಿ ದೇವರ ಕಾಡು ಅನ್ನೋದು ಸಪರೇಟ್ ಒಂದು ಇದೆ. ಆ ಕಾಡುಗಳು ದೇವಸ್ಥಾನ ಸುತ್ತಮುತ್ತ ಮತ್ತೆ ಏನು ಒಂದು ರಿಲಿಜಿಯಸ್ ಇದಕ್ಕೋಸ್ಕರ ಬೆಳೆದಿರುವಂತಹ ದೇವ್ರ ಕಾಡುಗಳು ಇದಾವೆ. ಅವು ಎಷ್ಟಿದೆ ಅಂತ ನಮ್ಮ ಹತ್ರ ಈಗ ಏನು ಸ್ಟಾಟಿಸ್ಟಿಕ್ಸ್ ಇಲ್ಲ, ಯಾಕಂದ್ರೆ ನಾವೀಗ ಕೃಷಿ ಅರಣ್ಯಕ್ಕೋಸ್ಕರ ಬಂದಿರುವಂತದ್ದು. ಸೊ ಕೃಷಿ ಅರಣ್ಯದ ಬಗ್ಗೆ ತಾವೇನಾದ್ರು ಪ್ರಶ್ನೆಗಳಿದ್ರೆ ಕೇಳಬಹುದು.
3: ಈಗ ಬರಗಾಲಕ್ಕೆ ತಕ್ಕವಾದ ಅರಣ್ಯ ಸಸಿಗಳು ಯಾವ ಸಿಕ್ಕಿತ್ತ ಸರ್?
2: ಈಗ ಬರಗಾಲ ಅಂತ ಏನಿಲ್ಲ, ನಮ್ಮ ಕೃಷಿ ಅರಣ್ಯ ಸಸಿಗಳನ್ನ ನೀವು ಎಲ್ಲಾ ಕಡೆಯೂ ನೆಡಬಹುದು. ಯಾಕೆಂದ್ರೆ ನಮ್ಗೇನು ನೀವು ಪಂಪ್ ಸೆಟ್ ಹಾಕಿ ನೀರು ವರ್ಷ ಪೂರ ನೀರು ಉಣಿಸ್ಬೇಕಾದಂತ ಅವಶ್ಯಕತೆ ಏನಿಲ್ಲ. ಮುಖ್ಯವಾಗಿ ಮಳೆ ಬಂದಾಗ ಗಿಡಗಳನ್ನ ನೆಟ್ಟು ಅವುಗಳನ್ನ ಒಳ್ಳೆ ನರ್ಸರಿಯಿಂದ ಒಳ್ಳೆ ಗಿಡಗಳನ್ನ ತಂದು ನೆಟ್ಟು ಅವು ಏನು ಆ ಕಾಲಕ್ಕೆ ಸ್ವಲ್ಪ ನೀರು ಒದಗಿಸಿದ್ರೆ ಸಾಕು. ಅದಕ್ಕೆ ತುಂಬ ಕೃಷಿ ಅರಣ್ಯಕ್ಕೆ ಅತ್ಯಂತ ಹೆಚ್ಚು ಖರ್ಚೇನು ಮಾಡಬೇಕಾಗಿಲ್ಲ. ನಿಮ್ಮ ಕಡೆ ತೇಗ ಭಾಳ ಚೆನ್ನಾಗಿ ಬರುತ್ತೆ, ಯಾಕೆಂದ್ರೆ ನಿಮ್ಮದು ನಮ್ಮ ನಾಗರಹೊಳೆ ಪಕ್ಕದಲ್ಲಿ ಇದೆ, ಎಚ್ ಡಿ ಕೋಟೆ ಹತ್ರ. ನೀವು ತೇಗನ ಖಂಡಿತ ಬೆಳಿಬೋದು. ಖಂಡಿತ, ಟಿ ನರಸೀಪುರದಲ್ಲೂ ಕೂಡ ನೀವು ಉತ್ತಮವಾಗಿ ತೇಗವನ್ನ ಬೆಳಿಬಹುದು. ಒನ್ನೆ ಎಬ್ಬೇವನ್ನ ಬೆಳಿಬಹುದು, ಎಬ್ಬೇವನ್ನ ತುಂಬಾ ಜನ ಬೆಳೀತಿದ್ದಾರೆ, ಬೇಗ ಬರುತ್ತೆ ಕ್ರಾಪು, ಮತ್ತೆ ಮೇವಿಗೋಸ್ಕರನು ಆಗುತ್ತೆ. ಎಬ್ಬೇವನ್ನ ಬೆಳಿಬಹುದು. ಮತ್ತೆ ಟಿ ನರಸೀಪುರದಲ್ಲಿ ನಮ್ಮ ಸಸ್ಯ ಕ್ಷೇತ್ರ ಇದೆ, ಸಾಮಾಜಿಕ ಅರಣ್ಯ ವಿಭಾಗದಿಂದ ಮತ್ತು ಪ್ರಾದೇಶಿಕ ವಿಭಾಗದಿಂದ ಎರಡು ಸಸ್ಯ ಕ್ಷೇತ್ರಗಳಿದೆ. ನೀವು ಅಲ್ಲಿ ಹೋಗಿ ಸಸಿಗಳು ಸಿಗುತ್ತೆ, ಖಂಡಿತ ಬೆಳೆಯಿರಿ, ನಿಮ್ಗೆ ಒಳ್ಳೇದಾಗ್ಲಿ.
1: ಶೆಟ್ರೆ, ನಿಮ್ಮ ಪ್ರಶ್ನೆಗೆ ಸಂತೋಷ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಂದು ಕರೆ ಯಾರ್ದು ಅಂತ ನೋಡೋಣ. ಹಲೋ, ಹಲೋ, ನಮಸ್ತೆ, ಯಾರು ಎಲ್ಲಿಂದ ಮಾತಾಡ್ತಿದ್ದೀರಿ?
4: ನಮಸ್ತೆ.
1: ನಮಸ್ತೆ,
4: ನಾನು ಕಲಬುರಗಿ ಜಿಲ್ಲಾ

ಸಮಯ 11 ಗಂಟೆ ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ. ಪ್ರಾಯೋಜಿತ

0: ಬೆಂಗಳೂರಿಂದ ಪ್ರಶಾಂತ್ ಗೌಡ್ ಪಾಟೀಲ್ ಮಾತಾಡೋದು ಸರ್. ನಾನು
1: ನಮಸ್ತೆ ಪಾಟೀಲ್ ರೇ, ನಿಮ್ಮ ಪ್ರಶ್ನೆ
0: ಸರ್. ನನ್ನ ಪ್ರಶ್ನೆ ಕೃಷಿ ಎಲ್ಲ ಈ ಪ್ರಸ್ತಾವ ಯೋಜನೆದಾಗ್ರಿ ಪ್ರಯೋಜನ ಪಡಿಬೇಕಾದ್ರೆ ಅರ್ಹತೆಗಳೇನು, ಮತ್ತೆ
1: ನೋಡಿ ಇದು ತುಂಬಾ ಉತ್ತಮವಾದಂತಹ ಪ್ರಶ್ನೆ. ಈಗ ಕೃಷಿ ಅರಣ್ಯದಲ್ಲಿ ನೀವು ಸವಲತ್ತುಗಳನ್ನು ಪಡ್ಕೋಬೇಕಾದ್ರೆ ಅರಣ್ಯ ಇಲಾಖೆಯಿಂದ ಏನೇನು ಮಾನದಂಡಗಳು ಇರಬೇಕು, ಕ್ರೈಟೀರಿಯಾಸ್ ಯಾವ ತರ ಇರಬೇಕು? ಅಂದ್ರೆ ಎಲ್ಲರೂ ಈ ಯೋಜನೆಯನ್ನು ಪಡ್ಕೋಬಹುದಾ, ಅಥವಾ ಅವ್ರ ಜಮೀನು ಇರ್ಬೇಕಾ, ಪಟ್ಟ ಇರ್ಬೇಕಾ, ಪಹಣಿ ಇರ್ಬೇಕಾ, ಏನ್ ಆರ್ ಟಿ ಸಿ ಬುಕ್ ಇರ್ಬೇಕಾ ಅನ್ನೋದು ನಿಮ್ ಪ್ರಶ್ನೆ. ದೇವರಾಜ್ ಅವರೇ ಉತ್ತರ.
2: ನಮಸ್ಕಾರ ಪಾಟೀಲ್ ರೇ, ಬಹಳ ಉತ್ತಮವಾದ ಪ್ರಶ್ನೆ ಕೇಳಿದ್ದೀರಿ. ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯನ್ನು ನಮ್ಮ ಯಾವುದೇ ರೈತರು ಕೂಡ ಇದನ್ನು ಪಡಿಬೋದು. ಇದಕ್ಕೆ ಯಾವುದೇ ಒಂದು ಇನ್ಕಮ್ ಲಿಮಿಟ್ ಆಗಲಿ ಅಥವಾ ಯಾವುದೇ ಒಂದು ಅರ್ಹತೆ ಇಲ್ಲ. ನಿಮ್ಮ ಹತ್ರ ಜಮೀನು ಇರಬೇಕು, ನಿಮ್ಮ ಇವನ್ ನಿಮ್ಮ ವಂಶಿಕರ ಜಮೀನಾದರೂ ಪರವಾಗಿಲ್ಲ, ನಿಮ್ಮ ತಾತ ಅಥವಾ ನಿಮ್ಮ ತಂದೆ ಹೆಸರಲ್ಲಿ ಜಮೀನು ಇದ್ದರೂ ಪರವಾಗಿಲ್ಲ, ನೀವು ಪಡೆಯೋದಕ್ಕೆ ಇಲ್ಲಿ ಅವಕಾಶ ಇದೆ. ನೀವು ಮೊದಲನೇದಾಗಿ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಗೆ ನೀವು ಪಾಲ್ಗೊಳ್ಬೇಕು ಅಂತಂದರೆ ನೀವು ವಲಯ ಅರಣ್ಯಾಧಿಕಾರಿ ಕಚೇರಿಗೆ ಹೋಗಿ, ನಿಮ್ಮ ಕಲಬುರಗಿ ಯಾವ ತಾಲೂಕು ಬರುತ್ತೆ, ನಿಮ್ಮ ಜಮೀನು ಯಾವ ತಾಲೂಕು ಬರುತ್ತೆ, ಆ ತಾಲೂಕಿನ ವಲಯ ಅರಣ್ಯಾಧಿಕಾರಿಗಳ ಕಚೇರಿಗೆ ಹೋಗಿ ನಿಮ್ಮ ಹೆಸರಿನ ಒಂದು ಫಾರಂ ಕೊಡ್ತಾರೆ, ಒಂದು ಫೋಟೋ ತೊಗೊಂಡೋಗಿ, ಒಂದು ಪಾಸ್ಬುಕ್ ತೊಗೊಂಡೋಗಿ, ನಿಮ್ಮದೊಂದು ಆಧಾರ್ ಕಾರ್ಡ್ ತೊಗೊಂಡೋಗಿ, ಆಗ ನಿಮಗೆ ರಿಜಿಸ್ಟರ್ ಮಾಡಿಕೊಡ್ತಾರೆ. ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಗೆ ರಿಜಿಸ್ಟರ್ ಮಾಡಿಕೊಟ್ಟು ನೀವು ನಿಮಗೆ ಯಾವ ಸಸಿಗಳನ್ನು ಬೇಕು ಅಂತ ಕೂಡ ಅಲ್ಲಿ ಕೇಳ್ಬೋದು, ಎಷ್ಟು ಸಸಿಗಳು ಬೇಕು ಅಂತ. ಮತ್ತು ನಿಮ್ಮ ಏನು ರೀಜನಲ್ಲಿ ನಿಮ್ಮ ಏನು ಸುತ್ತಮುತ್ತ ಪರಿಸರದಲ್ಲಿ ಯಾವ ಗಿಡ ಉತ್ತಮವಾಗಿ ಬೆಳೆಯುತ್ತೆ ಅಲ್ಲಿ ಡಿಸ್ಕಸ್ ಮಾಡಿ ನಿಮ್ಗೆ ಯಾವ್ದು ಬೇಕು, ಎಷ್ಟು ಗಿಡಗಳು ಬೇಕು ಅಂತ ಕೇಳಿ ಅದನ್ನು ದಾಖಲಿಸ್ಕೊಟ್ರೆ ಆ ಮುಂದಿನ ಮಳೆಗಾಲದಲ್ಲಿ ನಿಮಗೆ ಸಸಿಗಳು ಸಿಗ್ತದೆ. ಆ ಸಸಿಗಳನ್ನು ನೀವೇ ನೆಟ್ಕೋಬೇಕು. ಸಸಿಗಳನ್ನು ನೆಟ್ಕೊಂಡ್ರೆ ಒಟ್ಟು 125 ರೂಪಾಯಿಯಷ್ಟು 3 ವರ್ಷದಲ್ಲಿ ಬೆನಿಫಿಟ್ ಸಿಗುತ್ತೆ. ಮೊದಲನೇ ವರ್ಷ 35 ರೂಪಾಯಿ, ಎರಡನೇ ವರ್ಷ 40 ರೂಪಾಯಿ ಮತ್ತು 3ನೇ ವರ್ಷ 50 ರೂಪಾಯಿ. ಇವು ಬದುಕಿ ಉಳಿದಂಥ ಸಸಿಗಳಿಗೆ ಮಾತ್ರ ಕೊಡ್ತೀವಿ. ಉದಾಹರಣೆಗೆ ನೀವು 100 ಸಸಿ ನೆಟ್ಟಿರ್ತೀರಾ, ಮೊದಲನೇ ಸರಿ 100 ಸಸಿ ನೆಟ್ಟಿದ್ದಾಗ ಪ್ರತಿ ಗಿಡಕ್ಕೆ ನಿಮಗೆ 30 ರೂಪಾಯಿ ಸಿಗುತ್ತೆ. ನೆಕ್ಸ್ಟ್ ಎರಡನೇ ಸರಿ ಬದುಕುಳಿದಂಥ ಗಿಡಕ್ಕೆ ಬೇಸಿಗೆ ಕಾಲದಲ್ಲಿ ಬಂದು ನಮ್ಮ ಸಿಬ್ಬಂದಿಗಳು ಬಂದು ಅದನ್ನು ಎಣಿಕೆ ಮಾಡ್ತಾರೆ, ಸೊ 40 ರೂಪಾಯಿ. ಮತ್ತು ಅದೇ ರೀತಿ 3ನೇ ವರ್ಷದಲ್ಲಿ 50 ರೂಪಾಯಿ ಸಿಗುತ್ತೆ. ಇದು ಅತ್ಯುತ್ತಮ ಯೋಜನೆ, ಇದರ ಪ್ರಯೋಜನ
0: ಪಡ್ಕೊಳ್ಳಿ.
2: ಪ್ರೋತ್ಸಾಹನ ನಾನು ಹೇಳ್ತಾ ಇರೋದು ನೇರವಾಗಿ ನಿಮ್ಮ ಖಾತೆಗೆ ಜಮೆ ಆಗುತ್ತೆ. ಒಟ್ಟು 3 ವರ್ಷದಲ್ಲಿ ಪ್ರತಿ ಗಿಡಕ್ಕೆ 125 ರೂಪಾಯಿ ನೇರವಾಗಿ ನಿಮ್ಮ ಅಕೌಂಟ್ಗೆ ಜಮೆ ಆಗುತ್ತೆ.
1: ಪಾಟೀಲ್ ರೇ, ಈ ಗಿಡ ಏನು ಸಸಿ ನೀವು ಕೊಟ್ಟು ಜೊತೆಗೆ ಅದರ ಮೇಂಟೆನೆನ್ಸ್ ಅದರ ನಿರ್ವಹಣೆಗಾಗಿ ನೀವು ಕೊಡುವಂತಹ ದುಡ್ಡಿದು ಅಲ್ವಾ?
2: ಕೊಡಬೇಕಾದ್ರೆ ಕೊಡಲ್ಲ, ಆ ವರ್ಷ ಪೂರ ಕಾಪಾಡಿದ ನಂತರ ನಿಮಗೆ ಸಿಗುತ್ತೆ ದುಡ್ಡು,
1: ಅದನ್ನ ನಿರ್ವಹಣೆಗಾಗಿ ಕೊಡುವಂತಹ ಧನ ಇದು.
2: ಧನ್ಯವಾದ ಪಾಟೀಲ್ ರೇ.
1: ಮತ್ತೊಂದು ಕರೆ ಯಾರ್ದು ಅಂತ ನೋಡೋಣ. ದೇವರಾಜ್ ಅವರೇ, ಹಲೋ. ಹಲೋ, ನಮಸ್ತೆ.
3: ಮಂಡ್ಯದಿಂದ ಚಂದ್ರಶೇಖರ್.
1: ಚಂದ್ರಶೇಖರ್ ಅವರೇ, ನಿಮ್ಮ ಪ್ರಶ್ನೆ
3: ಸರ್. ಏನು ಕೃಷಿ ಅರಣ್ಯ ಯೋಜನೆ ಪ್ರಾತ್ಯಕ್ಷಿಕ ಬಗ್ಗೆ ನಮಗೆ ಮಾಹಿತಿ ಬೇಕಾಗಿತ್ತು.
1: ಪ್ರಾತ್ಯಕ್ಷಕ್ಕೆ
2: ಅಂದ್ರೆ ಈಗ ನೀವು ಮಾತಾಡದೆ ಈಗ ಪಾಟೀಲ್ರ ಹತ್ರ ಮಾತಾಡ್ಬೇಕಾದ್ರೆ ನಿಮ್ಮ ಪ್ರಶ್ನೆಗೆ ಬಹುತೇಕ ಉತ್ತರಿಸಿದ್ದೀನಿ, ತಾವು ಕೇಳಿಸ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯಲ್ಲಿ ತಾವು ನೇರವಾಗಿ ವಲಯ ಅರಣ್ಯಾಧಿಕಾರಿ, ನೀವು ಮಂಡ್ಯ ತಾಲೂಕಿನ ವಲಯ ಅರಣ್ಯಾಧಿಕಾರಿನ ಕಚೇರಿನಲ್ಲಿ ಭೇಟಿ ಮಾಡಿ ಒಂದು ಅರ್ಜಿ ಕೊಡ್ತಾರೆ. ನಿಮ್ಮ ಆಧಾರ್ ಕಾರ್ಡು, ಫೋಟೋ ತೊಗೊಂಡೋಗಿ, ನಿಮ್ಗೆ ಯಾವ ಗಿಡ ಬೇಕು ಅಂತ ಕೇಳಿ ಅದನ್ನು ಮುಂದಿನ ಮಳೆಗಾಲದಲ್ಲಿ ಕೊಡ್ತಾರೆ. ಈಗ ಲಭ್ಯತೆ ಇದ್ದರೆ ಈಗ ಮಳೆಗಾಲದಲ್ಲಿ ಅವ್ರ ಹತ್ರ ಲಭ್ಯತೆ ಇದ್ದರೆ ಈಗಲೇ ಕೊಡ್ತಾರೆ. ಮತ್ತು ಕೃಷಿ ಅರಣ್ಯ ಪ್ರೋತ್ಸಾಹ ಒಂದು ಗಿಡಕ್ಕೆ 125 ರೂಪಾಯಿ, ಅಟ್ಟು ಒಟ್ಟು 3 ವರ್ಷಗಳಲ್ಲಿ ಹಂತ ಹಂತವಾಗಿ ಬದುಕುಳಿದಂಥ ಗಿಡಗಳಿಗೆ ಕೊಡ್ತಾರೆ. ಖಂಡಿತ ಬೆಳಿಬೋದು. ನಿಮ್ಮಲ್ಲಿ ಮಂಡ್ಯದಲ್ಲಿ ಭಾಳ ಚೆನ್ನಾಗಿ ತೇಗ ತುಂಬ ಚೆನ್ನಾಗಿ ಬರುತ್ತೆ, ಅದನ್ನು ಬೆಳೆಯಿರಿ, ಒಳ್ಳೇದಾಗಲಿ ನಿಮಗೆ. ಹೇಳಿ.
3: ನಾನು ಕೇಳ್ತಾ ಇರೋದು ನೀವು ಸರ್ಕಾರ ಅಥವಾ ಇಲಾಖೆಗಳಿಂದ ಪ್ರಾತ್ಯಕ್ಷಿಕ ನಡೆಸ್ತಿರಲ್ಲ, ಅದ್ರ ಬಗ್ಗೆ ಅಂದ್ರೆ ರೈತರ ಜಮೀನಿನಲ್ಲಿ ಹೋಗ್ಬಿಟ್ಟು ನೀವು
2: ಇಲ್ಲ ಡೆಮಾನ್ಸ್ಟ್ರೇಷನ್ ಪ್ರಾತ್ಯಕ್ಷಿಕೆ ಅಂತ ನಮ್ಮ ಇಲಾಖೆನಲ್ಲಿ ಮಾಡಲ್ಲ, ಅದು ಕೃಷಿ ಇಲಾಖೆನಲ್ಲಿ ಮಾಡ್ತಾರೆ. ನಾವು ನೇರವಾಗಿ ಆ ತರ ಎಲ್ಲೂ ಪ್ರಾತ್ಯಕ್ಷಿಕೆ ಅಂತ ಎಲ್ಲೂ ನಾವು ಯಾವುದೇ ರೈತರ ಜಮೀನಲ್ಲಿ ಮಾಡಲ್ಲ. ನಾವು ರೈತರನ್ನ ಪ್ರೋತ್ಸಾಹ ಮಾಡ್ತೀವಿ. ಮತ್ತು ಈಗ ವಿ ಬಿ ರಾಮ್ಜಿ ಯೋಜನೆ ಕೂಡ ಬಂದಿದೆ, ಆ ವಿ ಬಿ ರಾಮ್ಜಿ ಯೋಜನೆಯಲ್ಲೂ ಕೂಡ ನೀವು ಕೃಷಿ ಅರಣ್ಯ ಬೆಳೆಸಬಹುದು. ಅಂದ್ರೆ ನೀವು ಬೆಳೆದ್ರೆ, ನೀವು ಖಂಡಿತ ಚೆನ್ನಾಗಿ ಉತ್ತಮವಾಗಿ ಬೆಳೆದ್ರೆ, ಆಗ ನಾವು ಕೆಲವು ಉತ್ತಮವಾಗಿ ಬೆಳೆದಂತ ರೈತರುಗಳಿಗೆ ಬೇರೆ ರೈತರುಗಳನ್ನ ಕರ್ಕೊಂಡ್ಬಂದು ಅವ್ರಿಗೆ ಪ್ರೋತ್ಸಾಹ ಕೊಡೋದಕ್ಕೆ ಮತ್ತೆ ತಿಳುವಳಿಕೆ ನೀಡೋದಕ್ಕೆ ನಿಮ್ಮ ಜಮೀನುಗಳಿಗೆ ಕರ್ಕೊಂಡೋಗೋ ಪದ್ಧತಿ ನಮ್ಮ ಹತ್ರ ಇದೆ. ಆ ರೀತಿ ನೀವು ಉತ್ತಮವಾಗಿ ಬೆಳೆದರೆ ಖಂಡಿತ ಕರ್ಕೊಂಡು ಬರ್ತೀವಿ.
1: ಚಂದ್ರಶೇಖರ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ.
4: ಹಲೋ
1: ಹಲೋ
4: ಸರ್, ನಮಸ್ತೆ.
1: ನಮಸ್ತೆ
4: ಸರ್. ಇಬ್ರಿಗೆ

0: ಧನ್ಯವಾದಗಳು ಸರ್.
1: ನಿಮ್ಗೂ ಕೂಡ ಕರೆ ಮಾಡಿದ್ದಕ್ಕೆ ನಮ್ಮ ಕಡೆಯಿಂದ ಧನ್ಯವಾದಗಳು. ನಿಮ್ಮ ಹೆಸರು ಊರು ಹೇಳಿ.
0: ನಮ್ಮ ಮೈಸೂರು ಡಿಸ್ಟ್ರಿಕ್ಟ್ ಕಾಲ್ ಮಾಡ್ತಾ ಇದ್ದೀನಿ ಸರ್. ಏನಿಲ್ಲ, ನಾನು ಕೃಷಿ ಇಲಾಖೆಯವರಲ್ಲ, ನಾನು ಒಂದು ಬ್ಲೈಂಡ್ ಮಾತಾಡ್ತಾ ಇದ್ದೀನಿ ಸರ್. ಏನಿಲ್ಲ ಸರ್, ನಮ್ಮ ಫ್ಯಾಮಿಲಿ ಎಲ್ಲ ಬ್ಲೈಂಡು, ಆದ್ರಿಂದ ನಮ್ಗೆ ಒಂದು 8 ತಿಂಗಳಾಯ್ತು ಸರ್, ಪಿಂಚಣಿ ಬಂದಿಲ್ಲ. ಆಧಾರ್ ಕಾರ್ಡ್ ಎಲ್ಲ ಸಬ್ಮಿಟ್ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ದೀನಿ ಸರ್, ಪಿಂಚಣಿ ಬರ್ತಾ ಇಲ್ಲ ಸರ್. ಅದೇ ಒಂದು ಮಾಹಿತಿ ಬೇಕಾಗಿತ್ತು, ಇದಕ್ಕೆ ಕಾಲ್ ಮಾಡಂಗಿಲ್ಲ. ಅದು ನಾನು ಮಾಡಿದ್ದೀನಿ.
2: ಯಾವ ತಾಲೂಕು ಇವರೇ? ಯಾವ ತಾಲೂಕು?
0: ನಮ್ದು ಮೈಸೂರು ಪಿರಿಯಾಪಟ್ಟಣ ತಾಲೂಕು.
2: ನೀವು ಪಿರಿಯಾಪಟ್ಟಣ ತಾಲೂಕು ತಹಸೀಲ್ದಾರ್ ಅವರನ್ನ ನೇರವಾಗಿ ಸಂಪರ್ಕಿಸಿ ಅವ್ರನ್ನೇ ಸಂಪರ್ಕ ಮಾಡಿ. ಜೊತೆಗೆ ಇತ್ತೀಚೆಗೆ ಸರ್ಕಾರದಿಂದ ಪ್ರಜಾಸೇವಾ ಆಂದೋಲನ ಅಂತ ಒಂದು ಕಾರ್ಯಕ್ರಮ ನಿಮ್ಮ ತಾಲೂಕು ನಿಮ್ಮ ಸುತ್ತಮುತ್ತಲೇ ನಡೆಯುತ್ತೆ. ನಿಮ್ಮ ಪ್ರತಿನಿಧಿ ಶಾಸಕರು ಕೂಡ ಬಂದಿರ್ತಾರೆ, ಮಂತ್ರಿಯವರು ಕೂಡ ಬಂದಿರ್ತಾರೆ. ಅವರನ್ನ ನೇರವಾಗಿ ಸಂಪರ್ಕಿಸಿ ನಿಮಗೆ ಸಿಗುತ್ತೆ, ಮಾಹಿತಿ ಸಿಗುತ್ತೆ.
0: ಇಲ್ಲ ಸರ್, ನಾನು ಹೋಗಿ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ದೀನಿ ಸರ್.
2: ಈಗ ಇನ್ನೊಂದು ಸರಿ ಮಾಡಿ, ತೊಂದರೆ ಇಲ್ಲ, ಅದನ್ನ IPGRS ಅಂತ ಬರುತ್ತೆ, ಕೊಡ್ತಾರೆ.
0: ಅಲ್ಲ ಮಾಡಿ 8 ದಿನ ಆಯ್ತು ಸರ್, ನಿನ್ನೆ ಹೋಗಿ ಕೇಳ್ಕೊ ಬಂದಿದ್ದೀನಿ, ಇಲ್ಲೂ ಬಂದಿಲ್ಲ.
1: ಹಲೋ, ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ ಹಲೋ
3: ಹಲೋ ನಮಸ್ಕಾರ ಸರ್.
1: ನಮಸ್ತೆ, ಯಾರು ಮಾತಾಡ್ತಿದ್ದೀರಾ?
3: ಸರ್, ನಾವು ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕ ಬಂಕಲ್ಗದಿಂದ ಶಾಂತ್ ಕುಮಾರ್ ರೆಡ್ಡಿ ಅಂತ ಮಾತಾಡ್ತಾ ಇದ್ದೀವಿ ಸರ್.
1: ಶಾಂತ್ ಕುಮಾರ್ ರೆಡ್ಡಿ ಅವರೇ, ಅರಣ್ಯ ಕೃಷಿ ಅರಣ್ಯಕ್ಕೆ ಸಂಬಂಧಿಸಿದಂತೆ ನಿಮ್ಮ ಪ್ರಶ್ನೆ.
3: ಸರ್, ನಮ್ಮ ಪ್ರಶ್ನೆ ಏನಂದ್ರೆ, ಈಗ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಸ್ವಲ್ಪ ನೀರಿನ ಅಭಾವ ಇದೆ ಸರ್. ನಾವು ನೀರು ಬೋರ್ ಹಾಕಿದ್ರು ಕೂಡ ನೀರು ಬರಲ್ಲ.
1: ಹೌದು.
3: ನಾವು ಈಗ ಮಳೆ ಆಧಾರಿತದ ಮೇಲೆ ಬೆಳೆಸ್ತಕ್ಕಂತ ಗಿಡಗಳು ಯಾವ್ಯಾವಿದೆ ಸರ್, ನಮ್ಮ ಒಂದು ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ನಾವು ಬೆಳೆಸಬೇಕಾದ್ರೆ?
1: ನೋಡಿ, ಹೆಚ್ಚಿನ ಪ್ರಮಾಣದಲ್ಲಿ ಅರಣ್ಯ ಗಿಡಗಳೆಲ್ಲ ಮಳೆಯಾಶ್ರಿತಾನೆ, ಹೆಚ್ಚಿನ ಪ್ರಮಾಣದಲ್ಲಿ. ದೇವರಾಜ್ ಅವರೇ, ಇವರ ಪ್ರಶ್ನೆಗೆ
2: ನಮ್ಮ ಏನು ಗಿಡಗಳು ಏನಿದೆ, ನೀವು ಬೇವನ್ನ ಚೆನ್ನಾಗಿ ಬರುತ್ತೆ ನಿಮ್ಮಲ್ಲಿ, ಕಲಬುರಗಿನಲ್ಲಿ ಬೇವು ಚೆನ್ನಾಗಿ ಬರುತ್ತೆ, ಬೇವನ್ನ ಬೆಳೆಸಬಹುದು ಅಲ್ಲೆಲ್ಲ. ಇದನ್ನ ನೋಡಿ, ನಮ್ಮ ಅರಣ್ಯ ಗಿಡಗಳು ಹೆಚ್ಚಾಗಿ ನೀರನ್ನೇನು ಕೇಳಲ್ಲ ಅಂದ್ರೆ, ನೀವು ಏನು ಏನು ತಿಳ್ಕೊಂಡಿದ್ದೀರಿ, ಕಂಟಿನ್ಯೂಸ್ ಆಗಿ ನೀರು ಹಾಕ್ಬೇಕು, ನೀರಾವರಿ ಮಾಡಬೇಕು ಅಂತ ಏನಿಲ್ಲ. ಈ ಮಳೆ ಆಶ್ರಯ ಜೊತೆಯೊಳಗೆ ಒಂದು ಟ್ಯಾಂಕರಲ್ಲಿ ಅದಕ್ಕೇನು ಬೋರ್ ಕೊರಿಸ್ಬೇಕಾದಂತ ಅಗತ್ಯ ಇಲ್ಲ. ಮಳೆ ಆಶ್ರಯದಲ್ಲಿ ಟ್ಯಾಂಕರಲ್ಲಿ ಒಂದು ಬೇಸಿಗೆ ಕಾಲದಲ್ಲಿ ಒಂದು 4-5 ಸರಿ ವಾಟ್ರಿಂಗ್ ಮಾಡಿದ್ರೆ, ಸ್ವಲ್ಪ ಸ್ವಲ್ಪ ವಾಟ್ರಿಂಗ್ ಮಾಡಿದ್ರೆ ಖಂಡಿತ ಗಿಡಗಳನ್ನ ಬೆಳೆಸ್ಬೋದು. ಬೆಳೆಸಿ ನಿಮ್ಮ ಸುತ್ತಮುತ್ತ ಯಾವ ಗಿಡಗಳು ಬೇಡಿಕೆ ಬರುತ್ತೆ, ಚೆನ್ನಾಗಿದೆ ಅಂತ ಅನ್ಸುತ್ತೆ, ಆ ಗಿಡಗಳನ್ನ ಬೆಳೆಸಿ, ನಿಮ್ಮಲ್ಲಿ ಬೇವು ತುಂಬಾ ಚೆನ್ನಾಗಿ ಬರುತ್ತೆ. ನಿಮ್ಮ ನರ್ಸರಿ ಚಿತ್ತಾಪುರ ತಾಲೂಕಿನ ನರ್ಸರಿಗೆ ಹೋಗಿ ನರ್ಸರಿ ಸಂಪರ್ಕಿಸಿ, ಇಲ್ಲ ಗಿಡಗಳು ಸಿಗ್ತವೆ, ಆ ವಲಯಾರಣ್ಯಾಧಿಕಾರಿಯನ್ನ ಸಂಪರ್ಕಿಸಿ ನಿಮ್ಗೆ. ಈಗ 2 ರೀತಿ ಇದೆ, ಒಂದು 3 ರೂಪಾಯಿ ಮತ್ತೆ ಇನ್ನೊಂದು 6 ರೂಪಾಯಿ. ನೀವೇನಾದ್ರೂ BPL ಕಾರ್ಡು ಅಥವಾ ನಿಮ್ಗೆ ನರೇಗಾ ಕಾರ್ಡ್ ಏನಿದೆ, ಉದ್ಯೋಗ ಚೀಟಿ ಇದೆ, ಆ ತರ ಇದ್ರೆ ನಿಮ್ಗೆ ಉಚಿತವಾಗಿ ಗಿಡಗಳು ಸಿಗ್ತವೆ. ಹೋಗಿ ಸಂಪರ್ಕಿಸಿ, ಸಿಗ್ತವೆ. ನಿಮ್ಗೆ ಬೇಕಾದಂತ ಅಲ್ಲಿ ರೀಜನ್ಗೆ ಬೇಕಾದಂತ ಗಿಡಗಳನ್ನ ಬೆಳೆಸಿರ್ತಾರೆ. ನೀವು ನಿಮ್ಮ ತಾಲೂಕು ಕಚೇರಿಯನ್ನ, ತಾಲೂಕು ವಲಯಾರಣ್ಯದ ಕಚೇರಿಯನ್ನ ಸಂಪರ್ಕಿಸಿ.
1: ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ,
4: ನಮಸ್ತೆ ಸರ್, ನಾನು ಇಸ್ಮಾಯಿಲ್ ಕಲ್ಲಡಿ ಮಂಗಳೂರಿಂದ.
1: ಮಂಗಳೂರಿಂದ ನಮ್ಮ ಹೆಸರು ಏನಂದ್ರಿ?
4: ಮಂಗಳೂರು ಸರ್.
1: ಮಂಗಳೂರಿಂದ? ಮಂಗಳೂರು.
4: ನಮ್ಗೆ ಇಲ್ಲಿ ಕೃಷಿ ಅರಣ್ಯ ಬೇಕಂತ ಇಲ್ಲ ಸರ್, ಅದು ಕರ್ನಾಟಕಕ್ಕೆ ಕೃಷಿ ಅರಣ್ಯ ಆಗುತ್ತೆ. ಒಂದು 5 ವರ್ಷದಲ್ಲಿ ಅಂದ್ರೆ ಗಿಡ ನಡ್ಬೇಕಂತಲೇ ಇಲ್ಲ ದಕ್ಷಿಣ ಕನ್ನಡದಲ್ಲಿ. ಆದ್ರೆ ನೀವು ಇದನ್ನು ಪ್ರೋತ್ಸಾಹ ಬಯಲು ಸೀಮೆಗೆ ಕೊಡ್ಬೇಕು ಸರ್. ಒಂದು ಈಗ ನೀವು ಮತ್ತೊಂದು ತೇಗೆ ಬೆಲೆ ಏರಿ ಅಂತೀರ ಸರ್, ಅದು ಬೇಸಿಗೆಯಲ್ಲಿ ಎಲ್ಲ ಎಲೆ ಉದುರಿ ಬೋಲ್ ಮರವಾಗುತ್ತೆ, ಅದು ನೆರಳು ಇರುವುದಿಲ್ಲ. ಒಂದು ಮತ್ತೊಂದು ಫಲಭರಿತ ಹಣ್ಣಿನ ಮರ ನೆಟ್ಟರೆ ಅದು ತೇಗೆ ಅಲ್ಲಲ್ಲಿ ಒಂದೊಂದು ನಡಬಹುದು. ಫಲಭರಿತ ಹಣ್ಣಿನ ಮರ ನೆಟ್ಟರೆ ಸರ್ ವನ್ಯ ಪ್ರಾಣಿಗಳಿಗೆ ಆಹಾರವಾಗುದಿಲ್ಲ ಅಂತ ನನ್ನ ಪ್ರಶ್ನೆ. ಅದು
2: ಖಂಡಿತ. ಇಸ್ಮಾಯಿಲ್ ಅವರಲ್ಲ ತಮ್ಮ ಹೆಸರು? ತಮ್ಮ ಹೆಸರು ಒಂದ್ಸರಿ ಇನ್ನೊಂದ್ಸರಿ ಮತ್ತೊಮ್ಮೆ ಹೇಳಿ.
1: ಹಲೋ
2: ಹಲೋ, ಹೆಸರು? ತಮ್ಮ ಹೆಸರು ಹೇಳಿ.
1: ನಿಮ್ಮ ಹೆಸರು?
2: ಇಸ್ಮಾಯಿಲ್ ಅವರೇ. ಈಗ ಇಸ್ಮಾಯಿಲ್ ಅವರೇ, ಈಗ ನಮ್ಮ ರಾಜ್ಯದಲ್ಲಿ ಹಲವಾರು ರೀಜನ್ಗಳಿದ್ದಾವೆ, ಹಲವಾರು ಪ್ರದೇಶಗಳಿದ್ದಾವೆ. ಈಗ ತೇಗ ಕೂಡ ಕೆಲವು ಪ್ರಯೋಜನ ನಿಮ್ಮ ಕಡೆ, ಯಾಕಂದ್ರೆ ಮಳೆ ಜಾಸ್ತಿ ಆಗೋದ್ರಿಂದ ತೇಗ ಸ್ವಲ್ಪ ನಿಮ್ಮ ಕಡೆ ಚೆನ್ನಾಗಿ ಬರೋದಿಲ್ಲ. ಬಯಲುಸೀಮೆಯಲ್ಲಿ ತಾವು ಹೇಳಿದಾಗೆ ತೇಗ ಚೆನ್ನಾಗಿ ಬರುತ್ತೆ. ಸೊ ನಿಮ್ಮ ರೀಜನ್ನಲ್ಲಿ ಯಾವ್ರಿಗೆ ಗಿಡ ನೆಡ್ಬೋದು ಅದನ್ನು ಖಂಡಿತ ನೆಡ್ಬೋದು. ನಿಮ್ಮ ಭಾಗದಲ್ಲಿ ತಾವು ಹೇಳಿದ್ರಿ ಹಣ್ಣಿನ ಗಿಡಗಳನ್ನ ನೆಡಬೇಕು ಅಂತ, ಖಂಡಿತ ಆ ಒಂದು ಪ್ರಾಣಿ ಪಕ್ಷಿಗಳಿಗೆ ಅನುಕೂಲವಾದಂತಹ ಗಿಡಗಳನ್ನು ನಾವು ನಮ್ಮ ಅರಣ್ಯದಲ್ಲಿ ನೆಡ್ತಾ ಇದ್ದೀವಿ, ಸಾಕಷ್ಟು ಅದನ್ನು ನೆಡ್ತಾ ಇದ್ದೀವಿ, ಅವುಗಳನ್ನೇ ನೆಡ್ತಾ ಇದ್ದೀವಿ. ತಮ್ಮ ಏನು ಕಳಕಳಿ ಸ್ವೀಕರಿಸಿದೀವಿ, ಆ ಹಣ್ಣಿನ ಗಿಡಗಳನ್ನು ನೆಡ್ತಾ ಇದ್ದೀವಿ, ನೆಡ್ತೀವಿ ಕೂಡ. ಖಂಡಿತ.
1: ಹಲೋ, ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ ಹಲೋ ಹಲೋ ಹಲೋ
5: ಹಲೋ, ನಮಸ್ಕಾರ ಸರ್.
1: ನಮಸ್ತೆ.
5: ದಾವಣಗೆರೆ ಜಿಲ್ಲೆ ಹಂಪಿಯಿಂದ ಹಂಪಣ್ಣ ಅಂತ.
1: ಹಂಪಣ್ಣ ಅವರೇ, ನಿಮ್ಮ ಪ್ರಶ್ನೆ?

0: ನಾನು ಒಂದೂವರೆ ಎಕರೆ ಗೋಡಂಬಿ ಹಾಕಿದ್ದೀನಿ ಸರ್. ಆ ಸೈಡ್ಗೆ ತೇಗ ಹಾಕ್ಬೋದಾ ಸರ್?
1: ಖಂಡಿತ ಹಾಕ್ಬೋದು. ಬಾರ್ಡರ್ಗಾಕಿ ಖಂಡಿತ ಹಾಕ್ಬೋದು. ಒಂದು 12 ಅಡಿಗೆ ಒಂದು ದೂರದಲ್ಲಿ ಒಂದೇ ರೋ ಹಾಕೋದಾದ್ರೆ 12-15 ಅಡಿಗೆ ಹಾಕಿ ಬೇಸಿಗೆ ಕಾಲದಲ್ಲಿ ಸ್ವಲ್ಪ ನೀರು ಕೊಡಿ. ನೀರು ನಿಲ್ಲದೆ ಇರೋ ಥರ ನೋಡ್ಕೊಳ್ಳಿ. ನಿಮ್ಮ ದಾವಣಗೆರೆಲ್ಲ ಚೆನ್ನಾಗಿ ಬರುತ್ತೆ, ತೊಂದರೆ ಇಲ್ಲ, ಟೀಕ್ ಚೆನ್ನಾಗಿ ಬರುತ್ತೆ.
0: ಸರಿ ಸರ್, ಧನ್ಯವಾದ.
2: ಧನ್ಯವಾದ. ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ ಹಲೋ ಹಲೋ ಸರ್, ಇಲ್ಲಿ ಡಿ ನರಸಿಂಹಮೂರ್ತಿ. ಡಿ ನರಸಿಂಹಮೂರ್ತಿಯವರು ತುಮಕೂರು ಜಿಲ್ಲೆ ಶಿರಾ ತಾಲೂಕಿಂದ ಕೇಳ್ತಿದ್ದಾರೆ. ಸರ್, ಈ ಕೃಷಿ ಅರಣ್ಯ ಈ ಒಂದು ಯೋಜನೆಯಲ್ಲಿ ನಾವು ಫಲಾನುಭವಿ ಆಗಬೇಕಾದ್ರೆ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ವಿಶೇಷವಾದಂಥ ಏನನ್ನು ಅವರಿಗೆ ಸವಲತ್ತು ಇದೆಯಾ ಅಂತ ಕೇಳ್ತಿದ್ದಾರೆ. ಮತ್ತು ತೇಗಕ್ಕೆ ಈ ಒಂದು ಹೊಸ ಯೋಜನೆ ಇದೆಯಲ್ಲ, ಅದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಕೇಳ್ತಿದ್ದಾರೆ.
1: ಓಕೆ, ನರಸಿಂಹಮೂರ್ತಿ ಅವರೇ, ಕೇಳಿಸ್ತಾ ಇದೆಯಾ? ಈಗ ಏನು ನಿಮ್ಮ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗವ್ರಿಗೆ ಕೂಡ ಈ ಯೋಜನೆ ಅನ್ವಯಿಸುತ್ತೆ, ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ. ಇನ್ನೊಂದು ಯೋಜನೆ ನಮ್ಮ ವಿ.ಪಿ. ರಾಮ್ಜಿನಲ್ಲಿದೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗವರೆಗೆ ವಿ.ಪಿ. ರಾಮ್ಜಿ ಯೋಜನೆ ಅಡಿಯಲ್ಲಿ ನೀವು ಉಚಿತವಾಗಿ ಗಿಡಗಳನ್ನು ಪಡಿಬೋದು ಮತ್ತು ಉಚಿತವಾಗಿ ನೀವು ಗಿಡ ನೆಡೋದಕ್ಕೆ ದುಡ್ಡನ್ನು ಕೂಡ ತಗೋಬೋದು. ಹಾಗಾಗಿ ತಾವು ವಿ.ಪಿ. ರಾಮ್ಜಿಗೆ ಹೋಗಿ ಇನ್ನೂ ನಿಮಗೆ ಒಳ್ಳೆಯದಾಗುತ್ತೆ. ಎರಡನೇದು ತಾವು ತೇಗದ ಸಿರಿ ಅಂತ ಕೇಳಿದ್ರಿ. ನಮ್ಮ ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ತೇಗದ ಸಿರಿ ಅಂತ ನಮ್ಮ ಘನ ಸರ್ಕಾರ ಹೊಸದಾಗಿ ಯೋಜನೆಯನ್ನು ಘೋಷಿಸಿದೆ.
2: ಹೌದು ದೇವರಾಜರು, ಮೊನ್ನೆ ತಾನೇ ಕಾರ್ಯಕ್ರಮ ಅನುಷ್ಠಾನ ಆಯಿತು.
1: ಹೌದು,
2: ಮೊನ್ನೆ ಮುಖ್ಯಮಂತ್ರಿಗಳ ಒಂದು ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಿತು.
1: ಹೌದು,
2: ಇದ್ರ ಬಗ್ಗೆ ಕೂಡ ನೀವು ಮಾಹಿತಿ ಕೇಳ್ತಿದ್ದಾರೆ.
1: ಹೌದು, ಏನಂದ್ರೆ ಈಗ ನಮ್ಮ ಜಮೀನು ಇರುತ್ತೆ, ನಿಮ್ಮ ಜಮೀನುಗಳಿರುತ್ತೆ, ಜಮೀನ್ ಪಕ್ಕದಲ್ಲೇ ರಸ್ತೆ ಇರುತ್ತೆ. ಆ ರಸ್ತೆಯ ಜಾಗವನ್ನು ಉಪಯೋಗಿಸ್ಕೊಂಡು ಅರಣ್ಯ ಇಲಾಖೆಯಿಂದ ತೇಗ ಮುಖ್ಯವಾಗಿ ಅದರ ಜೊತೆಯಲ್ಲಿ ಇನ್ನೇಳು ಉಣ್ಣೆ ಉಳಿದೆ, ಒನ್ನೆ ಆಗಿರ್ಬೋದು, ಬೀಟೆ ಆಗಿರ್ಬೋದು, ಈ ಥರದ ಗಿಡಗಳನ್ನು, ಬೇರೆ ಬೇರೆ ಗಿಡಗಳನ್ನು ನಾವು ನೆಟ್ಕೊಡ್ತೀವಿ. ಮೊದಲನೇ ವರ್ಷ ಸರ್ಕಾರದ ವತಿಯಿಂದನೇ ನೆಟ್ಕೊಡ್ತೀವಿ ಈ ಕಾರ್ಯಕ್ರಮ. ಈಗ ಗಿಡ ಬೆಳೆಸೋದಕ್ಕೆ ಈಗ ಪ್ರಾರಂಭ ಮಾಡ್ತೀವಿ. 27ರ ಮಳೆಗಾಲದಲ್ಲಿ ಗಿಡ ನೆಡುತ್ತೆ. ಇದರ ಮುಖ್ಯ ಉದ್ದೇಶ ಏನಂದರೆ ರೈತರ ಒಂದು ಆರ್ಥಿಕತೆಯನ್ನು ಹೆಚ್ಚಿಸುವಂಥದ್ದು. ಎರಡನೇ ವರ್ಷದಿಂದ ರೈತರ ಮೇಂಟೈನ್ ಮಾಡ್ಕೋಬೇಕಾಗತ್ತೆ ಗಿಡಗಳನ್ನು. ಏನು ಪಾಲು ಬರುತ್ತೆ, ಪಾಲು ಬಂದ ಅದು ಕಟಾವಾದಂಥ ಕಾಲಕ್ಕೆ ಶೇಕಡ 30 ಸರ್ಕಾರಕ್ಕೆ, ಶೇಕಡ 70
2: ಅನುದಾನ
1: ರೈತರಿಗೆ ಕೊಡುವಂಥ ಯೋಜನೆ. ಇದನ್ನು ಉಪಯೋಗಿಸ್ಕೋಬೋದು.
2: ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ ಹಲೋ
3: ನಮಸ್ತೆ ಸರ್.
2: ನಮಸ್ತೆ,
3: ನಾನು ಪಾಂಡವಪುರ ತಾಲೂಕು ಗ್ರಾಮದ ಸೋಮಶೇಖರ್ ಮಾತಾಡ್ತಾ
2: ಇದ್ದೀನಿ.
3: ನಮ್ಮ ತಾಲೂಕಿಗೆ ಯಾವ ಗಿಡ ನೆಟ್ಟಿಗೆ ಅನುಕೂಲ ಆಗುತ್ತೆ, ಅದ್ ಯಾವ ರೀತಿ ಕೊಡ್ಕೋಬೇಕು ಒಂದ್ ಪ್ರಶ್ನೆ. ಎರಡನೇದು, ಅದ್ ಬೆಳೆದ ಮೇಲೆ ಅದನ್ನ ಕಟಾವ್ ಮಾಡ್ಬೇಕಾದ್ರೆ ಅರಣ್ಯಾಧಿಕಾರಿ ಕೊಂಡೇ ಸಂಪರ್ಕ ಮಾಡಿ ಕಟಾವ್ ಮಾಡ್ಬೇಕಾ?
2: ನೋಡಿ, ಇದು ಮುಖ್ಯವಾದಂತ ಪ್ರಶ್ನೆ. ನೋಡಿ ದೇವರಾಜ್ ಅವರೇ, ಎಲ್ಲರಿಗೂ ಇದೊಂದು ಪ್ರಶ್ನೆ ಮೂಡುತ್ತೆ. ನಾವು ಕೃಷಿ ಅರಣ್ಯದಲ್ಲಿ ಈ ಮರಗಳನ್ನ ಬೆಳೆಸ್ತೀವಿ, ಸುಮಾರು ಒಂದು 20-25 ವರ್ಷಗಳು ಆದ್ಮೇಲೆ ಇವೆಲ್ಲ ಕಟಾವ್ ಬರ್ತವೆ. ಆವಾಗ ಕಟಾವ್ ಮಾಡ್ಬೇಕಾದ್ರೆ ನಿಮ್ಮ ಕಡೆಯಿಂದ ಪರ್ಮಿಷನ್ ಬೇಕಾ ಮಾರಾಟ ಮಾಡೋದಕ್ಕೆ, ಸಾಗಾಣಿಕೆ ಮಾಡೋದಕ್ಕೆ ಅನ್ನೋದು ಮುಖ್ಯ ಪ್ರಶ್ನೆ ಆಗತ್ತೆ.
1: ಶೆಟ್ರಿ, ಇದು ನಮಸ್ಕಾರ,
2: ನಿಮ್ಮ ಹೆಸರು ಹೇಳಿ ಸರ್ ಮತ್ತೊಮ್ಮೆ.
1: ಈಗ ತಾವು ಬಹಳ ಉತ್ತಮವಾದ ಪ್ರಶ್ನೆ ಕೇಳಿದಿರಿ. ತಮ್ಮ ಪಾಂಡವಪುರದಲ್ಲಿ ಆಕ್ಚುಲ್ ಆಗಿ ಮಂಡ್ಯದಲ್ಲಿ ಟೀಕ್ ತುಂಬಾ ಚೆನ್ನಾಗಿ ಬರುತ್ತೆ. ಒನ್ನೆ, ಬೀಟೆ, ಇವುಗಳನ್ನ ಅವು ಎಬ್ಬೆವನ್ನು ಕೂಡ ಬೆಳಿಬೋದು. ಈಗ ತಾವು ಬೆಳೀರಿ, ನರ್ಸರಿಗೆ ಹೋಗಿ. ತಮ್ಮ ಏನು ಪಾಂಡವಪುರದಲ್ಲಿ ಒಳ್ಳೆ ನರ್ಸರಿ ಇದೆ, ನರ್ಸರಿ ಪಾಂಡವಪುರದ ಹತ್ರದಲ್ಲೇ ಇದೆ. ಆ ನರ್ಸರಿಗೆ ಹೋಗಿ ತಾವು ಗಿಡಗಳನ್ನ ಪಡ್ಕೋಬಹುದು. ತಾವು ಮುಖ್ಯವಾದ ಪ್ರಶ್ನೆ ಮರ ಕಡಿತಲ ಬಗ್ಗೆ ಕೇಳಿದ್ರಿ. ಏನಂದ್ರೆ ಈಗ ನಾವು ಪರ್ಮಿಷನ್ ಏನು, ಮರದ ಪರ್ಮಿಷನ್ ಏನಿದೆ, ಮರ ಕಡಿತಲಕ್ಕೆ ಪರ್ಮಿಷನ್ ಈಗ ಬಹಳ ಸುಲಭ ಆಗಿದೆ. ಬೀಟೆ ಮತ್ತೆ ಶ್ರೀಗಂಧ ಹೊರತುಪಡಿಸಿ ನಿಮ್ಮ ಪಾಂಡವಪುರ ತಾಲೂಕಲ್ಲಿ, ಅಂದ್ರೆ ಎಲ್ಲಿ ಯಾವ ರಾಜ ತಾಲೂಕಲ್ಲಿ ಅರಣ್ಯಗಳಿಲ್ಲ, ಅಂದ್ರೆ ಅರಣ್ಯ ಅಂದ್ರೆ ತೇಗ ಬೆಳೆಯೋ ಅರಣ್ಯಗಳಿಲ್ಲ, ದೊಡ್ಡ ದೊಡ್ಡ ಅರಣ್ಯಗಳಿಲ್ಲ ಅಂತ ಅರಣ್ಯ ಪ್ರದೇಶದಲ್ಲಿ ತಾಲೂಕುಗಳಲ್ಲಿ ತೇಗದ ಮರವನ್ನು ಕಡಿಯೋದಕ್ಕೆ ಅನುಮತಿ ಬೇಕಾಗಿಲ್ಲ. ಆದರೆ ನೀವು ಸಾಗಾಣಿಕೆ ಮಾಡ್ಬೇಕು. ಉದಾಹರಣೆಗೆ ನೀವು ನಿಮ್ ಜಮೀನಲ್ಲಿ ಕಳಿತೀರಾ, ಅದನ್ನ ಪಾಂಡವಪುರದ ಸಾಮಿಲ್ಗೆ ಹೋಗಿ ಮಾಡಿಸೋದಕ್ಕೆ ಹೋಗ್ತೀರಾ, ಆ ಟ್ರಾನ್ಸ್ಪೋರ್ಟೇಶನ್ ಮಾಡೋದಕ್ಕೆ ಮಾತ್ರ ನೀವು ಪರ್ಮಿಟ್ ಪಡಿಬೇಕಾಗತ್ತೆ. ಅದು ಕೂಡ ಸುಲಭವಾಗಿ ಸಿಗುತ್ತೆ, ಏನು ತೊಂದರೆ ಏನಿಲ್ಲ. ಬಹಳಷ್ಟು ಜಾತಿ ಮರಗಳಿಗೆ ಇದನ್ನ ಎಕ್ಸೆಂಪ್ಟ್ ಮಾಡಲಾಗಿದೆ. ಅದರಿಂದಾಗಿ ನೀವು ಏನು ಅರಣ್ಯ ಇಲಾಖೆಯನ್ನು ಸಂಪರ್ಕಿಸಿ ಖಂಡಿತ ಪಡಿಬೋದು. ಈಗ ಸರಳೀಕರಣ ಮಾಡಿದೀವಿ, ತುಂಬಾ ಸರಳವಾಗಿ ನೀವು ಪರ್ಮಿಷನ್ ಪಡಿಬೋದು. ಮತ್ತೆ ಮಾರಾಟದ ಬಗ್ಗೆ ಹೇಳಿ.

0: ಅಂದ್ರೆ ನಿಮಗೆ ತೇಗದ ಮರ ನೆಡೋದಾದ್ರೆ ಒಂದ್ ಅಂತರ 12-15 ಬಾರ್ಡರ್ ಅಲ್ಲಿ ನೆಡೋದಾದ್ರೆ 15 ನೆಡೀರಿ. ಎಬ್ಬೆವು ನೆಡೋದಾದ್ರೆ ಒಂದು 18-20 ಅಂತರದಲ್ಲಿ ನಡೀರಿ.
1: ಸರ್, ಇವರು ವಿಸ್ತೀರ್ಣ ಬಗ್ಗೆ ಕೇಳ್ತಿದ್ದಾರೆ, 1/3 ಎಕರೆ ಒಂದು 30 ಗುಂಟೆ ಇದೆ, ಅದ್ರಲ್ಲಿ ನಾವು ನೆಡಬಹುದಾ?
2: ಖಂಡಿತ ನೆಡ್ರೆ.
1: ಈಗ ಕೆಲವರು ನಮ್ದು 1/4 ಎಕರೆ ಇದೆ, 1/2 ಎಕರೆ ಇದೆ, 1 ಎಕರೆ ಇದೆ, 10 ಎಕರೆ ಇದೆ, ನಾವು ಎಲ್ಲರೂ ಕೂಡ ನೆಡಬಹುದಾ ಅನ್ನೋದು ಒಂದು ಪ್ರಶ್ನೆ ಮೂಡುತ್ತೆ.
0: ಇಲ್ಲ, ಖಂಡಿತ ನೆಡಬಹುದು, ಖಂಡಿತ ನೆಡಬಹುದು. ನಡಿ
1: ಮುಂದಿನ ಕರೆ ಯಾರು?
0: ಆಮೇಲೆ ನಾನು ಒಂದೇ ಒಂದು ಕಿವಿ ಮಾತು ಏನಂದ್ರೆ, ಅನಗತ್ಯವಾಗಿ ಕೃಷಿ ಅರಣ್ಯದ ಬಗ್ಗೆ ತುಂಬಾ ಖರ್ಚು ಮಾಡಕ್ ಹೋಗ್ಬೇಡಿ. ತುಂಬಾ ಖರ್ಚಿನ ಅಗತ್ಯ ಇಲ್ಲ, ಯಾಕೆಂದ್ರೆ ಗಿಡಗಳನ್ನ ನಾವು ಮಾಮೂಲಿಯಾಗಿ ನೋಡ್ಕೊಂಡ್ರೆ ಸಾಕು. ಇವೆಲ್ಲ 30 ವರ್ಷ ಎಬ್ಬೆವನ್ನ ಹೊರತುಪಡಿಸಿ ಇವೆಲ್ಲ 20-25 ವರ್ಷದ ನಂತರ ಬೆಳೆ ಬರೋದ್ರಿಂದ ಇವನ್ನ ಜಾಸ್ತಿ ಖರ್ಚು ಮಾಡದಂಗೆ ಒಂದು ಜಾಣತನದಿಂದ ಕಾಪಾಡಿ.
1: ಕರೆ ಮಾಡಿದ್ದಕ್ಕೆ ಧನ್ಯವಾದ. ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ ಹಲೋ
3: ಹಲೋ ನಮಸ್ಕಾರ ಸರ್.
1: ನಮಸ್ತೆ. ತಮ್ಮ ಹೆಸರು?
3: ಪುಂಡರೀಕ.
1: ಪುಂಡರೀಕ ಅವರು, ನಿಮ್ಮ ಪ್ರಶ್ನೆ?
3: ಹಲೋ ಸರ್, ಈ ಅರಣ್ಯ ಪ್ರಾಣಿಗಳಿಂದ ಅನಾಹುತ ಆದ್ರೆ, ಪ್ರಾಣಿಗಳಿಂದ ಆದ್ರೆ 20,000 ರೂಪಾಯಿ, ಹಾವು ಕಡಿದ್ರೆ 2,000 ರೂಪಾಯಿ ಮಾಡಿದೀರ ಸರ್. ಮೊದಲು 22,000 ಅಂತ ಹೇಳ್ತಿದ್ರು ನಿಮ್ಮ 50 ಶ್ರೀನಿವಾಸ ಸಾಹೇಬ್ ನಾವು December 5 ಹೇಳಿದಾರೆ ತಿಮ್ಮಪ್ಪ ಕಾರ್ಯಕ್ರಮ ನಡೆಸ್ತಿದ್ರು. ಆಮೇಲೆ ಅದು ಮಾರ್ಚ್ದಾಗ ಬಂದ 2,000 ರೂಪಾಯಿ ಬೆಳೆದಾರೆ ಕಂತೆ ಸಾಹೇಬ್ರ.
1: ನೋಡಿ,
3: ಸಾವು ಸಾವನ್ನ ಹೌದಲ್ರಿ?
0: ಖಂಡಿತ.
1: ಇದುರೇ ಇವು ದಿನನಿತ್ಯ ನಡೆಯುವಂತಹ ಒಂದು ಸಣ್ಣ ಪುಟ್ಟ ಘಟನೆಗಳು. ನಮ್ಮ ಕೃಷಿ ಅರಣ್ಯಕ್ಕೆ ಅಷ್ಟು ಸಮಂಜಸ ಅಲ್ದಿದ್ರು ಈ ಪ್ರಶ್ನೆ ಒಂದು.
0: ಖಂಡಿತ ಖಂಡಿತ, ಉತ್ತರ ಹೇಳ್ತೀನಿ, ಉತ್ತರ ಹೇಳ್ತೀನಿ. ಆಕ್ಚುಲ್ ಆಗಿ ಏನಾಗಿದೆ, ಹಾವು ಎಲ್ಲಾ ಕಡೆನೂ ಇರುತ್ತೆ, ಅದು ವನ್ಯ ಪ್ರಾಣಿ ನಿಜ. ಆದ್ರೆ ಇಲ್ಲಿವರೆಗೂ ಹಾವನ್ನ ನಮ್ಮ ಸರ್ಕಾರದ ಮಟ್ಟದಲ್ಲಿ ಹಾವನ್ನ ವನ್ಯ ಪ್ರಾಣಿ ಪರಿಹಾರಕ್ಕೆ ಅದನ್ನ ಸೇರಿಸಿಲ್ಲ. ಬಹುಶಃ ಒಂದು ಸರ್ಕಾರ ಅದ್ರ ಬಗ್ಗೆ ತಾವು ಸರ್ಕಾರದಲ್ಲಿ ಮನವಿ ಮಾಡಿದ್ರೆ ಅದನ್ನ ಪರಿಗಣಿಸುವಂತಹ ಅವಕಾಶಗಳಿದೆ. ತಾವು
3: 2,000 ರೂಪಾಯಿ ಹೆಂಗ್ ಬಂತ
0: ಅಂದ್ರೆ, ಏನಾಗಿದೆ ಅಂದ್ರೆ ಅದನ್ನ ಅರಣ್ಯ ಇಲಾಖೆ ಕೊಡೋದಿಲ್ಲ, ಹಾವು ಕಚ್ಚಿದ್ರೆ ಅದನ್ನ ಕಂದಾಯ ಇಲಾಖೆಯಿಂದ ಕೊಡ್ತಾರೆ. ಹಾಗಾಗಿ ಇಲ್ಲ, ಅರಣ್ಯ ಇಲಾಖೆಯಿಂದ ನನಗೆ ಗೊತ್ತಿದಾಗೆ
1: ಸ್ಥಳೀಯ ಗ್ರಾಮ ಪಂಚಾಯತಿಂದ ಕೊಡೋದಿಲ್ಲ ಸರ್,
0: ನಿಮ್ಮ ಕಂದಾಯ ಇಲಾಖೆಯಿಂದ ಬೇರೆ ಕಡೆಯಿಂದ ಕೊಡ್ತಾರೆ.
3: December 5 ಕಾರ್ಯಕ್ರಮ ತೆಗೆದ್ರಿ ನೀವು 2025 December 5 ಶ್ರೀನಿವಾಸ ಸಾಹೇಬ್ರ ಇದ್ರು ಆಯುಕ್ತರು, ತಿಮ್ಮಪ್ಪ ಕೂಡ ಹೇಳಿದ್ರು ಅವಾಗ 22 ಲಕ್ಷ ರೀ, 22 ಲಕ್ಷ. ಆಮೇಲೆ ಮಾರ್ಚ್ದಾಗ ಬಂದ ಖಂಡ್ರಿ ಸಾಹೇಬ್ರು ಅದನ್ನ 20 ತಂದ್ರಿ, 20 ಲಕ್ಷ. ಹಾವು ಕರೆದ್ರೆ 2 ಲಕ್ಷಕ್ಕೆ ತಂದ್ರಿ.
0: ಇಲ್ಲ, ಅದು ಸರ್ಕಾರದ ಮಟ್ಟದ
3: ಸಾಹೇಬ್ ಕಂತು ಸಾಯಂಗಿಲ್ರಿ.
0: ಅಲ್ಲ ಖಂಡಿತ, ಮುಖ್ಯವಾಗಿ ಕೃಷಿ ಅರಣ್ಯದ ಬಗ್ಗೆ ಮಾತಾಡ್ತಾ ಇದೀವಿ. ತಾವು ಇದ್ರ ಬಗ್ಗೆ ಕಂದಾಯ ಇಲಾಖೆಯನ್ನು ಸಂಪರ್ಕಿಸಿ ದಯವಿಟ್ಟು.
1: ಹಲೋ, ಮುಂದಿನ ಕರೆ. ಹಲೋ
4: ಹಲೋ, ನಮಸ್ತೆ.
1: ನಮಸ್ತೆ,
4: ನಾನು ಗೀತಾ ಅಂತ ಮಂಗಳೂರಿಂದ.
1: ಹೇಳಿ ಗೀತಾ ಅವರೇ, ನಿಮ್ಮ ಪ್ರಶ್ನೆ ಏನಿದೆ?
4: ಅದು ಕೃಷಿ ಇಲಾಖೆಯಿಂದ ಗಿಡ ಸಿಗಬಹುದಾ ಫ್ರೀಯಾಗಿ?
0: ಅಮ್ಮ, ನೀವು ವಿಬಿ ರಾಮ್ಜಿ ಯೋಜನೆ ಅಡಿಯಲ್ಲಿ ನಿಮ್ಮ ಹತ್ರ ನರೇಗಾ ಕಾರ್ಡ್ ಇದ್ರೆ ಫ್ರೀಯಾಗಿ ಸಿಗುತ್ತೆ. ಅದೆಲ್ಲ ಏನು ಇಲ್ಲ ಅಂದ್ರೆ, ನಮ್ಮ ಸಬ್ಸಿಡಿ ರೇಟ್ ಅಲ್ಲಿ ತುಂಬಾ ರಿಯಾಯಿತಿ ದರದಲ್ಲಿ ಕಡಿಮೆ ದರದಲ್ಲಿ ಸಿಗುತ್ತೆ. ನೀವು ಮಂಗಳೂರು ನರ್ಸರಿ, ನಿಮ್ಮ ಮಂಗಳೂರಲ್ಲಿ ಯಾವ ತಾಲೂಕು ತಮ್ದು? ಮಂಗಳೂರು ಮಂಗಳೂರು ತಾಲೂಕಲ್ಲಿ, ಮಂಗಳೂರು ತಾಲೂಕಿನಲ್ಲಿ ನೀವು ಅರಣ್ಯ ವಲಯ ಅರಣ್ಯಾಧಿಕಾರಿನ ಭೇಟಿ ಮಾಡಿ, ಅವರ ನರ್ಸರಿನಲ್ಲಿ 2, 1 ದರ 3 ರೂಪಾಯಿ, ಇನ್ನೊಂದು ದರ 6 ರೂಪಾಯಿ. 3 ರೂಪಾಯಿಗೆ ಮತ್ತೆ 6 ರೂಪಾಯಿಗೆ ವಿಶೇಷ ರಿಯಾಯಿತಿ ದರದಲ್ಲಿ ಸಿಗುತ್ತೆ.
1: ಗೀತಾ ಅವರೇ, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ದೇವರಾಜ್ ಅವರೇ, ಥ್ಯಾಂಕ್ ಯು. ದೇವರಾಜ್ ಅವರೇ, ಪ್ರತಿ ತಾಲೂಕಲ್ಲೂ ನಿಮ್ಮ ಒಂದು ಅರಣ್ಯ ಇಲಾಖೆ ನರ್ಸರಿಗಳನ್ನ ನಿರ್ವಹಣೆ ಮಾಡ್ತಿದ್ದಾರೆ, ತುಂಬಾ ಉತ್ತಮವಾದಂತಹ ಸಸಿಗಳನ್ನ ನೆಡ್ತಿದ್ದಾರೆ. ಅದನ್ನ ನೋಡಿದ್ರೆ ಏನ್ ನೀವು ಬೆಳೆಸ್ತಿದ್ದೀರೋ ಅಥವಾ ಏನು ಫ್ಯಾಕ್ಟ್ರಿಯಲ್ಲಿ ತಯಾರು ಮಾಡಿ ಬಂದಿದ್ದಾವ ಅಂತ ಅನ್ಸುತ್ತೆ ನಮಗೆ. ತುಂಬಾ ಉತ್ತಮವಾದಂತಹ ಸಸಿಗಳು, ಒಂದರಿಂದ ಒಂದಕ್ಕೆ ಯಾವುದೇ ತರದ ವ್ಯತ್ಯಾಸ ಕಾಣದಿರ, ಒಂದೇ ತರದಲ್ಲಿ ತುಂಬಾ ಸೊಗಸಾಗಿ ಬೆಳೆಸ್ತಾ ಇದ್ದೀರಾ. ಎಲ್ಲಾ ಕಡೆ ಸಸಿಗಳ ಒಂದು ಲಭ್ಯತೆ ಇದೆ ಈ ವರ್ಷ ಕೂಡ, ಏನಂತೀರ ತಾವು?
0: ಖಂಡಿತ.
1: ಸರ್, ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ ಹಲೋ
5: ಹಲೋ, ನಮಸ್ತೆ ಸರ್.
1: ನಮಸ್ತೆ,
5: ನಾನು ಮಂಗಳೂರು ತಾಲೂಕು ಕಿನ್ನಿಗೋಳಿಯಿಂದ ನೀರಜ ಅಂತ.
1: ನೀರಜ ಅವರು, ನಿಮ್ಮ ಪ್ರಶ್ನೆ?
5: ನನ್ನ ಪ್ರಶ್ನೆ ಅಂದ್ರೆ, ಈಗ ನೀವು ಬಿಪಿಎಲ್ ಕಾರ್ಡ್ನವರಿಗೆ ಉಚಿತ ಗಿಡ ಸಿಗ್ತದೆ ಅಂತ ಹೇಳಿದ್ರಲ್ಲ, ಈಗ ಮಂಗಳೂರು ತಾಲೂಕಿನಲ್ಲಿ ಅದು ಎಲ್ಲಿ ಸಿಗ್ತದೆ ಅದಕ್ಕೆ?
0: ಈಗ ಅಮ್ಮ, ಮಂಗಳೂರು ವಲಯ ಅರಣ್ಯಾಧಿಕಾರಿ ಕಚೇರಿ ಅಥವಾ ಮಂಗಳೂರು ಯಾವುದೇ ಒಂದು ಅರಣ್ಯ ಕಚೇರಿಗೆ ಹೋಗಿ ಅಲ್ಲಿ ವಿಚಾರಿಸಿ, ಖಂಡಿತ ಸಿಗುತ್ತೆ. ನಮ್ಗೆ ತುಂಬಾ ಹತ್ರದಲ್ಲೇ ಇರುತ್ತೆ ನರ್ಸರಿ.
1: ಮೊದಲೇ ಹೇಳಿದಾಗೆ ಪ್ರತಿ ತಾಲೂಕಿನಲ್ಲೂ,
0: ಪ್ರತಿ ತಾಲೂಕಲ್ಲೂ ಕನಿಷ್ಠ ಪಕ್ಷ 2 ನರ್ಸರಿ
1: ನಿಮ್ಮ ಸಸ್ಯ ಕ್ಷೇತ್ರಗಳಿದೆ ಸರ್.

0: ಆದಷ್ಟು ಕೂಡ ಆಯಾ ಪ್ರಾಂತ್ಯಕ್ಕೆ ಸೂಕ್ತವಾದಂತಹ ಸಸಿಗಳನ್ನ ತಾವು ಬೆಳೆಸ್ತಾ ಇದ್ದೀರಿ ಕೂಡ.
1: ಹೌದು,
2: ಯಾವ ತಿಂಗಳಲ್ಲಿ ನಾವು ಪಡೆದುಕೊಳ್ಬೇಕು ಮತ್ತೆ ಏನೆಲ್ಲ ತಕೊಂಡು ಹೋಗ್ಬೇಕು?
1: ನೀವು ಒಂದು ಆಧಾರ್ ಕಾರ್ಡು ಮತ್ತೆ ನಿಮ್ದು ಪಹಣಿ ಒಂದು ಫೋಟೋ.
0: ಅಲ್ಲ, ಯಾವ ತಿಂಗಳಲ್ಲಿ ಪಡ್ಕೋಬೇಕಂತಿದ್ದಾರೆ?
1: ಸಾಮಾನ್ಯವಾಗಿ
0: ಮುಂಗಾರು
1: ಜೂನ್ ತಿಂಗಳಲ್ಲಿ, ಮೇ ಜೂನ್ ಜುಲೈ ತಿಂಗಳಲ್ಲಿ ಕೊಡ್ತೀವಿ. ಈ ಸರಿ ಮಳೆ ಅಂತೂ ಬಹಳ ಕಮ್ಮಿ ಇದೆ. ಒಂದ್ಸರಿ ವಿಚಾರಿಸಿ, ಖಂಡಿತ ಸಿಕ್ಕರು ಸಿಗಬಹುದು.
2: ಸಾಮಾನ್ಯ ಪಂಚಾಯತಿಯಲ್ಲಿ ಉಚಿತವಾಗಿ ಕೊಡ್ತಾರೆ?
1: ಇಲ್ಲ ಇಲ್ಲ, ಪಂಚಾಯತಿನಲ್ಲಿ ಸಾಮಾನ್ಯ ವಿಶೇಷ ಯಾವ್ದಾದ್ರು ಸ್ಕೀಮ್ ಇದ್ರೆ ಪಂಚಾಯತಿನಲ್ಲಿ ಕೊಡ್ತಾರೆ. ಸಾಮಾನ್ಯವಾಗಿ ಆ ಸ್ಕೀಮ್ ಈಗ ಸದ್ಯಕ್ಕೆ ಯಾವುದೂ ಇಲ್ಲ. ನೇರವಾಗಿ ನೀವು ವಲಯಾರಣ್ಯಾಧಿಕಾರಿ ಕಚೇರಿಯನ್ನ ಸಂಪರ್ಕಿಸಿ ಅಥವಾ ಡಿ ಎಫ್ ಆಫೀಸ್ಗೆ ಹೋದ್ರೂ ಕೂಡ ನಡೆಯುತ್ತೆ. ನೀವು ಅಲ್ಲಿ ಯಾರನ್ನಾದ್ರೂ ಕೇಳಿ, ಅಲ್ಲಿ ಯಾರನ್ನಾದ್ರೂ ನಿಮ್ಮ ಇವ್ರನ್ನ ಕೇಳಿ. ನಾನು ಮಂಗಳೂರು, ನನಗೆ ಪರಿಚಯ ಇಲ್ಲ, ಹಾಗಾಗಿ ಅಲ್ಲಿ ಅವಲೆ ಫಾರೆಸ್ಟ್ ಆಫೀಸ್ ಅಂತ ಎಲ್ಲಿ ಕೇಳಿದ್ರು ಖಂಡಿತ ಹೇಳ್ತಾರೆ.
0: ನೀರಜ್ ಅವರ ಈ ಕಾರ್ಯಕ್ರಮದ ಕೊನೆಯಲ್ಲಿ ಒಂದು ಸಹಾಯವಾಣಿ ಸಂಖ್ಯೆಯನ್ನ ನಿಮ್ ಕೊಡ್ತೀವಿ. ಆ ಸಹಾಯವಾಣಿಗೆ ನೀವು ಕರೆ ಮಾಡಿ ಹೆಚ್ಚಿನ ಮಾಹಿತಿ ಪಡ್ಕೋಬಹುದು. ಧನ್ಯವಾದ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ. ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ ಹಲೋ ಹಲೋ ಹಲೋ
3: ಹಲೋ ಶುಭೋದಯ.
0: ಶುಭೋದಯ. ತಮಗೆ
3: ನನ್ನ ಹೆಸರು ಡಾಕ್ಟರ್ ಗಂಗಾಧರ ವಾಮ ಆತ್ರೇಯ ಅಂತ ಹೇಳಿ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿಂದ ಮಾತಾಡ್ತಿದ್ದೀನಿ.
0: ಗಂಗಾಧರವ್ರೆ, ನಿಮ್ಮ ಪ್ರಶ್ನೆ.
1: ಹೇಳಿ ಮತ್ತೆ, ರಿಪೀಟ್ ಮಾಡಿ ಪ್ರಶ್ನೆ, ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯ್ತು.
0: ಹಲೋ,
4: ನಂಜನಗೂಡಿಂದ ಮಹೇಶ್ ನಾಯ್ಕ ಮಾತಾಡ್ತಿದ್ದೀನಿ.
0: ಹ್ಮ್, ಮಹೇಶ್ ಅವರೇ, ನಿಮ್ಮ ಪ್ರಶ್ನೆ.
4: ಹಲೋ,
0: ಹಾ ಕೇಳಿಸ್ತದೆ, ಹೇಳಿ.
4: ಹಾ ಸರ್, ಸಿಂಪಲ್ ಆಗಿ ಮೂರು ಪ್ರಶ್ನೆ ಇದೆ, ದಯವಿಟ್ಟು ಕೋಆಪರೇಟ್ ಮಾಡಿ. ಮೊದಲನೇದು, ಈ ಕಾರಂಚಿನ ಬುಡಕಟ್ಟು ಜನ ಇರ್ತಾರಲ್ಲ ಸರ್, ಅವರಿಗೆ ತಮ್ಮ ಅರಣ್ಯ ಇಲಾಖೆಯಿಂದ ಸಣ್ಣ ಪುಟ್ಟ ಸೌಲಭ್ಯ ಸಿಗುತ್ತೆ. ಈ ಫಾರ್ ಎಕ್ಸಾಂಪಲ್ ಟಾರ್ಪಲ್, ಸೋಲಾರ್ ಲೈಟ್, ಈ ರೀತಿ ಸೌಲಭ್ಯಗಳು ಏನಿದೆ ಅಂತ ಒಂದು ಸ್ವಲ್ಪ ಹೇಳಬಹುದೇ? ಮೊದಲನೇ ಪ್ರಶ್ನೆ.
1: ಈಗ ಇದು ಕೃಷಿ ಅರಣ್ಯಕ್ಕೆ ನೇರವಾದ ಸಂಪರ್ಕ ಸಂಬಂಧಿತ ಪ್ರಶ್ನೆ. ನನಗೆ ಗೊತ್ತಿದ್ದಂಗೆ ಅರಣ್ಯ ಇಲಾಖೆನಲ್ಲಿ ನೇರವಾಗಿ ಆ ಥರ ಇದಿಲ್ಲ. ಬಹುಶಃ ನೀವು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ.
4: ಓಕೆ ಸರ್, ಎರಡನೇ ಪ್ರಶ್ನೆ, ಕೃಷಿ ಅರಣ್ಯದ ಸಂಬಂಧಪಟ್ಟಂತೆ ಅಧಿಕಾರಿಗಳು ರೈತರ ಜೊತೆ ಯಾವ ರೀತಿ ಒಡನಾಟ ಇಟ್ಕೋಬೇಕು ಮತ್ತೆ ರೈತರು ಯಾವ ರೀತಿ ಅಧಿಕಾರಿಗಳಿಗೆ ಸ್ಪಂದಿಸಬೇಕು ಅಂತ? ಎರಡನೇ ಪ್ರಶ್ನೆ.
1: ಏನಿಲ್ಲ, ನೀವು ಈ ಪ್ರಶ್ನೆಗೆ ಈಗಾಗಲೇ ಉತ್ತರಿಸಿದೀನಿ. ನೀವು ನೇರವಾಗಿ ನಿಮ್ದು ಯಾವ ತಾಲೂಕು ಅಂತ ಹೇಳಿದ್ರಿ?
4: ನಂಜನಗೂಡು.
1: ನಂಜನಗೂಡು ಸರ್ಕಲ್ ಅಲ್ಲೇ ಆಫೀಸ್ ಇದೆ. ಆಫೀಸ್ಗೆ ಹೋಗಿ ನನಗೆ ಈ ತರ ಗಿಡಗಳು ಬೇಕು ಅಂತನ್ಬಿಟ್ಟು ಒಂದು ಅರ್ಜಿ ಕೊಡಿ, ಒಂದು ಫೋಟೋ, ಆಧಾರ್ ಕಾರ್ಡ್ ತಗೊಂಡೋಗಿ, ನಿಮ್ದು ಆರ್ ಟಿ ಸಿ ನಂಬರ್, ಆರ್ ಟಿ ಸಿ ತಗೊಂಡೋಗಿ, ಅಲ್ಲಿ ನಿಮಗೆ ನೇರವಾಗಿ ಯಾವ ಗಿಡ ಹಾಕ್ಬೋದು, ಯಾವ ಗಿಡ ಅವೈಲಬಲ್ ಇದೆ ಆ ಮಾಹಿತಿ ಎಲ್ಲ ಕೊಡ್ತಾರೆ, ಮತ್ತೆ ಯಾವ್ಯಾವದ್ರಲ್ಲಿ ನಿಮಗೆ ಬೆನಿಫಿಟ್ ಸಿಗುತ್ತೆ ಅಂತ ಕೂಡ ಸಿಗುತ್ತೆ.
4: ಓಕೆ ಸರ್, ಮೂರನೇ ಪ್ರಶ್ನೆ, ಈ ಕೆಲವು ಕಾಡು ಪ್ರಾಣಿಗಳ ಅವಳಿಯಿಂದ ಕೆಲವರು ಅನಾಹುತ ಆಗಿರ್ತದೆ, ಸಾವು ನೋವಾಗಿರ್ತದೆ ರೈತರಿಗೆ. ಇಂಥ ರೈತರಿಗೆ ಸಿಕ್ಕಾಪಟ್ಟೆ ಅರಣ್ಯಾಧಿಕಾರಿಗಳು ಮೈಸೂರಿಗೆ ಹೋಗಿ, ಬೆಂಗಳೂರಿಗೆ ಹೋಗಿ, ಡೆಲ್ಲಿಗೆ ಹೋಗಿ ಅಂತ ಅಲ್ಲಿಸ್ತಾರೆ. ದಯವಿಟ್ಟು ಆ ರೀತಿ ಅಲ್ಲಿಸ್ತೆ ಎಷ್ಟಾಗುತ್ತೆ ಪರಿಹಾರ ಕೊಟ್ಟು?
1: ಇಲ್ಲ, ಖಂಡಿತ ಇಲ್ಲ, ಆ ತರ ಏನಿಲ್ಲ. ಈಗ ಫೋಟೋ ಕೂಡ ನೀವು ತೆಗಿಬೇಕಾಗಿಲ್ಲ, ನಾವು ಅರಣ್ಯ ಇಲಾಖೆಯಿಂದನೇ ಫೋಟೋ ಕೂಡ ತೆಗಿತಾರೆ, ಆ ಥರದ್ದೇನಿಲ್ಲ. ತಮ್ಮ ಇದರಿಂದ ಅದನ್ನು ಒಡೆದಾಕಿ ಖಂಡಿತ ನೀವು ಆರ್ ಎಫ್ ಒ ಕಚೇರಿಗೆ ಹೋದರೆ ಸಾಕು, ನಿಮಗೆ ಖಂಡಿತ ಎಲ್ಲ ಸಿಗುತ್ತೆ, ಬೆನಿಫಿಟ್ ಸಿಗುತ್ತೆ.
0: ದೇವರಾಜ್ ಅವರೇ, ನೋಡಿ, ನಮ್ಮ ಈ ಕೃಷಿ ಅರಣ್ಯ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕರೆಗಳನ್ನು ನಾವು ಇದುವರೆಗೆ ಸ್ವೀಕರಿಸಿದ್ವಿ, ಅದಕ್ಕೆ ಸೂಕ್ತವಾದ ಉತ್ತರ ಕೂಡ ನಿಮ್ಮ ಕಡೆ ಸಿಕ್ಕಿದೆ ಕೂಡ. ವಿಶೇಷವಾಗಿ ಈ ಶ್ರೀಗಂಧ ಬೆಳಿಬೇಕಾದ್ರೆ ತುಂಬ ಜನರಿಗೆ ಆಸಕ್ತಿ ಇದೆ, ನಾವು ಬೆಳೆಸಬೇಕು, ಅದನ್ನು ಹೇಗೆ ಬೆಳೆಸಬೇಕು ಅನ್ನೋದೊಂದು, ಮತ್ತು ಅದರ ಕಟಾವು ಹೇಗೆ ಮಾಡಬೇಕು, ಮತ್ತು ಎಲ್ಲಿ ಮಾರಾಟ ಮಾಡಬೇಕು ಅನ್ನೋದು. ಶ್ರೀಗಂಧ, ತೇಗ, ಈ ಥರದ ಯಾವುದೇ ಒಂದು ಹೆಚ್ಚಿನ ಒಂದು ಬೆಳೆ ಬಾಳುವಂತಹ ಒಂದು ಮರಗಳ ಕಟಾವು ಸಾಗಾಣಿಕೆಗೆ ಇದಕ್ಕೆ ವಿಶೇಷವಾದಂಥ ಒಂದು ಅನುಮತಿ ಬೇಕಾ ಅನ್ನೋದು ತುಂಬ, ತಮ್ಮ ಇಲಾಖೆಯಿಂದ ಹಲವಾರು ಕಾನೂನುಗಳನ್ನು ಸಡಿಲ ಮಾಡಿ ನಮ್ಮ ಬೆಳೆಗಾರರಿಗೆ, ವಿಶೇಷವಾಗಿ ನಮ್ಮ ರೈತರಿಗೆ ನೀವು ಅನುಕೂಲ ಮಾಡಿಕೊಟ್ಟಿದ್ರಿ. ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳೋದಾದರೆ,
1: ಶ್ರೀಗಂಧದ ಬಗ್ಗೆ ಹೇಳೋದಾದರೆ, ಇದನ್ನು ಇತ್ತೀಚೆಗೆ ನಮ್ಮ ಸರ್ಕಾರ ಹೊಸ ಒಂದು ರೂಲ್ಸ್ ಮತ್ತು ರೆಗ್ಯುಲೇಷನ್ನ ಕಾಯ್ದೆಯನ್ನು ಜಾರಿಗೆ ತಂದಿದೆ. ಶ್ರೀಗಂಧವನ್ನು ಯಾರು ಬೇಕಾದರೂ ತಮ್ಮ ಸ್ವಂತ ಜಾಗದಲ್ಲಿ ಬೆಳಿಬೋದು, ಬೆಳಿಬೋದು.
0: ಹಾಂ ಹಾಂ, ಕೇಳುಗ್ರೆ, ಹೆಚ್ಚಿನ ಒಂದು ಮಾಹಿತಿಗಾಗಿ ಅರಣ್ಯ ಇಲಾಖೆಯ 1926 ಈ ಒಂದು ಸಹಾಯವಾಣಿಗೆ ನೀವು ಕರೆ ಮಾಡಿ ಯಾವುದೇ ವಿಷಯದ ಬಗ್ಗೆ ನೀವು ಮಾಹಿತಿಯನ್ನು ಪಡೆಯಬಹುದು. ದಿನದ 24 ಗಂಟೆಗಳು ಕೂಡ ಈ ಒಂದು ಸಹಾಯವಾಣಿ ಕೆಲಸ ಮಾಡ್ತಾ ಇರುತ್ತೆ. ಅಲ್ಲಿನ ಒಂದು ಅಧಿಕಾರಿಗಳು ನಿಮ್ಮ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರವನ್ನು ಕೊಡ್ತಾರೆ, ಸೂಕ್ತ ಸಲಹೆಗಳನ್ನು ಕೊಡ್ತಾರೆ. ಕೇಳುಗ್ರೆ, ಇದಾಗಿತ್ತು ಇಂದಿನ ಅರಣ್ಯವಾಣಿ ನಿಮ್ಮ ಪ್ರಶ್ನೆ ನಮ್ಮ ಉತ್ತರ ನೇರ ಫೋನಿನ ಕಾರ್ಯಕ್ರಮ. ಇದು ಮೊದಲನೇ ಸಂಚಿಕೆ. ನಮಸ್ಕಾರ.
1: ನಮಸ್ಕಾರ.
5: ಇದುವರೆಗೂ ಅರಣ್ಯವಾಣಿ ನಿಮ್ಮ ಪ್ರಶ್ನೆ ನಮ್ಮ ಉತ್ತರ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳಿದಿರಿ.

0: ಭಾಗವಹಿಸಿದ್ದವರು ತುಮಕೂರಿನ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಪಿ ದೇವರಾಜು ಅವರು, ನಡೆಸಿಕೊಟ್ಟವರು ಕೃಷ್ಣಪ್ಪ ಕೆವಿ, ತಾಂತ್ರಿಕ ಸಹಕಾರ ತಮಿಳರಸಿ ಇ ಶಿವಾನಂದ ಸ್ವಾಮಿ ಹಾಗೂ ಸೈಯದ್ ನಜೀವುಲ್ಲಾ. ಅರಣ್ಯವಾಣಿ, ನಿಮ್ಮ ಪ್ರಶ್ನೆ ನಮ್ಮ ಉತ್ತರ. ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
1: ಬೆಟ್ಟ ಗುಡ್ಡ
2: ಕೆರೆ ಕುಂಟೆ
1: ಗಿಡ ಮರಗಳಿಲ್ಲದ ಊರು
2: ಮರುಭೂಮಿಯಿದ್ದಂತೆ.
1: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
2: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
1: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
2: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
1: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ,
2: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

0: ರಣಧೀರ ಕಂಠೀರವ ಚಿತ್ರಕ್ಕಾಗಿ ಸುಲಮಂಗಲಂ ರಾಜಲಕ್ಷ್ಮಿ ಮತ್ತು ಜಿ ವಿ ಅಯ್ಯರ್ ಅವರು ಹಾಡಿರುವ ಗೀತೆ.
1: ಸಾಗದಿ ಮಿದಾಂ ಸಾಗದಿ ಮಿದಾಂ ಸಾಗದಿ ಮಿದಾಂ ಸಾಗದಿ ಮಿದಾಂ

0: ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ಹಳೆಯ ನೆನಪುಗಳನ್ನು ಮೆಲುಕು ಹಾಕುವಂತೆ ಮಾಡುವ ಮಧುರ ಗೀತೆಗಳ ಗುಚ್ಛ ಸವಿನೆನಪು.
1: ಅರ್ಥಪೂರ್ಣ ಸಾಹಿತ್ಯ, ಸುಮಧುರ ರಾಗ ಸಂಯೋಜನೆ, ಜನಪ್ರಿಯ ಗಾಯಕರ ಗಾನ ಸುದಿಯಲ್ಲಿ ಮೂಡಿ ಬರುವ ಗೀತೆಗಳ ಸಂಗಮ ಸವಿನೆನಪು.
2: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 11 ಗಂಟೆಗೆ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

ಸಮಯ ಆಗಿ 11:44. ನೀವು ಕೇಳ್ತಾ ಇದ್ದೀರಾ ಸವಿ ನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳನ್ನು.

0: ಹೌದೇನು?
1: ಹೌದು, ಪಾಠ ಶಾಲೆ ಇಲ್ಲಿದೆ, ಪಾಠವೇ ಅಲ್ಲಿದೆ.
2: ಪಿಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಕಂಠದಲ್ಲಿ ಕೇಳಿ ಭೂದಾನ ಚಿತ್ರದ

ಯಾರು ಯಾರು ನೀ ಯಾರು, ಎಲ್ಲಿರುವೆ ಬಂದು ಮುಖ ತೋರು, ಯಾಕಿಲ್ಲಿ ಜನರು ಬಂದುಳಿಯಲಾರು, ಯಾಕಿಲ್ಲಿ

ಅಯ್ಯಯ್ಯ ಯಾರು ಯಾರು ನೀನು ಯಾರು ಎಲ್ಲಿರುವೆ ಬಂದು ಮುಖ ತೋರು ಯಾಕೆಲ್ಲಿ ಜನರು ಬಂದುಳಿಯಲಾರು ಯಾಕೆಲ್ಲಿ ಜನರು ಬಂದುಳಿಯಲಾರು ಏನಿದರ ಗುಟ್ಟು ಸಾರು.

0: ಯಾರು ನೀ ಯಾರು,
1: ಎಲ್ಲಿಂದ ಬಂದೆ ಯಾವೂರು?
0: ಬದುಕಿದ್ದ ಜನರು ಹೆದರೋಡುತ್ತಿದ್ರು, ಬದುಕಿದ್ದ ಜನರು ಹೆದರೋಡುತ್ತಿದ್ರು,
1: ಇನ್ನಿವರು ಹೆದರಲಾರರು.

0: ಆಕಾಶವಾಣಿ ಸಮಯ 12 ಗಂಟೆಯಾಗಲಿದೆ. ಇದೀಗ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಇಂದು ವಿಶ್ವ ಕಡಲ ದಿನ. ಜೀವ ವೈವಿಧ್ಯದ ಆಶ್ರಯ ತಾಣವಾದ ಕಡಲು ಮತ್ತು ಕಡಲ ಪರಿಸರವನ್ನು ಸ್ವಚ್ಛವಾಗಿರಿಸೋಣ, ಭವಿಷ್ಯದ ಪೀಳಿಗೆಗೆ ಕಡಲನ್ನು ಉಳಿಸೋಣ ಎಂದು ಕರಾವಳಿ ಜಿಲ್ಲೆಗಳಲ್ಲಿ ಕಡಲ ತೀರಗಳಲ್ಲಿ ಸ್ವಚ್ಛತೆಯೇ ಸೇವೆ ಅಭಿಯಾನದ ಮೂಲಕ ಜನಜಾಗೃತಿ ಮೂಡಿಸಲಾಗುತ್ತಿದೆ. ನಾನಲ್ಲ ನೀವು ಎಂಬ ಧ್ಯೇಯದೊಂದಿಗೆ ಇಂದು ರಾಷ್ಟೀಯ ಸೇವಾ ಯೋಜನೆ ಸಂಸ್ಥಾಪನಾ ದಿನಾಚರಣೆ. ವಿದ್ಯಾರ್ಥಿಗಳಲ್ಲಿ ಶಿಸ್ತು, ನಾಯಕತ್ವ ಮತ್ತು ಸಾಮಾಜಿಕ ಜವಾಬ್ದಾರಿ ಮೈಗೂಡಿಸಲು ಎನ್ಎಸ್ಎಸ್ ಸಹಕಾರಿಯಾಗಿದೆ. ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವಾಲಯ ಸಹಾನುಭೂತಿಯಿಂದ ಸೇವೆ ಸಲ್ಲಿಸುತ್ತಿರುವ ರಾಷ್ಟೀಯ ಸೇವಾ ಯೋಜನೆಯ ಸ್ವಯಂ ಸೇವಕರ ಸೇವೆಯನ್ನು ಶ್ಲಾಘಿಸಿ ಅಭಿನಂದಿಸಿದೆ. ಬರ ಪರಿಹಾರ ಮತ್ತು ಕೇಂದ್ರದ ನೆರವಿನ ಕುರಿತು ಚರ್ಚಿಸಲು

0: ಹೊಸದಿಲ್ಲಿಗೆ ಸರ್ವಪಕ್ಷ ನಿಯೋಗ ಕರೆದೊಯ್ಯಲು ನಿರ್ಧರಿಸಿದ್ದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನ ವಿಧಾನಸೌಧದಲ್ಲಿ ಮಾತನಾಡಿದ ಅವರು, 177 ತಾಲೂಕುಗಳಲ್ಲಿ ಭೀಕರ ಬರವಿದ್ದು ಅಧಿಕೃತವಾಗಿ ಘೋಷಿಸಲಾಗಿದೆ. 3,705 ಕೋಟಿ 30 ಲಕ್ಷ ರೂಪಾಯಿ ಮಧ್ಯಂತರ ಪರಿಹಾರ ಒದಗಿಸುವಂತೆ ಪ್ರಧಾನಮಂತ್ರಿಯವರಿಗೆ ಪತ್ರ ಬರೆದಿದ್ದಾಗಿ ಹೇಳಿದರು. ರಾಜ್ಯದ 200 ತಾಲೂಕುಗಳಲ್ಲಿ ಭೀಕರ ಬರಪರಿಸ್ಥಿತಿ ಇದೆ. ಬರಗಾಲದ ಕುರಿತು ವಿಸ್ತೃತ ಚರ್ಚೆ ನಡೆಸಲು ವಿಶೇಷ ಅಧಿವೇಶನವನ್ನು ಇಂದಿಗೆ ವಿಸ್ತರಿಸಲಾಗಿದೆ ಎಂದು ಮುಖ್ಯಮಂತ್ರಿ ನುಡಿದರು. ಉತ್ತರ ಕರ್ನಾಟಕ ಭಾಗದ ನೀರಾವರಿ ಯೋಜನೆಗಳನ್ನು ಪೂರ್ಣಗೊಳಿಸಲು 50,000 ಕೋಟಿ ರೂಪಾಯಿ ಅನುದಾನ ನೀಡುವಂತೆ ವಿಧಾನಸಭೆ ವಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲದ್ ವಿಶೇಷ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ವಿಧಾನಸಭೆಯಲ್ಲಿ ಬರ ಕುರಿತ ಚರ್ಚೆಯಲ್ಲಿ ಮಾತನಾಡಿದ ಅವರು, 37,000 ಕೋಟಿ ರೂಪಾಯಿ ಬೆಳೆ ನಷ್ಟ ಅಂದಾಜಿಸಲಾಗಿದೆ. ಬರ ಎದುರಿಸಲು ಸಮರ್ಪಕ ಪೂರ್ವಸಿದ್ದತೆಗಳು ಬೇಕು ಎಂದರು. ಸೇವಾ ಸಂಕಲ್ಪ ಮಾಸಿಕ ಅಭಿಯಾನ ದೇಶಾದ್ಯಂತ ಜರುಗುತ್ತಿದೆ. 2020 ಸ್ಥಾಪನೆಗೊಂಡ ಇನ್ ಸ್ಪೇಸ್, ಇಂಡಿಯನ್ ನ್ಯಾಷನಲ್ ಸ್ಪೇಸ್ ಪ್ರಮೋಷನ್ ಅಂಡ್ ಅಥೋರೈಸೇಷನ್ ಸೆಂಟರ್ ಬಾಹ್ಯಾಕಾಶ ಇಲಾಖೆ ಅಧೀನದ ಸ್ವಾಯತ್ತ ಏಕಗವಾಕ್ಷಿ ಸಂಸ್ಥೆಯಾಗಿ ಸೇವಾನಿರತವಾಗಿದೆ. ಖಾಸಗಿ ಸಂಸ್ಥೆಗಳಿಂದ ಉಪಗ್ರಹ ಉಡಾವಣೆ ಮತ್ತು ಕಾರ್ಯಾಚರಣೆಗಳಿಗೆ ಅನುಮತಿ, ಇಸ್ರೋ ಸೌಲಭ್ಯಗಳ ಬಳಕೆ, ಬಾಹ್ಯಾಕಾಶ ಕ್ಷೇತ್ರದ ಸಂಪೂರ್ಣ ಮೌಲ್ಯ ಸರಪಳಿಯಲ್ಲಿ ಉಪಕರಣ ಮತ್ತು ಘಟಕಗಳ ತಯಾರಿಕೆಯಿಂದ ಹಿಡಿದು ಬಾಹ್ಯಾಕಾಶ ದತ್ತಾಂಶ ಮಾರಾಟದವರೆಗೆ ಖಾಸಗಿ ಚಟುವಟಿಕೆಗಳನ್ನು ಉತ್ತೇಜಿಸಿ ನಿಯಂತ್ರಿಸುತ್ತಿದೆ. ರಾಜ್ಯದ ಶಾಲಾ ಶಿಕ್ಷಣ ಇಲಾಖೆ ಸಹ ಪ್ರೌಢಶಾಲೆ ಹಂತದಲ್ಲಿ ಬಾಹ್ಯಾಕಾಶ ವಿಜ್ಞಾನದ ಬಗ್ಗೆ ಮಕ್ಕಳಲ್ಲಿ ಆಸಕ್ತಿ ಮೂಡಿಸಿ ಅಟಲ್ ಟಿಂಕರಿಂಗ್ ಲ್ಯಾಬ್ಗಳ ಮೂಲಕ ಪ್ರಾಯೋಗಿಕ ಮಾದರಿಗಳನ್ನು ಸೃಷ್ಟಿಸಿ ಪ್ರಯೋಗಿಸಲು ಒತ್ತು ನೀಡಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕು ಕುಸುಗಲ್ ಸರ್ಕಾರಿ ಪ್ರೌಢಶಾಲೆಯ ವಿಜ್ಞಾನ ಸಂವಹನಕಾರ ಸಂಜೀವ್ ಕುಮಾರ್ ಭೂಶೆಟ್ಟಿ.
1: 8ನೇ ತರಗತಿಯಲ್ಲಿ ಸೌರ ವ್ಯೂಹ, ಗ್ರಹಗಳು, ಉಪಗ್ರಹಗಳು, ನಕ್ಷತ್ರಗಳ ವಿಷಯವಾಗಿ, 9 ಮತ್ತು 10ನೇ ತರಗತಿಗೆ ಬಂದ್ರೆ ಗುರುತ್ವಾಕರ್ಷಣೆ ಬಲ ಇರಬಹುದು, ಬಲ ಚಲನೆ, ವೃತ್ತೀಯ ಚಲನೆ, ಸರಳ ರೂಪದ ಚಲನೆ, ಮೂಲಭೂತ ವೈಜ್ಞಾನಿಕ ಪರಿಕಲ್ಪನೆಗಳನ್ನ ತಿಳಿಸಲಾಗಿದೆ. ಖಗೋಳ ವಿಜ್ಞಾನ ಕ್ಲಬ್ ಅನ್ನ ಆರಂಭ ಮಾಡಬಹುದು. ಇಸ್ರೋದಂತಹ ಸಂಸ್ಥೆಗಳು, ನಾಸಾ ಅಂತಹ ಸಂಸ್ಥೆಗಳ ಮಾಹಿತಿಯನ್ನ ಅಲ್ಲಿ ಕೊಡಬಹುದು. ಹ್ಯಾಂಡ್ಸ್ ಆನ್ ಆಕ್ಟಿವಿಟಿ ಅಂದ್ರೆ ದೂರದರ್ಶಕವನ್ನ ಮಾಡಿಸುವಂತದ್ದಾಗಿರಬಹುದು, ಅಥವಾ ರಾಕೆಟ್ ಮಾಡಿಸುವಂತದ್ದಿರಬಹುದು, ಅಥವಾ ರಾಕೆಟ್ಗಳ ವರ್ಕಿಂಗ್ ಮಾಡೆಲ್ ಮಾಡಿಸಿ ಅವರಲ್ಲಿ ಆಸಕ್ತಿ ಬರುವ ನಿಟ್ಟಿನಲ್ಲಿ, ಮತ್ತು ವಿಜ್ಞಾನಿಗಳ ಜೊತೆಗೆ ಅವರನ್ನ ಮಾತನಾಡಿಸುವಂತಹ ಆಕಾಶ ವಿಜ್ಞಾನದಲ್ಲಿ ಆಸಕ್ತಿ ಮೂಡಿಸುವಂತೆ ಮಾಡಬಹುದು ಅಂತ ಹೇಳಿದ್ರು.
0: ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಆಯೋಜಿಸಿದ್ದ ರಾಷ್ಟಮಟ್ಟದ ಇನ್ಸ್ಪೈರ್ ಮಾನಕ ಮಾದರಿ ರಚನಾ ಸ್ಪರ್ಧೆಯಲ್ಲಿ ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕು ಕುಕ್ಕುಜಯ್ಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದ ವಿದ್ಯಾರ್ಥಿ ಆದಪ್ಪ ನಿರ್ಮಿಸಿದ ದಪ್ಪ ಸೌದೆ ಒಡೆಯುವ ಯಂತ್ರ ರಾಷ್ಟಮಟ್ಟದ ಸ್ಪರ್ಧೆಗೆ ಆಯ್ಕೆಯಾಗಿದೆ. ರಾಜ್ಯದ ಹಿರಿಯ ಮನೋವೈದ್ಯರು, ಪ್ರೇರಣಾದಾಯಿ ವಾಗ್ಮಿಗಳು ಮತ್ತು ಅಂಕಣಕಾರರಾಗಿದ್ದ ಧಾರವಾಡದ ಡಾ ಆನಂದ್ ಪಾಂಡುರಂಗಿ ಇಂದು ಬೆಳಗ್ಗೆ ನಿಧನರಾಗಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸಂತಾಪ ಸೂಚಿಸಿ, ಡಾ ಆನಂದ್ ಪಾಂಡುರಂಗಿಯವರು ಸಮಾಜಮುಖಿ ವೈದ್ಯ ಸಾಹಿತಿ, ಸಂಘ ಪರಿವಾರದ ಜೊತೆಗೂ ಸಂಬಂಧ ಹೊಂದಿದ್ದರು. ರಾಜ್ಯೋತ್ಸವ ಪ್ರಶಸ್ತಿ, ಡಾ ಬಿಸಿರಾಯ್ ಪ್ರಶಸ್ತಿ ಸೇರಿದಂತೆ ಹಲವು ಗೌರವಗಳಿಗೆ ಭಾಜನರಾಗಿದ್ದ ಅವರ ಅಗಲಿಕೆ ವೈದ್ಯಕೀಯ ಕ್ಷೇತ್ರ ಹಾಗೂ ಸಮಾಜಕ್ಕೆ ತುಂಬಿಬಾರದ ನಷ್ಟವಾಗಿದೆ ಎಂದು ಕಂಬನಿ ಮಿಡಿದಿದ್ದಾರೆ. ಶಾಸಕ ಮಹೇಶ್ ತೆಂಗಿನಕಾಯಿ ಸೇರಿದಂತೆ ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ರಾಯಚೂರು ರೈಲ್ವೆ ನಿಲ್ದಾಣದಲ್ಲಿ ದಕ್ಷಿಣ ಮಧ್ಯ ರೈಲ್ವೆಯ ಹಿರಿಯ ಅಧಿಕಾರಿಗಳಾದ ಆಂಜನೇಯಲು ರೆಡ್ಡಿ ಹಾಗೂ ವರುಣ್ ಬಾಬು ಭೇಟಿ ನೀಡಿ ಪರಿಶೀಲಿಸಿದರು. ಬಳಿಕ ಸಿಬ್ಬಂದಿ ಸಮಸ್ಯೆಗಳನ್ನು ಆಲಿಸಿದರು. ಖ್ಯಾತ ಪ್ರಾಧ್ಯಾಪಕ ಪ್ರೊಫೆಸರ್ ಶ್ರೀನಿವಾಸ್ ತೋಫ್ಖಾನೆ ಅವರ ಶತಮಾನದ ನೆನಪು ನಮನ ಕಾರ್ಯಕ್ರಮ ಹುಬ್ಬಳ್ಳಿಯ ಸಾಹಿತ್ಯ ಪ್ರಕಾಶನ ವತಿಯಿಂದ ನಾಡಿದ್ದು ಸಂಜೆ 5:30 ಸವಾಯಿ ಗಂಧರ್ವ ಸಭಾಭವನದಲ್ಲಿ ಆಯೋಜಿತವಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10

0: ವನಿತಾ ವಿಹಾರದ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ಈ ಕಾರ್ಯಕ್ರಮದಲ್ಲಿ ಕ್ಷಮಿಸಿ ಬಿಡು ನನ್ನ ಪೊನ್ನಂಪೇಟೆಯ ಶ್ರೀಮಂಗಲ ಕುಮಟೂರಿನ ಕೋಟ್ರಂಗಡ ಸಜನಿ ಸೋಮಯ್ಯ ಅವರಿಂದ ಸಣ್ಣ ಕಥೆ ಮೂಡಿಬರಲಿದೆ. ಅನಂತರ ಪೊನ್ನಂಪೇಟೆ ಬಾಳೆಲೆಯ ಕಾವೇರಿ ಕಲಾ ಸಮಿತಿಯ ಸದಸ್ಯರಿಂದ ಸಾಂಪ್ರದಾಯಿಕ ಗೀತೆಗಳನ್ನು ಆಲಿಸುತ್ತೀರಿ. ಆರಂಭದಲ್ಲಿ ಕೇಳಿ ಪೊನ್ನಂಪೇಟೆಯ ಶ್ರೀಮಂಗಲ ಕುಮಟೂರಿನ ಕೋಟ್ರಂಗಡ ಸಜನಿ ಸೋಮಯ್ಯ ಅವರಿಂದ ಸಣ್ಣ ಕಥೆ ಕ್ಷಮಿಸಿ ಬಿಡು ನನ್ನ.
1: ರೀ, ನಿದ್ರೆ ಬರ್ತಾ ಇಲ್ವಾ? ಏನು ಯೋಚನೆ ಮಾಡ್ತಾ ಇದ್ದೀರಾ? ಆಗಾಗ ಮಗ್ಗುಲ ಬದಲಿಸ್ತಿದ್ದ ಗಂಡನನ್ನು ವಿಚಾರಿಸಿಕೊಂಡಳು ಪವಿತ್ರ. ಇಲ್ಲ ಪವಿ, ಅಮ್ಮ ಯಾಕೋ ತುಂಬ ನೆನಪಾಗ್ತಿದ್ದಾಳೆ. ಅವಳಿಗೆ ಏನಾದರೂ ಆರೋಗ್ಯ ಸಮಸ್ಯೆ ಆಗಿರಬಹುದಾ ಅಂತ ನನ್ನ ಮನಸ್ಸು ಚಡಪಡಿಸ್ತಾ ಇದೆ. ಗಂಡನ ಮಾತಿಗೆ ಎದ್ದು ಕುಳಿತಳು ಪವಿತ್ರ. ಶುರು ಮಾಡಿದ್ರ ಅಮ್ಮನ ಜಪ? ಮನೆಗೆ ಹೋಗಿ ಬಂದು 15 ದಿವಸ ಕಳೆದಿಲ್ಲ, ಅಷ್ಟರಲ್ಲೇ ಪುನಃ ಶುರುವಾಯ್ತಾ? ಹೆಂಡತಿ ಕೋಪಕ್ಕೆ ತಾನೂ ಎದ್ದು ಕುಳಿತ ಚೇತನ್. ಸಿಟ್ಟಾಗಬೇಡ್ವೆ, ನನಗೆ ಯಾಕೋ ಕಸಿವಿಸಿ ಆಗ್ತಾ ಇದೆ, ನಿದ್ರೇನೂ ಬರ್ತಾ ಇಲ್ಲ, ಏನೇನೋ ಕೆಟ್ಟ ಕನಸು ನನ್ನನ್ನು ಕಾಡಿಸ್ತಾ ಇದೆ. ಕೊಡಗಿನ ಮಳೆ ನೆನೆಸ್ಕೊಂಡ್ರೇನೆ ಭಯ ಆಗುತ್ತೆ, ಮನೆ ಬೇರೆ ಬೀಳುವ ಸ್ಥಿತಿಯಲ್ಲಿದೆ. ಅಮ್ಮನನ್ನ ಮಳೆಗಾಲ ಕಳೆಯುವವರೆಗೆ ಇಲ್ಲಿಗೇನೆ ಕರೆದುಕೊಂಡು ಬಂದು ಬಿಡುವ ಪವಿ. ಅವರನ್ನು ಒಬ್ಬರೇ ಅಲ್ಲಿ ಬಿಡೋದು ಬೇಡ, ನನ್ನ ಮನಸ್ಸು ಯಾಕೋ ಒಪ್ತಾ ಇಲ್ಲ, ಗಂಡನ ಮಾತಿಗೆ ಮಂಚದಿಂದ ಇಳಿದಳು ಪವಿತ್ರ. ಅಲ್ಲ ರೀ, ನಿಮಗೆ ಯಾಕೆ ಅರ್ಥ ಆಗೋದಿಲ್ಲ ಅಂತ, ಇಷ್ಟು ಸಣ್ಣ ಮನೆಯಲ್ಲಿ ನಾವು ಬದುಕೋದೇ ಕಷ್ಟ, ಅಂಥದ್ರಲ್ಲಿ ಅಮ್ಮನ ಕರೆದುಕೊಂಡು ಬಂದು ಎಲ್ಲಿ ಇರಿಸ್ಕೋತೀರಾ? ನಿಮ್ಮ ಸಂಬಳದಲ್ಲಿ ಈ ಮನೆ ಸಿಕ್ಕಿರೋದೇ ಹೆಚ್ಚು, ಇನ್ನೊಂದು ಮನೆ ಮಾಡಲಿಕ್ಕಂತೂ ಸಾಧ್ಯನೇ ಇಲ್ಲ. ಅವರನ್ನು ಎಲ್ಲಿ ಮಲಗಿಸ್ತೀರಾ? ಮಕ್ಕಳನ್ನು ಎಲ್ಲಿ ಮಲಗಿಸ್ತೀರಾ? ನಿಮ್ಮ ಅಮ್ಮನಿಗೋ ಕಾಯಿಲೆ ತಪ್ಪೋದಿಲ್ಲ, ಅವರ ಆರೈಕೆ ಮಾಡಲು ನನಗಂತೂ ಆಗೋದೇ ಇಲ್ಲ. ಬೇಕಾದ್ರೆ ಒಳ್ಳೆ ಆಶ್ರಮ ನೋಡಿ ಅಲ್ಲಿ ಬಿಡೋಣ, ಯಾವುದೇ ಚಿಂತೆ ಇರೋದಿಲ್ಲ. ವಾರಕ್ಕೊಂದು ಸಲ ಹೋಗಿ ನೋಡ್ಕೊಂಡು ಬರೋಣ, ಅತ್ತೆನೂ ಖುಷಿಯಾಗಿರ್ತಾರೆ, ನಾವು ಖುಷಿಯಾಗಿರಬಹುದು. ಓ, ಇದು ಒಳ್ಳೆಯ ನಿರ್ಧಾರ ಪವಿ. ನಾಳೆನೆ ನಾನು ರಜಾ ಹಾಕಿ ಊರಿಗೆ ಹೋಗಿ ಅಮ್ಮನನ್ನು ಕರೆದುಕೊಂಡು ಬರ್ತೇನೆ. ನಾಡಿದ್ದು ಯಾವುದಾದ್ರೂ ಚೆನ್ನಾಗಿರುವ ಆಶ್ರಮ ನೋಡಿ ಬಿಟ್ಟು ಬರೋಣ, ಆಗ ನನ್ನ ಮನಸ್ಸಿಗೂ ಸ್ವಲ್ಪ ನೆಮ್ಮದಿ ಅನಿಸುತ್ತೆ, ಸಮಾಧಾನದಿಂದ ನೋಡಿದ ಚೇತನ್. ಸರಿ ರೀ, ಹಾಗೆ ಮಾಡಿ, ಈಗ ಮಲಗಿ ನಿದ್ರೆ ಮಾಡಿ ಎನ್ನುತ್ತಾ ಮಂಚವೇರಿದಳು ಪವಿತ್ರ. ಬೆಳಿಗ್ಗೆ ಪವಿತ್ರಳಿಗೆ ಎಚ್ಚರವಾಗುವಾಗ ಚೇತನ್ ಹೊರಟು ನಿಂತಿರುವುದನ್ನು ನೋಡಿ ಎದ್ದು ಕುಳಿತಳು ಪವಿತ್ರ. ನಿದ್ರೆನೇ ಮಾಡಲಿಲ್ವಾ ಸಾಹೇಬ್ರು? ರಾತ್ರಿನೇ ಹೊರಟು ಸಿದ್ಧವಾಗಿದ್ದೀರಾ ಅಂತ ಕಾಣಿಸುತ್ತೆ ಎಂದಾಗ ಚೇತನ್ ನಕ್ಕು ತನ್ನ ಬ್ಯಾಗ್ ಹೆಗಲಿಗೇರಿಸಿಕೊಂಡ. ನಿನಗೆ ಎಚ್ಚರವಾಗಲಿ ಅಂತ ಕಾಯ್ತಾ ಇದ್ದೆ, 7:30 ಬಸ್ಸಿನಲ್ಲಿ ಹೊರಡ್ತೀನಿ ಪವಿ, ಮಕ್ಕಳನ್ನು ನೀನೇ ಸ್ಕೂಲ್ ಬಸ್ಸಿಗೆ ಹತ್ತಿಸಿಬಿಡು ಎನ್ನುತ್ತಾ ಹೊರಟ ಗಂಡನಿಗೆ ಸರಿ ಎನ್ನುತ್ತಾ ತಲೆಯಾಡಿಸಿ ಕಳುಹಿಸಿಕೊಟ್ಟು ಒಳನಡೆದ ಪವಿತ್ರಳ ಮುಖ ಗಂಟಾಗಿತ್ತು. ಕೂಲಿ ಕೆಲಸ ಮಾಡುತ್ತಿದ್ದ ರಂಗಣ್ಣ ಜಾನಕಿ ದಂಪತಿಯ ಮುತ್ತಿನ ಮಗ ಚೇತನ್. ಓದಿನಲ್ಲಿ ಬಹಳ ಮುಂದು ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದ ಚೇತನ್ನನ್ನು ಕಂಡರೆ ಎಲ್ಲರಿಗೂ ಅಚ್ಚುಮೆಚ್ಚು. ಅವನ ಬುದ್ಧಿವಂತಿಕೆಯನ್ನು ನೋಡಿ ಅವನನ್ನು ಮುಂದೆ ಓದಿಸಲು ಹಣದ ಸಹಕಾರ ನೀಡಿದ್ದರೂ ಕೂಡ. ಊರಿನ ಹಿರಿಯರ ಸಲಹೆಯಂತೆ ಬಿಎಡ್ ಮುಗಿಸಿದ್ದ ಚೇತನ್ ಅದೇ ವರ್ಷ ಸರಕಾರದ ಅರ್ಹತಾ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳಿಸಿ ಸರಕಾರಿ ಪ್ರೌಢಶಾಲೆಯಲ್ಲಿ ಶಿಕ್ಷಕ ವೃತ್ತಿಯನ್ನು ಪಡೆದುಕೊಂಡಾಗ ಇಡೀ ಊರಿಗೆ ಊರೇ ಸಂಭ್ರಮಪಟ್ಟಿತ್ತು. ರಂಗಣ್ಣ ಜಾನಕಿಗಂತೂ ಸ್ವರ್ಗಕ್ಕೆ ಮೂರೇಗೇಣು ಎಂಬಂತೆ ಸಂಭ್ರಮಿಸಿದ್ದರು. ನಮ್ಮ ಕಷ್ಟ ಎಲ್ಲವೂ ಮುಗಿದು ಹೋಯಿತು, ಮಗನಿಗೆ ಸರ್ಕಾರಿ ಕೆಲಸ ಸಿಕ್ಕಿದೆ, ಇನ್ನು ತೋಟ ಕೆಲಸ ಮಾಡಲಿಕ್ಕೆಲ್ಲ ಮಗ ಬಿಡೋದಿಲ್ಲ, ನಾವು ಕೂಡ ಅವನ ಜೊತೆ ಬೆಂಗಳೂರಿಗೆ ಹೋಗಿಬಿಡೋಣ, ಮಗ ನಮ್ಮನ್ನು ಅಂಗೈಯಲ್ಲಿಟ್ಕೊಂಡು ನೋಡ್ಕೋತಾನೆ, ನಾವು ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕವಾಯಿತು, ಸಾಹುಕಾರರ ಸಹಾಯವನ್ನು ನಮ್ಮ ಕೊನೆಯುಸಿರು ಇರುವ ತನಕ ಮರೆಯಬಾರದು ಎನ್ನುತ್ತಾ ಮಗನ ಓದಿಗೆ ಸಹಕರಿಸಿದ ಪ್ರತಿಯೊಬ್ಬರ ಮನೆಗೆ ಹೋಗಿ ಧನ್ಯವಾದ ತಿಳಿಸಿ ಬಂದಿದ್ದರು ರಂಗಣ್ಣ ಹಾಗೂ ಜಾನಕಿ. ಆದರೆ ಚೇತನ್ನ ಕಡೆಯಿಂದ ಯಾವುದೇ ಆಹ್ವಾನ ಬರದಿದ್ದಾಗ ರಾಮಣ್ಣ ಹಾಗೂ ಜಾನಕಿಗೆ ಆಶ್ಚರ್ಯವಾಗಿತ್ತು. ಮಗ ಯಾಕೆ ಈ ರೀತಿ ಬದಲಾದ ಎಂಬ ಪ್ರಶ್ನೆಗೆ ಸಾಹುಕಾರರ ಮಗ ಭರತ್ನಿಂದ ಉತ್ತರ ಸಿಕ್ಕಿತ್ತು. ರಾಮಣ್ಣ, ಇವತ್ತು ಬೆಂಗಳೂರಿನಲ್ಲಿ ನಿಮ್ಮ ಮಗನನ್ನ ಭೇಟಿ ಮಾಡಿದೆ, ಏನು ಆ ಕಡೆ ಕೆಲಸ ಸಿಕ್ಕಿದ್ದೆ? ಮಗನ ಮದುವೆ ಏರ್ಪಾಡು ಕೂಡ ಮಾಡ್ಕೊಂಡ್ಬಿಟ್ರ? ಅದೃಷ್ಟ ಅಂದ್ರೆ ನಿಮ್ದೇ ನೋಡಿ, ನನಗೆ ವಯಸ್ಸು 35 ದಾಟಿದ್ರೂ ಹುಡುಗಿ ಹುಡುಕೋದ್ರಲ್ಲೇ ಆಗ್ಬಿಟ್ಟಿದೆ ನನ್ನ ಜೀವನ. ಅವರ ಮಾತು ಕೇಳಿ ಪೆಚ್ಚಾಗಿದ್ದರು ರಾಮಣ್ಣ. ಚೇತನ್ನ ಮದುವೆನಾ? ಹಾಗಾದ್ರೆ ಅವನಿಗಿರುವ ಹುಡುಗಿನ ಅವನೇನು?

ಮಾಡ್ಕೊಂಡಿದ್ದಾನಾ? ಓಹೋ, ಹಾಗಾದ್ರೆ ಇದೇ ಕಾರಣ ನಮ್ಮನ್ನ ಬೆಂಗಳೂರಿಗೆ ಕರೆದುಕೊಂಡು ಹೋಗೋ ಮನಸ್ಸು ಮಾಡಿರ್ಲಿಕ್ಕಿಲ್ಲ ಅನ್ಸುತ್ತೆ. ಹೇಗೋ ಅವನ ಮದುವೆ ಯಾವಾಗಾದ್ರೂ ಮಾಡಲೇಬೇಕು. ಅವನ ಮದುವೆ ಒಂದು ಮಾಡಿದ್ರೆ ನಮ್ಮ ಜವಾಬ್ದಾರಿನೂ ಮುಗಿಯುತ್ತೆ. ಅವನಿಗೆ ರಜೆ ಸಿಗುವಾಗ ಮನೆಗೆ ಬರ್ತಾನಲ್ಲ, ಆಗ ನಾನೇ ಅವನ ಜೊತೆ ಈ ವಿಷಯ ಪ್ರಸ್ತಾಪ ಮಾಡ್ತೇನೆ. ಪಾಪ, ನಮ್ಮ ಜೊತೆ ಮಾತನಾಡಲು ಸಂಕೋಚ ಇರಬೇಕು ಎಂದುಕೊಂಡ ರಾಮಣ್ಣ ಈ ವಿಷಯವನ್ನು ಜಾನಕಿಗೆ ಹೇಳಿದಾಗ ನಕ್ಕು ಬಿಟ್ಟಿದ್ದರು ಜಾನಕಿ. ಹೌದು ಕಣ್ರಿ, ನಮ್ಮ ಕಣ್ಣಿಗೆ ಚೇತು ಇನ್ನು ಪುಟ್ಟ ಹುಡುಗನೆ, ಅದಕ್ಕೆ ಇವರನ್ನ ನಂಬಿದ್ರೆ ಆಗೋದಿಲ್ಲ ಅಂತ ಅವನೇ ಹುಡುಗಿ ನೋಡ್ಕೊಂಡಿರ್ಬೇಕು. ಈ ಸಲ ಮನೆಗೆ ಬಂದಾಗ ಮಾತನಾಡಿ ಮದುವೆ ಮುಗಿಸಿ ಬಿಡೋಣ. ಆಮೇಲೆ ನಾವಿಬ್ಬರು ಈ ಕೂಲಿ ಕೆಲಸ ಎಲ್ಲ ಬಿಟ್ಟು ಮಗ ಸೊಸೆಗೆ ಅಡುಗೆ ಮಾಡ್ಕೊಂಡು ಆರಾಮಾಗಿ ಇದ್ದು ಬಿಡೋಣ, ಏನಂತೀರಾ? ಜಾನಕಿಯ ಸಂಭ್ರಮ ನೋಡಿ ಸರಿ ಎಂದು ತಲೆಯಾಡಿಸಿದರು ರಾಮಣ್ಣ. ಆದರೆ ವಿಧಿಯಾಟದ ಮುಂದೆ ಯಾರ ಆಟವೂ ನಡೆಯುವುದಿಲ್ಲ ಎನ್ನುವಂತೆ ಅಂದು ಮರಕಡಿಯಲು ಹೋಗಿದ್ದ ರಂಗಣ್ಣ ವಿಪರೀತ ಮಳೆಗಾಳಿ ಇದ್ದ ಕಾರಣಕ್ಕೆ ಕಾಲು ಜಾರಿ ಬಿದ್ದು ತಲೆ ಕಲ್ಲಿಗೆ ಬಡಿದು ಸ್ಥಳದಲ್ಲಿಯೇ ಮೃತಪಟ್ಟಿದ್ದರು. ಕಾಲೇಜು ಓದುತ್ತಿದ್ದಾಗಲೇ ಪ್ರೀತಿಸುತ್ತಿದ್ದ ಪವಿತ್ರಳ ವಿಷಯವನ್ನು ತಂದೆಗೆ ತಿಳಿಸಿ ಮದುವೆಯಾಗುವ ಸಿದ್ಧತೆಯಲ್ಲಿದ್ದ ಚೇತನ್ಗೆ ತಂದೆಯ ಸಾವು ಆಘಾತವಾಗಿತ್ತು. ಆದರೆ ಪವಿತ್ರಳ ಮನೆಯಲ್ಲಿ ಮದುವೆಗೆ ಒತ್ತಾಯ ಪ್ರಾರಂಭವಾದಾಗ ವಿಷಯವನ್ನು ತಾಯಿಗೆ ತಿಳಿಸಿದ ಚೇತನ್. ಗಂಡನನ್ನು ಕಳೆದುಕೊಂಡಿದ್ದ ದುಃಖದಲ್ಲಿದ್ದ ತಾಯಿ ಮಗನ ಆಸೆಯನ್ನು ನಿರಾಕರಿಸಲಾಗದೆ ಒಪ್ಪಿಗೆ ಸೂಚಿಸಿದಾಗ ಚೇತನ್ಗೆ ಸಂತೋಷವಾಗಿತ್ತು. ಮದುವೆಯಾದ ನಂತರ ಮಗ ತನ್ನನ್ನು ಬೆಂಗಳೂರಿಗೆ ಕರೆದುಕೊಂಡು ಹೋಗುತ್ತಾನೆ ಎಂದುಕೊಂಡಿದ್ದ ಜಾನಕಿ ಮದುವೆಯ ನಂತರ ಮಗ ಮನೆಗೆ ಬರುವುದನ್ನೇ ಕಡಿಮೆ ಮಾಡಿದಾಗ ಕಂಗಾಲಾಗಿದ್ದರು. ಆದರೂ ಕಂಗೆಡದೆ ತನ್ನ ಕೂಲಿ ಕೆಲಸವನ್ನು ಮುಂದುವರೆಸಿದ್ದರು. ಮೊದಮೊದಲು 6 ತಿಂಗಳಿಗೊಮ್ಮೆ ಮನೆಗೆ ಬರುತ್ತಿದ್ದವನು ನಂತರ ವರ್ಷಕ್ಕೊಮ್ಮೆ ಬರುವುದನ್ನು ರೂಢಿ ಮಾಡಿಕೊಂಡಾಗ ಜಾನಕಿ ಮೂಕಿಯಂತಾದರು. ಪವಿತ್ರ ಕೂಡ ಒಮ್ಮೆಯೂ ಬೆಂಗಳೂರಿಗೆ ಬನ್ನಿ ಎಂದು ಕರೆಯದಾಗ ತುಂಬಾನೇ ನೊಂದಿದ್ದಳು ಜಾನಕಿ. ಮಗನಿಗೆ ಅವಳಿ ಮಕ್ಕಳಾದಾಗ ಮಗನ ಆಸೆಯಂತೆ ಬೆಂಗಳೂರಿಗೆ ಹೋಗಿ ಆರೈಕೆ ಮಾಡಿ ಬಂದಿದ್ದಳು. ಯಾವುದೇ ನಿರೀಕ್ಷೆಯಾಗಲಿ ಯಾವುದೇ ಸಂತೋಷವಾಗಲಿ ಪಟ್ಟುಕೊಳ್ಳದೆ ತನ್ನ ಕರ್ತವ್ಯ ಮುಗಿಸಿ ಮರಳಿ ಬಂದಿದ್ದರು ಜಾನಕಿ. ಇತ್ತೀಚೆಗೆ ಯಾಕೋ ಆರೋಗ್ಯ ತುಂಬ ಕ್ಷೀಣಿಸಿದಾಗ ಕೂಲಿ ಕೆಲಸಕ್ಕೆ ಹೋಗುವುದನ್ನು ನಿಲ್ಲಿಸಿದ್ದರು. ಆದರೆ ಯಾವತ್ತೂ ತನ್ನ ಕಷ್ಟವನ್ನು ಮಗ ಸೊಸೆಯರೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡದೆ ಮೌನಿಯಾಗಿದ್ದರು. ಅಂದು ತುಂಬ ಎದೆನೋವು ಕಾಣಿಸಿಕೊಂಡಾಗ ಪಕ್ಕದ ಮನೆಯವರ ಸಹಾಯದಿಂದ ಚೇತನ್ಗೆ ವಿಷಯ ಮುಟ್ಟಿಸಿದಾಗ ಚೇತನ್ ಕೂಡಲೇ ರಜೆ ಹಾಕಿ ಟ್ಯಾಕ್ಸಿ ಮಾಡಿಕೊಂಡು ಬಂದು ಅಮ್ಮನನ್ನು ಆಸ್ಪತ್ರೆಗೆ ಸೇರಿಸಿದ್ದ. ಮೈನರ್ ಅಟ್ಯಾಕ್ ಆಗಿದೆ ಎಂದು ತಿಳಿದಾಗ ಬೆಂಗಳೂರಿಗೆ ಕರೆದುಕೊಂಡು ಹೋಗಿ ಒಂದು ವಾರ ಜಾನಕಿಯನ್ನು ಮನೆಯಲ್ಲಿಯೇ ಇರಿಸಿಕೊಂಡಿದ್ದ. ಆದರೆ ಆ ಒಂದು ವಾರ ಜಾನಕಿಯ ಬಾಳಿಗೆ ಘೋರ ದಿನಗಳಾಗಿತ್ತು. ಸೊಸೆ ಪವಿತ್ರಳ ಮಾತುಗಳು ಜಾನಕಿಯನ್ನು ಘಾಸಿಗೊಳಿಸಿತ್ತು. ಕೂಲಿ ಕೆಲಸ ಮಾಡುವವರ ಮಗ ಎಂದು ಗೊತ್ತಾಗಿದ್ದರೆ ನಾನು ನಿಮ್ಮ ಮಗನನ್ನು ಮದುವೆನೇ ಆಗ್ತಿರಲಿಲ್ಲ. ನಮ್ಮೂರಿನಲ್ಲಿ ಈ ವಿಷಯ ಗೊತ್ತಾದರೆ ನನ್ನನ್ನು ಆಡ್ಕೋತಾರೆ ಅತ್ತೆ. ದಯವಿಟ್ಟು ನೀವು ಇಲ್ಲಿಂದ ಹೊರಟು ಬಿಡಿ. ನಿಮ್ಮ ಮಗನಿಗೆ ನನ್ನ ಕಷ್ಟ ಅರ್ಥ ಆಗೋದಿಲ್ಲ. ನಮ್ಮಪ್ಪಂಗೆ ಸುಳ್ಳು ಹೇಳಿ ಮದುವೆ ಮಾಡಿಸಿಕೊಂಡಿದ್ದೇನೆ. ನಿಮಗೆ ಕೊಡಗಿನಲ್ಲಿ 5 ಎಕರೆ ಸ್ವಂತ ಜಮೀನಿದೆ ಅಂತ ಹೇಳಿದ್ದೇನೆ. ನನ್ನ ಪುಣ್ಯಕ್ಕೆ ನನ್ನ ತವರು ಮನೆಯವರು ನಿಮ್ಮ ಮನೆಗೆ ಬರಲಿಲ್ಲ. ನೀವೆಲ್ಲಾದರೂ ಕೂಲಿ ಮಾಡುವವರು ಅಂತ ಗೊತ್ತಾದರೆ ನಮ್ಮಪ್ಪ ಇವತ್ತೇ ನನ್ನನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗಿಬಿಡ್ತಾರೆ ಎಂದಾಗ ಜಾನಕಿಯ ಕಣ್ಣುಗಳು ತುಂಬಿದ್ದವು. ನಾವು ಕೂಲಿ ಮಾಡಿ ಓದಿಸಿದ್ರಿಂದಾನೇ ನಿನ್ನ ಗಂಡನಿಗೆ ಇವತ್ತು ಒಳ್ಳೆಯ ಕೆಲಸ ಸಿಕ್ಕಿದ್ದಮ್ಮ. ಇವತ್ತಿಗೂ ಕೂಡ ನಮ್ಮ ಹಳ್ಳಿಯಲ್ಲಿ ನಮಗೆ ಮರ್ಯಾದೆ ಸಿಗ್ತಾ ಇರೋದು ನಮ್ಮ ನಿಯತಿಗೆ. ಮರ್ಯಾದೆ ಸಿಗದ ಜಾಗದಲ್ಲಿ ಇರೋದಕ್ಕೆ ನನ್ನ ಸ್ವಾಭಿಮಾನ ಕೂಡ ಒಪ್ಪೋದಿಲ್ಲಮ್ಮ. ನಾಳೆನೇ ನಾನು ಊರಿಗೆ ಹೊರಟು ಬಿಡ್ತೇನೆ, ಇನ್ಯಾವತ್ತೂ ಬರೋದಿಲ್ಲ ಎಂದು ಹೊರಟಿದ್ದ ಜಾನಕಿ ಮತ್ತಾವತ್ತೂ ಮಗನ ಮನೆಯ ಕಡೆ ತಲೆ ಹಾಕಿರಲಿಲ್ಲ. ಆದರೆ ಈ ವಿಷಯ ತಿಳಿಯದ ಚೇತನ್ ತಾಯಿಯನ್ನು ಎಷ್ಟೇ ಒತ್ತಾಯ ಮಾಡಿದರೂ ತನ್ನ ಮನೆಗೆ ಬರಲು ಒಪ್ಪದಾಗ ಅಡಿಕೆ ಕತ್ತರಿಯಲ್ಲಿ ಸಿಕ್ಕಂತೆ ಚಡಪಡಿಸತೊಡಗಿದ್ದ ಚೇತನ್. ಆದರೆ ಪವಿತ್ರಳ ಮನಸ್ಸು ಮಾತ್ರ ನಿರಾಳವಾಗಿತ್ತು. ಊರಿಗೆ ಬಂದ ಚೇತನ್ ಮನೆಯ ಮುಂದೆ ಜನರು ನಿಂತಿರುವುದನ್ನು ಕಂಡು ಗಾಬರಿಯಾಗಿತ್ತು. ಭಯದಿಂದಲೇ ಕಾಲು ಆ ಕಡೆ ಸರಿದಾಗ ಊರಿನವರು ಅವನತ್ತ ಒಮ್ಮೆ ತಿರುಗಿದರು. ಓ ಬಂದ್ಯಪ್ಪ, ಈಗಲಾದರೂ ಸಮಯ ಸಿಕ್ತಲ್ಲ. ತಾಯಿಯ ಅಂತ್ಯಕ್ರಿಯೆ ಮಾಡಲು ನನ್ನ ಮಗನನ್ನು ಸಿದ್ಧ ಮಾಡಿಕೊಂಡಿದ್ದೆ. ಸರಿಯಾದ ಸಮಯಕ್ಕೆ ನೀನು ಬಂದಿದ್ದರಿಂದ ಆ ಕೆಲಸವನ್ನು ನೀನೇ ಮಾಡು. ತಾಯಿಯ ಆತ್ಮಕ್ಕೆ ಶಾಂತಿನಾದರೂ ಸಿಗಲಿ. ಸಾಹುಕಾರರ ಮಾತಿಗೆ ಪ್ರಾಣ ಹೋದಷ್ಟೇ ಸಂಕಟವಾಗಿತ್ತು ಚೇತನ್ಗೆ. ತಂದೆ ತಾಯಿ ಪಡುತ್ತಿದ್ದ ಕಷ್ಟ, ನನ್ನ ಕಲಿಕೆಗೆ ಅವರು ಹಾಕುತ್ತಿದ್ದ ಶ್ರಮ, ನನ್ನ ಸಂತೋಷಕ್ಕೆ ಅವರಿಗಿದ್ದ ನಿರೀಕ್ಷೆ, ಇವೆಲ್ಲದಕ್ಕೂ ನನ್ನ ಪ್ರತಿಕ್ರಿಯೆ ಮಗನಾಗಿ ಏನಾಗಿತ್ತು? ನನ್ನಲ್ಲೇ ತಮ್ಮ ಸಂತೋಷವನ್ನು ಕಾಣುತ್ತಿದ್ದ ನನ್ನ ತಂದೆ ತಾಯಿಗೆ ನಾನು ಕೊಟ್ಟಿದ್ದಾದರೂ ಏನು? ಏಕೋ ಮನಸ್ಸು ಹಿಡಿಯಾಯಿತು, ದೇಹ ಭಾರವೆನಿಸಿತ್ತು. ಹಾಗೆಯೇ ತಾಯಿಯ ಮೃತದೇಹದ ಬಳಿ ಕುಸಿದು ಕುಳಿತ ಚೇತನ್ಗೆ ತಾನು ತಬ್ಬಲಿ ಎಂದೆನಿಸತೊಡಗಿತ್ತು. ತಾಯಿಯ ಮೃತದೇಹವನ್ನು ಅಪ್ಪಿಕೊಂಡು, ನನ್ನನ್ನು ಕ್ಷಮಿಸಿ ಬಿಡಮ್ಮ, ಈ ಪಾಪಿ ಮಗನನ್ನು ಕ್ಷಮಿಸಿ ಬಿಡಮ್ಮ,

0: ಅನ್ನುತ್ತಾ ಹೃದಯ ಬಿರಿಯುವಂತೆ ಅಳತೊಡಗಿದ್ದ ಚೇತನ್ಗೆ ಅಪರಾಧಿ ಪ್ರಜ್ಞೆ ದೇಹವನ್ನೆಲ್ಲ ಮುಳ್ಳಿನಂತೆ ಚುಚ್ಚತೊಡಗಿತ್ತು. ನಾನು ಮಾಡಿದ ತಪ್ಪಿಗೆ ಶಿಕ್ಷೆ ಯಾವುದು ಎಂದು ತಿಳಿಯದೆ ಜಾತ್ರೆಯಲ್ಲಿ ಕಳೆದು ಹೋದ ಮಗುವಿನಂತೆ ಚಡಪಡಿಸತೊಡಗಿದ್ದ ಚೇತನ್ನನ್ನು ಊರಿನವರೇ ಸಮಾಧಾನಪಡಿಸಬೇಕಾಯಿತು. ಸಮಾಧಾನ ಮಾಡ್ಕೊಪ್ಪ, ನಮ್ಮ ಸಮಾಜವೇ ಹೀಗೆ, ಇರುವಾಗ ನೆನಪಿರೋದಿಲ್ಲ, ಹೋದ್ಮೇಲೆ ಅವರ ಗುಣಗಾನ ಮುಗಿಯೋದೇ ಇಲ್ಲ. ಅಮ್ಮನಿಗೆ ಹೃದಯದ ಕಾಯಿಲೆ ಇದೆ ಅಂತ ಗೊತ್ತಾದ ಮೇಲಾದರೂ ನೀನು ಅವರಿಗೆ ಆಸರೆ ಆಗ್ತೀಯಾ ಅನ್ನುವ ನಿರೀಕ್ಷೆಯಲ್ಲಿ ಇದ್ದೆವು. ಆದರೆ ಮಗನಾಗಿ ನಿನಗೆ ಅಮ್ಮನನ್ನು ಸಾಕುವ ಆಸಕ್ತಿ ಇರಲಿಲ್ಲ. ಆದರೆ ಜಾನಕಿ ನಮ್ಮ ತೋಟದಲ್ಲೇ ದುಡಿಯುತ್ತಿದ್ದ ಜೀವ. ನನ್ನ ಮಗ ತುಂಬ ಒತ್ತಾಯ ಮಾಡಿ ಕರೆದರೂ ಬರಲು ಒಪ್ಪಲಿಲ್ಲ. ಹೆತ್ತ ಮಗನಿಗೆ ನನ್ನ ಬಗ್ಗೆ ಕಾಳಜಿ ಇಲ್ಲದ ಮೇಲೆ ನನಗೆ ಯಾಕಪ್ಪ ಬದುಕುವ ಪ್ರಯತ್ನ ಮಾಡಲಿ? ಇಲ್ಲಿಯವರೆಗೂ ಪ್ರೀತಿಯಿಂದ ನೋಡಿಕೊಂಡ ನನ್ನ ಗಂಡ ಇರುವ ಜಾಗಕ್ಕೆ ನಾನು ಹೋಗ್ತೀನಿ. ನನಗೆ ಈ ದೇಹದಿಂದ ಆದಷ್ಟು ಬೇಗ ಮುಕ್ತಿ ಸಿಗಲಿ ಎಂದು ದೇವರನ್ನು ಪ್ರಾರ್ಥಿಸ್ತೇನೆ ಅಂತಿದ್ಲು. ದೇವರಿಗೆ ಅವಳ ಪ್ರಾರ್ಥನೆ ತಲುಪಿತು ಅಂತ ಕಾಣಿಸುತ್ತೆ. ಇವತ್ತು ಬೆಳಿಗ್ಗೆ ನನ್ನ ಮಗನ ಕೈಯಿಂದಲೇ ಸ್ವಲ್ಪ ನೀರು ಕುಡಿದು ಪ್ರಾಣ ಬಿಟ್ಲು ಎಂದ ಸಾಹುಕಾರರ ನುಡಿಗೆ ಚೇತನ್ಗೆ ತನ್ನ ದೇಹವನ್ನೇ ಘೋರವಾಗಿ ದಂಡಿಸಿಕೊಳ್ಳುವ ಮನಸ್ಸಾಗಿತ್ತು. ತಾಯಿಯ ಎಲ್ಲ ಕಾರ್ಯವನ್ನು ಶ್ರದ್ಧೆಯಿಂದ ಮುಗಿಸಿದ ಚೇತನ್ನ ಮನಸ್ಸಿನಲ್ಲಿ ದೃಢ ನಿರ್ಧಾರವಿತ್ತು. ಬೆಂಗಳೂರಿನಿಂದ ತನ್ನ ಊರಿಗೆ ವರ್ಗಾವಣೆ ಮಾಡಿಸಿಕೊಂಡು ತಂದೆ ತಾಯಿಯ ಉಸಿರಾಗಿದ್ದ ಮನೆಗೆ ಹೆಂಡತಿ ಮಕ್ಕಳ ಸಹಿತ ಬಂದಿದ್ದ. ಪವಿತ್ರಳ ಹಠ ಚೇತನ್ನನ್ನು ವಿಚಲಿತಗೊಳಿಸಲಿಲ್ಲ. ಪವಿತ್ರ, ನೀನು ಹಠ ಮಾಡಿದರೆ ಯಾವುದೇ ಪ್ರಯೋಜನ ಇಲ್ಲ. ನಾನು ಬೇಕು ಅಂತಾದರೆ ನನ್ನ ಜೊತೆ ಹೊರಟು ಬಾ. ನನ್ನ ಮುಂದಿನ ಭವಿಷ್ಯ ನನ್ನ ಊರಿನಲ್ಲೇ. ನನ್ನ ಸೇವೆ ಏನಿದ್ರೂ ನನ್ನ ಹಳ್ಳಿಯಲ್ಲಿ. ಕಷ್ಟಪಟ್ಟು ವರ್ಗಾವಣೆ ಮಾಡಿಸಿಕೊಂಡಿದ್ದೇನೆ, ಬರೋದಾದ್ರೆ ನನ್ನ ಜೊತೆ ಬಾ, ಇಲ್ಲ ಅಂದ್ರೆ ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ ಎಂದಾಗ ಪವಿತ್ರ ಮರು ಮಾತನಾಡದೆ ಮಕ್ಕಳ ಜೊತೆ ಹಳ್ಳಿ ಸೇರಿದ್ದಳು. ಈಗ ಚೇತನ್ ತಾನು ಹುಟ್ಟಿ ಬೆಳೆದ ಹಳ್ಳಿಯಲ್ಲಿ ಎಲ್ಲರ ಮೆಚ್ಚಿನ ಚೇತನ್ ಮೇಷ್ಟ್ರು ಆಗಿದ್ದಾನೆ. ವಿದ್ಯಾರ್ಥಿಗಳಿಗೆ ಪ್ರೀತಿಯ ಗುರು, ಕಷ್ಟ ಎಂದು ಬಂದವರಿಗೆ ಕಾಮಧೇನು, ಊರಿನ ಜನರಿಗೆ ಮಾದರಿ ವ್ಯಕ್ತಿ ಎನ್ನುವಂತೆ ಜೀವನ ನಡೆಸುತ್ತಿದ್ದಾನೆ. ವರ್ಷ ವರ್ಷ ತಂದೆ ತಾಯಿಯ ಹೆಸರಿನಲ್ಲಿ ಅನ್ನ ಸಂತರ್ಪಣೆ, ವಿದ್ಯಾರ್ಥಿಗಳಿಗೆ ಪುಸ್ತಕ ಬಟ್ಟೆ ಲೇಖನ ಸಾಮಗ್ರಿಗಳನ್ನು ಉಚಿತವಾಗಿ ನೀಡುತ್ತಿದ್ದಾನೆ. ಊರಿನ ಎಲ್ಲಾ ಜನರ ಪ್ರೀತಿಯನ್ನು ಗಳಿಸಿಕೊಂಡಿದ್ದರೂ ಕೂಡ ತಬ್ಬಲಿಯಂತೆ ರಾತ್ರಿ ಹೊತ್ತಿನಲ್ಲಿ ಮನೆಯ ಮೇಲ್ಛಾವಣಿಯಲ್ಲಿ ಕುಳಿತು ನಕ್ಷತ್ರ ನೋಡುತ್ತಾ ತಂದೆ ತಾಯಿಯ ಕ್ಷಮೆ ಕೇಳುವುದನ್ನು ಮಾತ್ರ ಮರೆಯುತ್ತಿಲ್ಲ. ವಿದ್ಯಾರ್ಥಿಗಳಿಗೆ ಪ್ರತ್ಯಕ್ಷ ದೇವರುಗಳಾದ ತಂದೆ ತಾಯಿಯರ ಮನಸ್ಸನ್ನ ಯಾವತ್ತೂ ನೋಯಿಸಬೇಡಿ ಎಂಬ ಹಿತನುಡಿಯನ್ನು ಹೇಳಲು ಮರೆಯುತ್ತಿಲ್ಲ. ಮಲಗುವಾಗ ಕೈಜೋಡಿಸಿ ಕೇಳಿಕೊಳ್ಳುವುದು ಇಷ್ಟೇ, ಅಪ್ಪ ಅಮ್ಮ ಕ್ಷಮಿಸಿ ಬಿಡಿ ನನ್ನನ್ನು.
1: ಶ್ರೋತೃಗಳೇ, ಇದುವರೆಗೆ ಕ್ಷಮಿಸಿ ಬಿಡು ನನ್ನ ಸಣ್ಣ ಕಥೆ ಕೇಳಿದಿರಿ. ಪೊನ್ನಂಪೇಟೆಯ ಶ್ರೀಮಂಗಲ ಕುಮಟೂರಿನ ಕೋಟ್ರಂಗಡ ಸಜನಿ ಸೋಮಯ್ಯ ಅವರಿಂದ. ಕೇಳುಗರೆ, ಇನ್ನು ಮುಂದೆ ಪೊನ್ನಂಪೇಟೆ ಬಾಳೆಲೆಯ ಕಾವೇರಿ ಕಲಾ ಸಮಿತಿಯ ಸದಸ್ಯರಿಂದ ಸಾಂಪ್ರದಾಯಿಕ ಗೀತೆಗಳನ್ನು ಆಲಿಸೋಣ.

0: ಶ್ರೋತೃಗಳೇ, ಇದುವರೆಗೆ ಪೊನ್ನಂಪೇಟೆ ಬಾಳೆಲೆಯ ಕಾವೇರಿ ಕಲಾ ಸಮಿತಿಯ ಸದಸ್ಯರಿಂದ ಸಾಂಪ್ರದಾಯಿಕ ಗೀತೆಗಳನ್ನು ಕೇಳಿದಿರಿ. ಇದಾಗಿತ್ತು ಇಂದಿನ ವನಿತಾ ವಿಹಾರ. ಕಾರ್ಯಕ್ರಮ ನಿರ್ವಹಣೆ ಎಂ ಶಕುಂತಲಾ, ಸಂಕಲನ ವಿದ್ಯಾರಾವ್ ಕೆಎಲ್. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮೂಡಿಬಂದ ಇಂದಿನ ಈ ವನಿತಾ ವಿಹಾರ ಮಡಿಕೇರಿ ಆಕಾಶವಾಣಿ ಕೇಂದ್ರದ ಕೊಡುಗೆ.
1: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.

0: ಅಪ್ಡೇಟ್ ಮೆಸೇಜ್ ಅನ್ನು ನಿರ್ಲಕ್ಷಿಸಬೇಡಿ. ತಕ್ಷಣ ಕೆವೈಸಿ ಅಪ್ಡೇಟ್ ಮಾಡಿಸಿ. ನಿಮ್ಮ ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಅಥವಾ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್ ಅಥವಾ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದನ್ನು ನೀವೇ ದೃಢೀಕರಿಸಿ. ಮತ್ತು ಯಾವುದಾದರೂ ಬದಲಾವಣೆ ಇದ್ದರೆ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಯನ್ನು ತೋರಿಸಿ ಖಾತೆಯನ್ನು ಸಕ್ರಿಯವಾಗಿಡಿ ಮತ್ತು ಬ್ಯಾಂಕಿಂಗ್ ಸೇವೆಗಳ ಲಾಭ ಪಡೆದುಕೊಳ್ಳಿ. ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಕೇಳುಗರೆ, ಇದೇ ಶುಕ್ರವಾರ ಸೆಪ್ಟೆಂಬರ್ 25ನೇ ತಾರೀಕು ಸಾಯಂಕಾಲ 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ವಿಷಯ ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ ಕೆಂಪೇಗೌಡ ಹೆಚ್ ಮತ್ತು ಸಹಾಯಕ ಕೃಷಿ ನಿರ್ದೇಶಕರಾದ ಶ್ರೀ ರಾಮೇಗೌಡ ಅವರು. ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2237074777 ಅಥವಾ 2237074888. ಎಸ್ಟಿಡಿ ಕೋಡ್ ಸಂಖ್ಯೆ 080. ಕೇಳಿ, ಇದೇ ಶುಕ್ರವಾರ ಸೆಪ್ಟೆಂಬರ್ 25ನೇ ತಾರೀಕು ಸಂಜೆ 6:50 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ಪ್ರಸಾರವಾಗುವ ನೇರ ಫೋನ್ ಇನ್ ಕಾರ್ಯಕ್ರಮವನ್ನ. ವಿಷಯ ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆ.
4: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
5: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೆ? 150 ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1-3 BIEC ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
6: ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ, ಕವಿ, ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

0: ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
1: ಕೇಳಿರಿ ಕೇಳಿರಿ ಕೇಳಿರಿ ಗ್ರಾಮಸ್ಥರೇ, ಕೆವೈಸಿ

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳಿದರೆ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಆಯುರ್ವೇದ ದಿನ ಸೆಪ್ಟೆಂಬರ್ 23. ಈ ಕುರಿತು ಕೊಪ್ಪದ ಆಯುರ್ವೇದ ತಜ್ಞರಾದ ಡಾ ಸುಕೃತ್ ಜಿ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಎಂಕೆ ಶಿವಕುಮಾರ್.
2: ಆತ್ಮೀಯ ಕೇಳಿದ್ರೆ ಇವತ್ತು ನಮ್ಮ ಜೊತೆ ಕೊಪ್ಪದ ಎಎಲ್ಎನ್ ರಾವ್ ಮೆಮೋರಿಯಲ್ ಸ್ಮಾರಕ ಆಯುರ್ವೇದ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಸುಕೃತ್ ಅವರಿದ್ದಾರೆ. ಡಾಕ್ಟರ್ ಸುಕೃತ್ ಅವರೇ, ಈ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ.
3: ಧನ್ಯವಾದಗಳು
2: ಡಾಕ್ಟರ್. ಇವತ್ತು ನಮ್ಮ ಈ ಸಂದರ್ಶನದ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, 23ನೇ ತಾರೀಕು ಅಂತಾರಾಷ್ಟ್ರೀಯ ಆಯುರ್ವೇದ ದಿನ, ಈ ಸಂಬಂಧಪಟ್ಟಂತೆ ತಾವು ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಬೇಕು. ಯಾಕೆ ನಾವು ಅಂತಾರಾಷ್ಟ್ರೀಯ ಆಯುರ್ವೇದ ದಿನ ಅಂತ ಹೇಳಿ 23ನೇ ತಾರೀಕು ಆಚರಣೆ ಮಾಡಬೇಕು, ತಿಳಿಸ್ಕೊಡ್ತೀರಾ?

0: ನಮಸ್ಕಾರ. ಆಯುಷ್ ಮಂತ್ರಾಲಯ ಭಾರತ ಸರ್ಕಾರವು ಸೆಪ್ಟೆಂಬರ್ 23 2016 ಈ ದಿನವನ್ನು ಆಯುರ್ವೇದ ದಿನದೆಂದು ಕರೆಯಲ್ಪಟ್ಟಿದೆ. ಈ ಆಯುರ್ವೇದ ದಿನ ಮೊದಲು 9 2016 ಧನ್ವಂತರಿ ಜಯಂತಿ, ಧನ್ತೇರಸ್ ಅಂತ ನಾವು ಏನ್ ಕರಿತೀವಿ, ಅವತ್ತಿನ ದಿನ ಆಚರಲ್ಪಡ್ತಿತ್ತು. ಆದ್ರೆ ಇದು ನಮ್ಮ ಚಾಂದ್ರಮಾನ ಕ್ಯಾಲೆಂಡರ್ ಪ್ರಕಾರ ಇರೋದ್ರಿಂದ ಪ್ರತಿ ವರ್ಷವೂ ಅದು ದಿನ ಚೇಂಜ್ ಆಗ್ತಿತ್ತು. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 150 ಇದರ ಒಂದು ಆಚರಣೆ ಸ್ವಲ್ಪ ಕಷ್ಟ ಆಗ್ತಿತ್ತು ಅವರಿಗೆ ಆಚರಣೆ ಮಾಡೋದಕ್ಕೆ. ಅದಕ್ಕೋಸ್ಕರ 2025 ಅವರು ಏನ್ ಮಾಡಿದ್ದಾರೆ, ಸೆಪ್ಟೆಂಬರ್ 23 ಆಯುರ್ವೇದ ದಿನ ಎಂದು ಆಚರಣೆ ಮಾಡಬೇಕು ಅಂತ ಸ್ಥಾಪನೆ ಮಾಡಿದ್ದಾರೆ. ಸೆಪ್ಟೆಂಬರ್ 3 ವಿಶೇಷತೆ ಏನು ಅಂತ ಅಂದ್ರೆ, ಇದು ಆಟಮ್ ಈಕ್ವಿನಾಕ್ಸ್ ಅಂತ ಕರಿತೀವಿ. ಅಂದ್ರೆ ಈ ಒಂದು ಆಟಮ್ ದಕ್ಷಿಣಾಯನದಲ್ಲಿ ಈ ಒಂದು ದಿನ ಏನಿದೆ, ಹಗಲು ಮತ್ತೆ ರಾತ್ರಿಯ ಸಮತೋಲನ ಇರುತ್ತದೆ. ಶರೀರದಲ್ಲಿ ಕೂಡ ಆಯುರ್ವೇದದ ಒಂದು ಪದ್ಧತಿಯ ಪ್ರಕಾರ ಶರೀರ ಮತ್ತೆ ಮನಸ್ಸು ಮತ್ತೆ ಇಂದ್ರಿಯಗಳು ಈ ಎಲ್ಲಾನು ಕೂಡ ಸಮತೋಲನ ಇದ್ರೇನೆ ಮಾತ್ರ ಆರೋಗ್ಯ. ಸೊ ಹಗಲು ರಾತ್ರಿ ಸಮತೋಲನ ಇರುವಂತ ಒಂದು ದಿನ, ನಮ್ಮ ಶರೀರ ಸಮತೋಲನದ ಬಗ್ಗೆ ಒಂದು ಪ್ರಾಮುಖ್ಯತೆಯನ್ನು ಕೊಡಬೇಕು ಅನ್ನೋ ಒಂದು ಈ ವಿಚಾರವಾಗಿ ಸೆಪ್ಟೆಂಬರ್ 23 ನಾವು ಆಯುರ್ವೇದ ದಿನ ಎಂದು ನಾವು ಆಚರಿಸಲ್ಪಟ್ಟಿದ್ದೀವಿ.
1: ಜೊತೆಗೆ ಪ್ರತಿ ವರ್ಷ ಒಂದೊಂದು ಧ್ಯೇಯವಾಕ್ಯ ಅಂತ ಹೇಳಿ ಸರ್ಕಾರ ನಿಗದಿಪಡಿಸುತ್ತೆ. ಈ ಬಾರಿ ಏನಾದ್ರೂ ಇದೆಯಾ?
0: ಈ ಬಾರಿಯ ಧ್ಯೇಯವಾಕ್ಯ ಸ್ವಾಸ್ಥ್ಯ ಭವಿಷ್ಯಕ್ಕಾಗಿ ಆಯುರ್ವೇದ ಅಂತ. ನಮ್ಮ ಶರೀರದ ಸ್ವಾಸ್ಥ್ಯಕ್ಕಾಗಿ, ನಮ್ಮ ಭವಿಷ್ಯದಲ್ಲಿ ನಾವು ಸ್ವಾಸ್ಥ್ಯವಾಗಿರಬೇಕು, ನಮ್ಮ ರಾಷ್ಟ್ರ ಸ್ವಾಸ್ಥ್ಯದಿಂದ ಇರಬೇಕು, ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಮಾಜ ಸ್ವಾಸ್ಥ್ಯವಾಗಿರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಆಯುರ್ವೇದದ ಬಳಕೆಯನ್ನು ನಾವು ಪ್ರಚೋದನೆ ಮಾಡೋಣ, ಆಯುರ್ವೇದದ ಬಳಕೆಯನ್ನು ನಾವು ಎಲ್ಲ ಕಡೆಯನ್ನು ಹಬ್ಬಿಸೋಣ ಅನ್ನೋ ಒಂದು ಮೂಲ ಉದ್ದೇಶದಿಂದ ಸ್ವಾಸ್ಥ್ಯ ಭವಿಷ್ಯಕ್ಕಾಗಿ ಆಯುರ್ವೇದ ಅಂತ ನಾವು ಈ ಒಂದು ಸತ ಸಿದ್ಧಾಂತದಿಂದ ಈ ವರ್ಷ ನಾವು ಕೆಲಸ ಮಾಡ್ತಿದ್ದೀವಿ.
1: ಈ ಒಂದು ಥೀಮ್ ಏನಿದೆ, ಸ್ವಾಸ್ಥ್ಯ ಭವಿಷ್ಯಕ್ಕಾಗಿ ಆಯುರ್ವೇದ ಅಂತ ಹೇಳಿ, ಇದಕ್ಕೆ ಸಂಬಂಧಪಟ್ಟಂತೆ ಪೂರಕವಾಗಿ ನಾವು ತುಂಬಾ ಕೆಲಸ ಮಾಡಬೇಕಾಗತ್ತೆ. ವಿಶೇಷವಾದಂತಹ ಕೆಲಸ ಕಾರ್ಯಕ್ರಮಗಳನ್ನು ಏನಾದರೂ ಹಮ್ಮಿಕೊಂಡಿದ್ದೀರಾ
0: ಆಯುರ್ವೇದ ದಿನದ ಒಂದು ನಿಟ್ಟಿನಲ್ಲಿ? ಈ ವರ್ಷ ಬಿಟ್ಟು ಪ್ರತಿ ವರ್ಷವೂ ಕೂಡ ನಾವು ಹಲವಾರು ಸರ್ಕಾರದಿಂದ ಕಾರ್ಯಕ್ರಮಗಳು ನಡೆಸಿಕೊಳ್ಳುತ್ತದೆ. ಕರ್ನಾಟಕ ಸರ್ಕಾರದಿಂದ ಕೂಡ ಪ್ರಮುಖ ಆಯುರ್ವೇದದ ಉಪಕ್ರಮಗಳನ್ನು ಮತ್ತು ಯೋಜನೆಗಳು ಇದೆ. ಶಾಲಾ ಮಕ್ಕಳಿಗಾಗಿ ಆಯುಷ್ ಪುಷ್ಟಿ ಅಂತ ಒಂದು ಯೋಜನೆ ಮಾಡಿದ್ದಾರೆ. ಇದರಲ್ಲಿ ಶಾಲಾ ಮಕ್ಕಳಿಗೆ, ಸರ್ಕಾರಿ ಶಾಲಾ ಮಕ್ಕಳಲ್ಲಿ ಅಪೌಷ್ಟಿಕತೆ ಮತ್ತು ರಕ್ತಹೀನತೆ ತಡೆಗಟ್ಟಿಗೋಸ್ಕರ ಅವರು ಆಯುರ್ವೇದದ ಚೂರ್ಣಗಳು ಮತ್ತು ಆಯುರ್ವೇದದ ಪೌಷ್ಟಿಕಾಂಶದ ಆಹಾರವನ್ನು ಕೊಡಬೇಕು ಅಂತ ಒಂದು ನಿರ್ಧಾರ ಮಾಡಿದ್ದಾರೆ. ಹಾಗೂ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಆಯುಷ್ ಸಂಯೋಜಿತ ಅಂದ್ರೆ ಇಂಟಿಗ್ರೇಟಿವ್ ಹೆಲ್ತ್, ಅಲೋಪತಿ ಜೊತೆಗೆ ಆಯುರ್ವೇದ ಆಯುಷ್ ಸಿಸ್ಟಮ್, ಆಯುರ್ವೇದ, ಯೋಗ, ನ್ಯಾಚುರೋಪತಿ, ಯುನಾನಿ ಈ ಎಲ್ಲಾ ಪದ್ಧತಿಗಳನ್ನು ಕೂಡ ಜೋಡಣೆ ಮಾಡಿ ಆಯುಷ್ ಇಂಟಿಗ್ರೇಟೆಡ್ ಸಿಸ್ಟಮ್ ಅಂತ ಒಂದು ಚಿಕಿತ್ಸೆಯ ಒಂದು ಪದ್ಧತಿಯನ್ನು ಕೂಡ ಅನುಷ್ಠಾನ ಮಾಡಬೇಕು ಅಂತ ಒಂದು ಯೋಜನೆಯನ್ನು ಅಳವಡಿಸಿಕೊಂಡಿದ್ದಾರೆ. ಇದು ಕರ್ನಾಟಕ ಸರ್ಕಾರದಿಂದ ಆಗುವಂತ ಒಂದು ಯೋಜನೆ. ಇದಲ್ಲದೆ ರೈತರಲ್ಲಿ ಔಷಧಿ ಸಸ್ಯಗಳನ್ನು ಬೆಳಿಬೇಕು ಅನ್ನೋ ಒಂದು ಪ್ರೋತ್ಸಾಹ ನೀಡಬೇಕು ಅನ್ನೋದು ಕೂಡ ಒಂದು ಯೋಜನೆ ಇದೆ. ನೀವು ಕೇಳಿರ್ಬೋದು ಅಮೃತಬಳ್ಳಿ, ಅಶ್ವಗಂಧ ಈ ತರ ಔಷಧ ಗಿಡಗಳನ್ನು ಕೂಡ ಬೆಳೆಸಬೇಕು ಅನ್ನೋ ಒಂದು ಪ್ರೋತ್ಸಾಹವನ್ನು ನೀಡಬೇಕು ಅಂತ ಒಂದು ಯೋಜನೆ ಇದೆ. ಇನ್ನೊಂದು ಯೋಜನೆ ಹರ್ ದಿನ್ ಹರ್ ಘರ್ ಆಯುರ್ವೇದ ಅಂತ ಒಂದು ಕೇಂದ್ರ ಸರ್ಕಾರದಿಂದ ಒಂದು ಯೋಜನೆ. ಅಂದ್ರೆ ಪ್ರತಿದಿನವೂ ಪ್ರತಿ ಮನೆಯಲ್ಲಿ ಆಯುರ್ವೇದ ಇರಬೇಕು ಅನ್ನೋ ಒಂದು ಉದ್ದೇಶ. ಇದರಿಂದ ನಮ್ಮ ಸ್ವಾಸ್ಥ್ಯವನ್ನು ನಾವು ಕಾಪಾಡಬಹುದು. ಈ ಒಂದು ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳು ನಡೀತಾ ಇದೆ.
1: ಈ ಆಯುರ್ವೇದ ಅನ್ನತಕ್ಕಂಥದ್ದು ಭಾರತೀಯರಿಗೆ ಹೊಸದೇನಲ್ಲ, ಇದು ಪರಂಪರಾನುಗತವಾಗಿ ಬಂದಿರತಕ್ಕಂಥದ್ದೇನೆ. ಆದ್ರೆ ಇತ್ತೀಚೆಗೆ ನಮ್ಮ ಜನಗಳು ಏನಾಗಿದ್ದಾರೆ ಅಂತ ಹೇಳಿದ್ರೆ, ಆಯುರ್ವೇದ ಅಂದ ರೀತಿ ತಕ್ಷಣಕ್ಕೆ ಒಂದು ರೀತಿ ತಾತ್ಸಾರ ಅನ್ನೋ ಭಾವನೆ ಕಂಡು ಬರ್ತಾ ಇದೆ. ಇದಕ್ಕೆ ಏನ್ ಕಾರಣ ಅಂತ ತಿಳ್ಕೊಳ್ಬಹುದಾ?
0: ತಾತ್ಸಾರ ಅಂತ ಅಲ್ಲ, ಆದ್ರೆ ಆಯುರ್ವೇದದ ಒಂದು ಮೂಲ ಜ್ಞಾನ ಏನಿದೆ ಅದು ಸಮಾಜದಲ್ಲಿ ಇವಾಗ ಸ್ವಲ್ಪ ಕಮ್ಮಿ ಆಗಿರುವಂತದ್ದು. ಕಳೆದ 2-3 ದಶಕಗಳಲ್ಲಿ ನಮ್ಮ ಆಯುರ್ವೇದದ ಪದ್ಧತಿಯ ಬಗ್ಗೆ ಸಾಮಾನ್ಯ ಜನರಲ್ಲಿ ಮಾಹಿತಿಯನ್ನು ಯಾವುದೇ ರೀತಿ ನಮ್ಮ ಕಡೆಯಿಂದ, ಸರ್ಕಾರದ ಕಡೆಯಿಂದ ಆಗ್ಲಿ ಅಥವಾ ಬೇರೆ ಎಷ್ಟೊಂದು ಎಜುಕೇಶನ್ ಸಿಸ್ಟಮ್ ಅಲ್ಲಾಗ್ಲಿ ಆಯುರ್ವೇದ ಮಾಹಿತಿಯನ್ನು ಯೋಜನೆ ಇರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ, ಕಳೆದ 10-15 ವರ್ಷಗಳಲ್ಲಿ ಆಯುರ್ವೇದ ಆಯುಷ್ ಇಲಾಖೆಯಿಂದ ಆಯುಷ್ ಮಂತ್ರಾಲಯ ಅಂತ ಒಂದು ವಿಶಿಷ್ಟವಾದ ಮಂತ್ರಾಲಯದ ಒಂದು ಸ್ಥಾಪನೆ ಮಾಡಿದ್ದಾರೆ. ಈ ಮಂತ್ರಾಲಯವು ಆಯುರ್ವೇದದ ಔಷಧಿಯ ಎಕ್ಸ್ಪೋರ್ಟ್ ಆಗ್ಲಿ, ಆಯುರ್ವೇದದ ಎಜುಕೇಶನ್ ಸಿಸ್ಟಮ್ ಆಗ್ಲಿ ಅಥವಾ ಆಯುರ್ವೇದವನ್ನು ಸಾಮಾನ್ಯ ಜನರಲ್ಲಿ ತಲುಪಿಸುವಂತ ಒಂದು ಯೋಜನೆಯನ್ನು ಮಾಡುವಂತ ಒಂದು ಕೇಂದ್ರವಾಗಿದೆ. ಈ ನಿಟ್ಟಿನಲ್ಲಿ ಸಣ್ಣ ಮಕ್ಕಳಲ್ಲಿ ಇರಬಹುದು ಅಥವಾ PUC ಮಕ್ಕಳಲ್ಲಿ, SSLC ಈ ತರ ಬೇರೆ ಬೇರೆ ಶಿಕ್ಷಣ ವ್ಯವಸ್ಥೆಗಳಲ್ಲಿ ಈ ಒಂದು ಆಯುರ್ವೇದದ ಮೂಲಭೂತ ಸಿದ್ಧಾಂತಗಳನ್ನು ಸಣ್ಣ ರೀತಿಯಲ್ಲಿ ಅವರಲ್ಲಿ ತೋರಿಸಲ್ಪಟ್ಟಿದೆ. ಇದು ಬಿಟ್ಟು ಆಯುರ್ವೇದದ ಎಜುಕೇಶನ್ ಸಿಸ್ಟಮ್, ನಮ್ಮ BAMSC ಮತ್ತೆ MD ಪೋಸ್ಟ್ ಗ್ರಾಜುಯೇಷನ್ ಆಯುರ್ವೇದದ ವಿದ್ಯಾ ಸಂಸ್ಥೆಗಳೇನಿದೆ, ಇದರಲ್ಲಿ ಎವಿಡೆನ್ಸ್ ಬೇಸ್ಡ್ ಮೆಡಿಸನ್ ಅಂದ್ರೆ ಸಾಕ್ಷ್ಯಾಧಾರಿತ ಸಂಶೋಧನೆ, ಈ ಒಂದು ನಿಟ್ಟಿನಲ್ಲಿ ಕೂಡ ಹಲವಾರು ಕೆಲಸಗಳು ನಡೀತಿದೆ. IIT ಹಾಗೆ ಬೇರೆ ಬೇರೆ ಒಂದು ಉತ್ತಮವಾದ ಏಮ್ಸ್ ಇದೆ, ನಮ್ಮ ಏಮ್ಸ್ ಮಾಡರ್ನ್ ಡೆಲ್ಲಿನಲ್ಲಿ ಮತ್ತೆ ಬೇರೆ ಬೇರೆ ಕೇಂದ್ರಗಳಿದೆ ಏಮ್ಸ್ ಅಂತ. ಈ ಏಮ್ಸ್ ಅಲ್ಲಿ ಮತ್ತೆ IIT ಆಯುರ್ವೇದ ಸಂಶೋಧನೆ ತುಂಬಾ ಹೆಚ್ಚಾಗಿ ನಡೆಯಲ್ಪಟ್ಟಿದೆ. ಈ ತರ ಎವಿಡೆನ್ಸ್ ಬೇಸ್ಡ್ ಮೆಡಿಸನ್ ಏನಿದೆ ಇದರಲ್ಲಿ ಸಂಶೋಧನೆ, ಆಯುರ್ವೇದದ ಸಂಶೋಧನೆಗಳು ಕೂಡ ಹೆಚ್ಚಾಗ್ತಿದೆ. ಹಾಗೆ ಆಯುರ್ವೇದ ಸಾಮಾನ್ಯ ಜನರಲ್ಲಿ ರೀಚ್ ಮಾಡುವಂತ ಒಂದು ವ್ಯವಸ್ಥೆ ಕೂಡ ನೆರವೇರ್ತಿದೆ. ಈ ನಿಟ್ಟಿನಲ್ಲಿ ಕೆಲಸ ನಡೀತಾ ಇದೆ.
1: ಯಾವುದೇ

0: ಒಂದು ಈ ತರದ್ದು ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಾವು ಮಾತಾಡೋದಾದ್ರೆ ವಿಶ್ವ ಆರೋಗ್ಯ ಸಂಸ್ಥೆ ಅಂದ್ರೆ WHO ಇದರ ಒಂದು ಸಹಯೋಗ ಬಹಳ ಮುಖ್ಯ. ಈ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡೋದಾದ್ರೆ WHO ಈ ನಮ್ಮ ಆಯುರ್ವೇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಪ್ರೋತ್ಸಾಹಕವಾಗಿ ನಿಂತ್ಕೊಂಡಿದೆ ಅಂತ.
1: ವಿಶ್ವ ಆರೋಗ್ಯ ಸಂಸ್ಥೆ ಕಳೆದ ವರ್ಷ 2025 ಒಂದು ಕೇಂದ್ರವನ್ನು ಸ್ಥಾಪನೆ ಮಾಡಿದೆ ಗುಜರಾತ್ ಅಲ್ಲಿ ಜಾಮ್ನಗರನ ಒಂದು ಪ್ರಮುಖ ಕೇಂದ್ರದಲ್ಲಿ ಒಂದು ಏಕ ಸ್ವಾಸ್ಥ್ಯ ಅನ್ನೋ ಒಂದು ತತ್ವ ಸಿದ್ಧಾಂತದ ಒಂದು ಸಿದ್ಧಾಂತ ಜೊತೆಗೆ ಆಯುರ್ವೇದದ ಜಾಗತಿಕ ಮನ್ನಣೆಗೋಸ್ಕರ ಅಟೆನ್ಷನ್ಗೋಸ್ಕರ ಈ ಒಂದು ಕೇಂದ್ರವನ್ನು ಸ್ಥಾಪನೆ ಮಾಡಿದೆ. ಈ ಕೇಂದ್ರದ ಒಂದು ಮೂಲ ಸಿದ್ಧಾಂತ ಏನಂದ್ರೆ ಜಾಗತಿಕ ಸಾಂಪ್ರದಾಯಿಕ ವೈದ್ಯಕೀಯ ಕೇಂದ್ರ ಅಂತ ಕರಿತೇವೆ ಇದನ್ನ. ಈ ಜಾಗತಿಕ ಸಾಂಪ್ರದಾಯಿಕ ಕೇಂದ್ರ ಅಂದೇನಿದೆ, ಜಗತ್ತಿನಲ್ಲಿ ಹಲವಾರು ರಾಷ್ಟ್ರಗಳ ಸಾಂಪ್ರದಾಯಿಕ ಔಷಧೀಯ ಪದ್ಧತಿಗಳಿದೆ. ಚೈನಾದಲ್ಲಿ ಚೈನೀಸ್ ಟ್ರೆಡಿಷನ್ ಮಾಡಿದೆ, ನೇಪಾಳ ಅಲ್ಲಿ ಇದೆ, ಟಿಬೆಟ್ ಅಲ್ಲಿದೆ, ಅದೇ ತರ ಜಪಾನ್ ಅಲ್ಲಿದೆ. ಈ ತರ ಹಲವಾರು ಸಾಂಪ್ರದಾಯಿಕ ಕೇಂದ್ರ ಔಷಧೀಯ ಪದ್ಧತಿಗಳೇನಿದೆ ಅದಕ್ಕೆಲ್ಲದಕ್ಕೂ ಒಂದು ಕೇಂದ್ರ ನಮ್ಮ ದೇಶದ ಜಾಮ್ನಗರ್ ಅಲ್ಲಿ ಗುಜರಾತ್ ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಇದು ಆಯುರ್ವೇದದ ಒಂದು ಜಾಗತಿಕ ಮಟ್ಟದಲ್ಲಿ ಒಂದು ಅಟೆನ್ಷನ್ ಗೆ ಅಥವಾ ಪ್ರಾಮುಖ್ಯತೆಗೆ ಒಂದು ಉತ್ತಮವಾದ ವೇದಿಕೆ. ಈ ನಿಟ್ಟಿನಲ್ಲಿ ನಮ್ಮ ಆಯುರ್ವೇದವನ್ನು ವಿಶ್ವ ಆಯುರ್ವೇದ ಸಂಸ್ಥೆ ರೆಕಗ್ನೈಸ್ ಮಾಡಿ ಒಂದು ಉತ್ತಮವಾದ ಒಂದು ಸ್ಥಾನಮಾನ ಕಲ್ಪಿಸಿದೆ.
0: ಇದು ಜಾಗತೀಕರಣ ಅಂತ ಆದ್ಮೇಲೆ ಬಹಳಷ್ಟು ಪ್ರದೇಶಗಳಿಗೆ ವಿಸ್ತರಣಗೊಳ್ತಾ ಬಂತು. ಈ ಹಿನ್ನೆಲೆಯಲ್ಲಿ ನಾವು ನೋಡೋದಾದ್ರೆ ಆಯುರ್ವೇದಕ್ಕೆ ಈ ಜಾಗತೀಕರಣ ಯಾವ ರೀತಿ ಹೆಲ್ಪ್ ಆಯ್ತು, ನೆರವಾಯ್ತು ಅಂತ ತಿಳ್ಕೊಳ್ಬಹುದು?
1: ಎರಡು ವಿಚಾರ ನಾನು ಇಲ್ಲಿ ಪ್ರಸ್ತಾಪ ಮಾಡಬೇಕು ಅಂತ ಇಚ್ಛೆ ಪಡ್ತೀನಿ. ಮೊದಲನೇದು ಆಯುರ್ವೇದದ ಒಂದು ಬೆಳವಣಿಗೆ ಮಾರ್ಕೆಟ್ ಅಂತ ನಾವು ಕರಿತೀವಿ. ಅಂದ್ರೆ ಎಷ್ಟು ಮಟ್ಟಿಗೆ ನಮ್ಮ ಆಯುರ್ವೇದದ ಔಷಧಿಗಳು ವಿತರಣೆ ಆಗ್ತಿದೆ ನಮ್ಮ ಭಾರತೀಯ ಸಮಾಜದಲ್ಲಿ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಆ ಒಂದು ನಿಟ್ಟಿನಲ್ಲಿ ನಾವು ಅಂಕಿಅಂಶನ ನೋಡ್ತಾ ಹೋದ್ರೆ 2025 ಕಳೆದ ವರ್ಷ ಭಾರತದಲ್ಲಿ ಮಾತ್ರ $17 billion ಅಷ್ಟು ಆಯುರ್ವೇದದ ಔಷಧಿಯ ಒಂದು ಮಾರ್ಕೆಟ್ ಕಲ್ಪನೆ ಆಗಿದೆ. ಅದೇ ರೀತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ $20 billion ಅಷ್ಟು ಆಯುರ್ವೇದದ ಒಂದು ಏಳಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗಿದೆ. ಅದೇ ರೀತಿ 2026 ಅವಧಿಯಲ್ಲಿ 85% ಬೆಳವಣಿಗೆ ಆಗಬಹುದು ಅಂತ ಕೂಡ ಒಂದು ಅಂಕಿಅಂಶ ಹೊರಬಂದಿದೆ. ಈ ನಿಟ್ಟಿನಲ್ಲಿ ನಮ್ಮ ರಫ್ತು ಪ್ರಮಾಣ ಕೂಡ ಎಕ್ಸ್ಪೋರ್ಟ್ ಆಯುರ್ವೇದದ ಎಕ್ಸ್ಪೋರ್ಟ್ ರಫ್ತು ಪ್ರಮಾಣ ಕೂಡ $68 million ಅಷ್ಟು ಕೂಡ ಹೆಚ್ಚಾಗಬಹುದು ಅಂತ ಒಂದು ಮಾಹಿತಿ ಕೂಡ ಸಮಾಜದ ಈಗಿನ ಎಕ್ಸ್ಪರ್ಟ್ಸ್ ಅಂಕಿಅಂಶಗಳನ್ನು ಹಾಕಿದ್ದಾರೆ. ಈ ನಿಟ್ಟಿನಲ್ಲಿ ಆಯುರ್ವೇದದ ಔಷಧಿಗಳು ಆಯುರ್ವೇದದ ಒಂದು ಪ್ರಾಮುಖ್ಯತೆ ಸಮಾಜದಲ್ಲಿ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಬೆಳೀತಿದೆ. USA, UAE, ಯುರೋಪ್ ಮತ್ತೆ ಜಪಾನ್ ಅಲ್ಲಿ ಇತ್ತೀಚಿನ ದಿನಗಳಲ್ಲಿ ಆಯುರ್ವೇದದ ಪ್ರಾಮುಖ್ಯತೆ ಹೆಚ್ಚಾಗಿದೆ. ಈ ವರ್ಷದ ಪ್ರಾರಂಭದಲ್ಲಿ ನ್ಯೂಜಿಲ್ಯಾಂಡಿನ ಒಬ್ಬರು ಪ್ರೈಮ್ ಮಿನಿಸ್ಟರ್ ನಮ್ಮ ದೇಶಕ್ಕೆ ಬಂದಾಗ ಕೂಡ ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಸೈನ್ ಆದಾಗ ಅವರ ಜೊತೆಗೆ ಕೂಡ ಆಯುರ್ವೇದದ ಒಂದು ಸ್ಥಾನಮಾನ ನ್ಯೂಜಿಲ್ಯಾಂಡ್ ಅಲ್ಲಿ ಸಿಗುವಂತ ಒಂದು ಕೆಲಸವನ್ನು ಕೂಡ ನಡೀತಾ ಇದೆ. ಅದಲ್ಲದೆ ನಮ್ಮ ದೇಶದಲ್ಲಿ ನಾವು ಡಾಕ್ಟರ್ ಆಗಬೇಕು ಅಂದ್ರೆ ಬರೀ MBBS ಓದಬೇಕು ಅಂತ ಒಂದು ಇಲ್ಲ, MBBS ಸಿಕ್ಲಿಲ್ಲ ಅಂದ್ರೆ ಡೆಂಟಲ್ ಇಲ್ಲ ಬೇರೆ ಈ ತರ ಬೇರೆ ಏನಾದ್ರು ಓದಬಹುದಿತ್ತು. ಆದರೆ 2025 ನೀಟ್ ಅಡ್ಮಿಷನ್ಸ್ ಅಲ್ಲಿ MBBS ನಂತರ ಬಹು ಬೇಡಿಕೆಯ ಒಂದು ಸ್ಥಾನಮಾನ ಸಿಕ್ಕಿರೋದು ಅಥವಾ ಬಹು ಬೇಡಿಕೆಯ ಒಂದು ವೈದ್ಯಕೀಯ ಪದ್ಧತಿ ಇರೋದು BAMS ಆಯುರ್ವೇದಕ್ಕೆ. ಇದನ್ನ ನಾವು ನೋಡಿದಾಗ ಆಯುರ್ವೇದ ಜಾಗತೀಕರಣ ಆಗ್ತಿದೆ ಮತ್ತೆ ನಮ್ಮ ಸಮಾಜದಲ್ಲಿ ಭಾರತೀಯ ಸಮಾಜದಲ್ಲಿ ಕೂಡ ಅದರ ಒಂದು ನೀಡ್ ಬೇಡಿಕೆ ಹೆಚ್ಚಾಗ್ತಿದೆ.
0: ಒಂದು ಆಯುರ್ವೇದಕ್ಕೆ ಅಪವಾದ ಅಂತಿರೋ ಅಥವಾ ಏನೋ ಗೊತ್ತಿಲ್ಲ ನಂಗೆ, ಜನಗಳ ಮನೋಭಾವನೆ ಹೇಗಿದೆ ಅಂತ ಹೇಳಿದ್ರೆ ಆಯುರ್ವೇದದಲ್ಲಿ ನಾವು ಚಿಕಿತ್ಸೆ ತಗೊಂಡ್ರೆ ಅದರದ್ದು ರಿಕವರಿ ತುಂಬಾ ಕಡಿಮೆ ಮತ್ತೆ ನಿಧಾನ ಆಗುತ್ತೆ, ಈ ತರದ ಒಂದು ಮನೋಭಾವನೆ ಇದೆ, ಇದನ್ನ ನೀವು ಒಪ್ತೀರಾ?
1: ಇಲ್ಲ, ಖಂಡಿತ ಇಲ್ಲ. ಅದರಲ್ಲಿ ಎರಡು ತರ ವಿಚಾರಗಳು ಬರುತ್ತೆ. ಆಯುರ್ವೇದದಲ್ಲಿ ರಿಕವರಿ ಕಡಿಮೆ ಅಂತ ಇಲ್ಲ, ಆಯುರ್ವೇದದಲ್ಲಿ ರಿಕವರಿ ಪೂರ್ತಿ ಆಗತ್ತೆ. ಇವಾಗ ಎಷ್ಟೊಂದು ವ್ಯಾಧಿಗಳಿಗೆ ಆಟೋ ಇಮ್ಯೂನ್ ಕಂಡೀಷನ್ ಅಂತ ಕರಿತೀವಿ ನಾವು, ಇವಾಗ ಸೋರಿಯಾಸಿಸ್ ಅಥವಾ ಬೇರೆ ಬೇರೆ ಎಷ್ಟೊಂದು ವ್ಯಾಧಿಗಳಿದೆ, ಅದರಲ್ಲಿ ಯಾವಾಗ ಅಲೋಪತಿನಲ್ಲಿ ಕೂಡ ಪರಿಹಾರ ಸಿಗದೆ ಇರುವಂತ ಎಷ್ಟೊಂದು ಜನ ಆಯುರ್ವೇದಕ್ಕೆ ಬರ್ತಾರೆ. ಅವಾಗ ಅವರಿಗೆ ಬಹಳಷ್ಟು ಉತ್ತಮವಾದ ಒಂದು ಪರಿಹಾರ ಸಿಕ್ಕಿರುತ್ತೆ, ಅದು ಒಂದು. ಆಮೇಲೆ ಇನ್ನೊಂದೇನಂದ್ರೆ ಆಯುರ್ವೇದ ಶರೀರದ ಮೂಲ ಅಂದ್ರೆ ವ್ಯಾಧಿಯ ಮೂಲಕ್ಕೆ ಹೋಗಿ ಆ ಮೂಲವನ್ನು ತಿದ್ದುಪಡಿ ಮಾಡುವಂತ ಒಂದು ವ್ಯವಸ್ಥೆ. ಕೆಲವು ಬಾರಿ ವ್ಯಾಧಿಯ ಲಕ್ಷಣಗಳನ್ನು ಶಮನ ಮಾಡಿದ ಕೂಡಲೇ ಅದು ಪರಿಹಾರ ಆಗಲ್ಲ. ನಮಗೆ ಜ್ವರ ಬಂದಿರುತ್ತೆ, ನಾವು ಪ್ಯಾರಾಸಿಟಮಾಲ್ ತಗೋತೀವಿ, ನಮ್ಮ ಶರೀರದ ತಾಪಮಾನ ಕಮ್ಮಿ ಮಾಡುತ್ತೆ, ಆದ್ರೆ ಒಳಗಿರುವಂತ ಒಂದು ಮೂಲ ವ್ಯಾಧಿ ಏನು ಉದ್ಭವ ಆಗಿರುತ್ತೆ ಅದು ಸರಿ ಮಾಡಕ್ ಆಗಲ್ಲ ಪ್ಯಾರಾಸಿಟಮಾಲ್ ಇಂದ. ಅವಾಗ ಬೇರೆ ಔಷಧಿಗಳನ್ನ ನಾವು ತಗೋಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಆಯುರ್ವೇದ ಕೂಡ ಹಾಗೇನೆ, ತಾಪಮಾನ ಕಡಿಮೆ ಮಾಡೋದಲ್ಲದೆ ಒಳಗಡೆ ಇರುವಂತ ಒಂದು ಅಗ್ನಿಯ ಸರಿ ಮಾಡೋದು, ನಮ್ಮ ಇಮ್ಯುನಿಟಿನ ಜಾಸ್ತಿ ಮಾಡುವಂತದ್ದು, ಈ ತರದ ನಿಟ್ಟಿನಲ್ಲಿ ಕೆಲಸ ಮಾಡುವಾಗ ಕೆಲವು ಸಮಯ, ಇವಾಗ ನೀವು ಆಂಟಿಬಯೋಟಿಕ್ ತಗೋಬೇಕು 5 ತಗೊಳ್ಳಬೇಕು ಅಂತ ಹೇಳ್ತೀವಿ, ಅದೇ ರೀತಿ ಆಯುರ್ವೇದ ಸಮಾಧಿ ಕೂಡ ಒಂದ್ 2-3 ತಗೊಳ್ಬಹುದಾಗತ್ತೆ. ಅತ್ಯಂತ ತುರ್ತು ಪರಿಸ್ಥಿತಿಯಲ್ಲಿ ನಾವು ಖಂಡಿತ ಅಲೋಪತಿಯ ಒಂದು ಟೆಕ್ನಾಲಜಿ ಏನಿದೆ ಅದರ ಸಹಾಯ ನಾವು ಪಡಿತೀವಿ. ಆದರೆ ಆ ಟೆಕ್ನಾಲಜಿ ಹೊರತುಪಡಿಸಿ ಆಯುರ್ವೇದದ ಔಷಧಿಗಳು ಬಹಳಷ್ಟು ವ್ಯಾಧಿಗಳಿಗೆ ಪರಿಹಾರ ಕೊಡುವಂತ ಒಂದು ಸಾಮರ್ಥ್ಯ ಹೊಂದಿದೆ.
0: ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಜನಗಳು ಹೇಳೋದು ನಾವು ಆಯುರ್ವೇದ ಡಾಕ್ಟರ್ ಹತ್ರ ಹೋದ್ರು ಕೂಡ ಅವರು ಅಲೋಪತಿ ಮೆಡಿಸಿನ್ ಕೊಡ್ತಾರೆ ಅಂತ, ಇದನ್ನ ಒಪ್ಕೊಳ್ತೀರಾ?

0: ಆಯುರ್ವೇದದತ್ರ ಹೋದ್ರೆ ಅಲೋಪತಿ ಮೆಡಿಸನ್ ಕೊಡ್ತೀವಿ ಅಂದ್ರೆ ಅದಕ್ಕೆ ಕಾರಣ ಏನು ಅಂದ್ರೆ ಎರಡು, ಗವರ್ನಮೆಂಟ್ ಇಂದ ಪ್ರತಿ ವರ್ಷ ಲಿಸ್ಟ್ ಆಫ್ ಎಮರ್ಜೆನ್ಸಿ ಮೆಡಿಸನ್ ಅಂತ ಒಂದು ಲಿಸ್ಟ್ ಕೊಡ್ತಾರೆ, ಅಂದ್ರೆ ತುರ್ತು ಪರಿಸ್ಥಿತಿಯಲ್ಲಿ ನಾವು ಬಳಸಬೇಕಾಗಿರುವಂತಹ ಔಷಧಿಗಳು ಅಂತ ಒಂದು ಪಟ್ಟಿ ಕೊಡ್ತಾರೆ. ಈ ಪಟ್ಟಿಯನ್ನು ಆಯುರ್ವೇದದವರಾಗ್ಲಿ ಬೇರೆ ಯಾವುದೇ ರೆಕಗ್ನೈಸ್ಡ್ ವೈದ್ಯರು ಬಳಸಬಹುದು ಜೀವ ಉಳಿಸೋಕ್ಕೋಸ್ಕರ. ಆ ಜೀವ ಉಳಿಸುವಂತ ತುರ್ತು ಪರಿಸ್ಥಿತಿ ಇದ್ದಾಗ ಅಲೋಪತಿ ಅಥವಾ ಇಂಗ್ಲಿಷ್ ಮೆಡಿಸನ್ ಕೊಡುವಂತ ಪದ್ಧತಿ ಆಯುರ್ವೇದ ಡಾಕ್ಟರ್ ಆಗ್ಲಿ ಅವರ ಒಂದು ಮೂಲ ಪ್ರಿನ್ಸಿಪಲ್. ಅವರ ಆಯುರ್ವೇದ ಮಾಡರ್ನ್ ಅಂತ ಎಲ್ಲ ಸೈಡ್ಗೆ ಇಟ್ಟು ಒಬ್ಬ ವ್ಯಕ್ತಿಯ ಜೀವ ಉಳಿಸಬೇಕಾಗಿರುವಂತ ಒಂದು ಒಂದು ಮಾರಲ್ ಇದಿರೋದ್ರಿಂದ ಅವರು ಆ ಔಷಧಿಗಳನ್ನು ಕೊಡ್ತಾರೆ. ಅದು ಬಿಟ್ರೆ ಆಯುರ್ವೇದ ವೈದ್ಯರು ಆಯುರ್ವೇದ ಔಷಧಿಗಳನ್ನು ಬೇರೆ ಬೇರೆ ಸಮಸ್ಯೆಗಳಿಗೆ ಆಯುರ್ವೇದ ಔಷಧಿಗಳನ್ನು ಖಂಡಿತ ಕೊಡ್ತಾರೆ.
1: ಈಗ ಗಾಲ್ ಬ್ಲಡರ್ ಸ್ಟೋನ್ ಇದೆ ಅಂತ ಹೇಳಿ ಏನಾದರೂ ಒಂದು ರೋಗವನ್ನು ಗುರುತಿಸಿದ್ದೆ ಆದ್ರೆ ಅಲೋಪತಿನಲ್ಲಿ ಆಬ್ವಿಯಸ್ಲಿ ಇದಕ್ಕೆ ಚಿಕಿತ್ಸೆ ಮಾಡ್ತಾರೆ, ಶಸ್ತ್ರಚಿಕಿತ್ಸೆ ಮಾಡ್ತಾರೆ. ನಾವು ಅದನ್ನೇ ಆಯುರ್ವೇದಕ್ಕೆ ಬಂದಾಗ ಅದಕ್ಕೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಿರ್ತಾವೆ? ಆಪರೇಷನ್ ಮಾಡ್ಲಿಕ್ಕೆ ಅವಕಾಶ ಇದೆಯಾ?
0: ಹಾ, ಸರ್ಜರಿ ಆಯುರ್ವೇದದಲ್ಲಿ ಕೂಡ ರೆಕಗ್ನೈಸ್ಡ್ ಇದು, ಕೇಂದ್ರ ಸರ್ಕಾರದಿಂದನೇ ನಮಗೆ ಅನುಮತಿ ಇದೆ ಶಸ್ತ್ರಚಿಕಿತ್ಸೆ ಮಾಡೋದಕ್ಕೆ. ಆದರೆ ಯಾವ ಸಂದರ್ಭದಲ್ಲಿ ಮಾಡಬೇಕು ಯಾವ ಸಂದರ್ಭದಲ್ಲಿ ಮಾಡಬಾರದು ಅಂತ ಒಂದು ತಿಳುವಳಿಕೆ ಆಯುರ್ವೇದದಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಶಾಸ್ತ್ರಗಳಲ್ಲಿ. ನಿಮ್ಗೆ ತಿಳಿದಿರಂತೆನೆ ಫಾದರ್ ಆಫ್ ಸರ್ಜರಿ ಅಂತ ಏನ್ ಕರೀತಾರೆ ಆಯುರ್ವೇದದ್ದು, ಅದು ಆಚಾರ್ಯ ಸುಶ್ರುತ ಅಂತ ನಮ್ಮ ಆಯುರ್ವೇದದ ಒಬ್ಬ ಪ್ರಮುಖ ಮಹರ್ಷಿಗಳವರು. ಮಹರ್ಷಿಗಳು ಬರೆದಿರುವಂತಹ ಪುಸ್ತಕ ಸುಶ್ರುತ ಸಂಹಿತ, ಇದರಲ್ಲಿ ಶಸ್ತ್ರಚಿಕಿತ್ಸೆಯ ವಿವಿಧ ಬೇರೆ ಬೇರೆ ಶಸ್ತ್ರಚಿಕಿತ್ಸೆಗಳನ್ನು ಕೂಡ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ, ಮತ್ತೆ ಡೀಟೇಲ್ ಆಗಿ ಯಾವ ರೀತಿ ಮಾಡಬೇಕು ಯಾವಾಗ ಮಾಡಬಾರದು ಇದನ್ನೆಲ್ಲನೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಈ ಯೂನಿಟ್ನಲ್ಲಿ ಗಾಲ್ ಬ್ಲಡರ್ ನೀವೇನ್ ಹೇಳಿದ್ರಿ ಅದರಲ್ಲಿ ಎರಡು ತರ ಸಂದರ್ಭಗಳು ಬರಬಹುದು. ನಮ್ಮ ಪಿತ್ತಕೋಶದಲ್ಲಿ ಕಲ್ಲಿದ್ದು ಅದರ ಗಾತ್ರ ತುಂಬಾ ಸಣ್ಣದಿದ್ದು ಅಥವಾ ಅದರಿಂದ ಯಾವುದೇ ತುರ್ತು ಪರಿಸ್ಥಿತಿ ಹೊಟ್ಟೆ ನೋವು ವಾಂತಿ ಈ ತರ ಏನೋ ಒಂದು ತುರ್ತು ಸಂದರ್ಭಗಳು ಏನು ಇಲ್ಲ ಅಂದರೆ ಅದನ್ನ ನಾವು ಶಮನಗೊಳಿಸಬಹುದು. ಆ ಕಲ್ಲನ್ನು ಕರಗಿಸುವಂತ ಪ್ರಯತ್ನ ಆಯುರ್ವೇದದಲ್ಲಿ ನಾವು ಮಾಡಬಹುದು. ಅದೇ ನಿಟ್ಟಿನಲ್ಲಿ ಇವಾಗ ಅದೇ ಕಲ್ಲು ಇವಾಗ ಪಿತ್ತಕೋಶದ ಒಂದು ನಾಳನ ಆವರಣೆ ಮಾಡಿಬಿಟ್ಟಿದೆ ಅಥವಾ ಒಂದು ಹೊಟ್ಟೆ ನೋವು ವಾಂತಿ ಈ ತರ ಜ್ವರ ಈ ತರ ಸಮಸ್ಯೆಗಳನ್ನು ತುರ್ತು ಪರಿಸ್ಥಿತಿ ಉದ್ಭವ ಆಗಿದೆ, ಅವಾಗ ಶಸ್ತ್ರಚಿಕಿತ್ಸೆ ಏನು ಮಾಡಬೇಕು ಬೇರೆ ಏನು ಅವಕಾಶ ಇಲ್ಲ. ನೀವು ಅಲೋಪತಿನಲ್ಲೂ ಮೆಡಿಸಿನ್ ಅಲ್ಲಿ ಕೊಡಕ್ಕಾಗಲ್ಲ, ಆಯುರ್ವೇದ ಔಷಧಿಯಿಂದನೂ ಸರಿ ಮಾಡಕ್ಕಾಗಲ್ಲ, ಅವಾಗ ಶಸ್ತ್ರಚಿಕಿತ್ಸೆಯಿಂದನೇ ನಾವು ಸರಿಪಡಿಸಬೇಕಾಗಬಹುದು.
1: ಮತ್ತೆ ಬಹಳಷ್ಟು ನಾವು ಜನಗಳು ಮಾತಾಡೋದು ಏನಪ್ಪಾ ಅಂತ ಹೇಳಿದ್ರೆ ಆಯುರ್ವೇದದಲ್ಲಿ ಯಾವಾಗ್ಲೂ ವಾತ ಪಿತ್ತ ಕಫ ಇವು ಮೂರಕ್ಕೆ ಬಹಳಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತ, ಯಾತಕ್ಕೆ ಕೊಡಬೇಕು ಅಂತ?
0: ಆಯುರ್ವೇದದಲ್ಲಿ ಮೂರು ಮೂಲಭೂತ ಅನಾಟಮಿ ಅಂತ ನಾವೇನು ಶಾರೀರದ ಒಂದು ವಿವೇಚನೆ ಏನಿದೆ ಅದನ್ನೇ ಮೂರು ವಿಂಗಡವಾಗಿ ನಾವು ಭೇದನೆ ಮಾಡಿದೀವಿ. ಒಂದು ದೋಷ, ಇನ್ನೊಂದು ನಮ್ಮ ಸತ್ವ, ನಮ್ಮ ಟಿಶ್ಯೂ ನಮ್ಮ ಧಾತುಗಳು ಅಂತ ಕರಿತೀವಿ ನಮ್ಮ ಶರೀರದ ಧಾತುಗಳು, ಇನ್ನೊಂದು ಮಲ ಮೂತ್ರ ಪುರೀಷ ಈ ತರದ್ದು. ಆದರೆ ದೋಷ ಅಂದ್ರೆ ವಾತಪಿತ್ತ ಕಫ. ಈ ವಾತಪಿತ್ತ ಕಫ ಅಂತ ಅಂದ್ರೆ ನಮ್ಮ ಶರೀರದ ಹಲವು ಬಗೆಗಳ ಕಾರ್ಯಕ್ರಮಗಳು, ನಮ್ಮ ಶರೀರದ ಕಾರ್ಯಗಳನ್ನು ನಡೆಸುವಂತ ಮೂರು ಅವಿಭಾಜ್ಯ ಅಂಗ, ನಮ್ಮ ಶರೀರದ ಅವಿಭಾಜ್ಯ ಅಂಗ. ನಮ್ಮ ಆಹಾರದಿಂದನೇ ಉತ್ಪತ್ತಿ ಆಗುವಂತದ್ದು, ನಮ್ಮ ಶರೀರದ ಪ್ರಕೃತಿಯಲ್ಲಿ ಇರುವಂತದ್ದು. ಆಹಾರದಿಂದ ಹೆಚ್ಚಾಗಬಹುದು ಏರಿಳಿತಗಳಾಗುವಂತದ್ದು, ಪ್ರಕೃತಿಯ ಒಂದು ಏರಿಳಿತದಿಂದ ನಮ್ಮ ಶರೀರದಲ್ಲಿ ಏರಿಳಿತ ಆಗುವಾಗ ಈ ವಾತಪಿತ್ತ ಕಫ ಏರಿಳಿತ ಆಗುತ್ತೆ. ಇದೇ ವಾತಪಿತ್ತ ಕಫ ಸಮವಾಗಿದ್ದಾಗ ನಮ್ಮ ಶರೀರ ಸ್ವಾಸ್ಥ್ಯವಾಗಿರುತ್ತದೆ. ಇದೇ ವಾತಪಿತ್ತ ಕಫ ಶರೀರದಲ್ಲಿ ಏರಿಳಿತ ಆದಾಗ ಹಲವಾರು ವ್ಯಾಧಿಗಳು ಉಂಟಾಗುತ್ತದೆ. ಈ ವಾತಪಿತ್ತ ಕಫ ಸಾಮಾನ್ಯ ಜನರಿಗೆ ನಾವು ಅರ್ಥ ಮಾಡಿಸಬೇಕು ಅಂದ್ರೆ, ಇವಾಗ ವಾತ ನಮ್ಮ ಶರೀರದ ಚಲನಗಳು, ನಮ್ಮ ಶರೀರದಲ್ಲಿ ರಕ್ತದ ಒಂದು ಸಂಚಾರಣೆಗಳು, ಮತ್ತೆ ಮೆದುಳಿನ ಪ್ರಕ್ರಿಯೆಗಳು, ಹಾರ್ಮೋನಲ್ ಪ್ರಕ್ರಿಯೆಗಳು, ಇದನ್ನೆಲ್ಲ ನಾವು ವಾತದಿಂದ ಅರ್ಥ ಮಾಡಿಕೊಳ್ಬಹುದು. ಅದೇ ರೀತಿ ಪಿತ್ತ, ಪಿತ್ತ ಅಂದ್ರೆ ಜೀರ್ಣಾಂಗದ ಪ್ರಕ್ರಿಯೆಗಳು, ಆಮೇಲೆ ನಮ್ಮ ಶರೀರದಲ್ಲಿ ಪ್ರತಿಯೊಂದು ಇವಾಗ ನಾವು ತಗೊಳ್ಳುವಂತಹ ಕಾರ್ಬೋಹೈಡ್ರೇಟು ಪ್ರೋಟೀನು ಬೇರೆ ಬೇರೆ ಆಹಾರಗಳನ್ನು ಜೀರ್ಣ ಮಾಡಿ ಕಣಕಣಗಳಲ್ಲಿ ಹೋಗಿ ಅದು ಜೀರ್ಣ ಆಗಬೇಕು, ಮತ್ತೆ ಅದರಲ್ಲಿ ಆ ಒಂದು ಕ್ರಿಯೆಗಳಲ್ಲಿ ಅದು ಉಪಯೋಗ ಆಗಬೇಕು. ಈ ಎಲ್ಲಾ ಉಪಯುಕ್ತಗಳಿಗೆ ಬೇಕಾಗಿರುವಂತದ್ದು ಪಿತ್ತ. ಅದೇ ರೀತಿ ಕಫ ಅಂದ್ರೆ ನಮ್ಮ ಶರೀರದ ಸ್ವಾಸ್ಥ್ಯವನ್ನು, ನಮ್ಮ ಶರೀರದ ಓಜಸ್ಸನ್ನು, ನಮ್ಮ ಶರೀರದ ಬೆಳವಣಿಗೆಗಳನ್ನು ನೋಡ್ಕೊಳ್ಳುವಂತ ಒಂದು ಅಂಶ. ನಾವು ಪ್ರೋಟೀನ್ ಅಂತ ಹೇಳ್ಬೋದು ಅಥವಾ ಬೇರೆ ಬೇರೆ ಅಂಶಗಳು ನಮ್ಮ ಶರೀರದಲ್ಲಿ ಏನಿರುತ್ತೆ ಸ್ನೇಹ ಅಂಶಗಳು, ಆ ತರದೆಲ್ಲನೂ ಕೂಡ ನಾವು ಕಫ ಅಂತ ಕರಿತೀವಿ.
1: ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ನಾವು ಚಿಕ್ಕ ಮಕ್ಕಳಿದ್ದಾಗ ನಮ್ಮ ಅಜ್ಜ ಇರಬಹುದು ಅಜ್ಜಿ ಇರಬಹುದು ಅವರೆಲ್ಲ ಎಣ್ಣೆ ಸ್ನಾನಕ್ಕೆ ಬಹಳಷ್ಟು ಮಹತ್ವವನ್ನು ಕೊಡ್ತಾ ಇದ್ರು. ಆದ್ರೆ ಇತ್ತೀಚೆಗೆ ಈ ಒಂದು ಸಂಸ್ಕೃತಿ ಬಹಳ ಕಡಿಮೆ ಆಗ್ತಾ ಇದೆ. ಈ ಅಭ್ಯಂಗ ಅಥವಾ ಎಣ್ಣೆ ಸ್ನಾನ ಅಂತ ನಾವೇನ್ ಕರಿತೀವಿ, ಇದು ನಮ್ಮ ದೇಹಕ್ಕೆ ಎಷ್ಟು ಮಟ್ಟಿಗೆ ಚೇತೋಹಾರಿ ಅಥವಾ ಅವಶ್ಯಕ ಹೇಳ್ಬೋದಾ?
0: ನಿಮ್ಗೆ ನೆನಪಿದ್ರೆ ಕಾರ್ತೀಕ ಮಾಸದಲ್ಲಿ ದೀಪಾವಳಿ ಟೈಮಲ್ಲಿ ನಾವು ಎಣ್ಣೆ ಸ್ನಾನ ಮಾಡ್ತೀವಿ ಅಂತ ಹೇಳ್ತೀವಿ. ಅದರ ಒಂದು ಮೂಲ ಸಿದ್ಧಾಂತ ಏನು ಅಂದ್ರೆ, ದೀಪಾವಳಿ ಇಂದ ಮುಂದಕ್ಕೆ ಚಳಿಗಾಲ ಶುರುವಾಗತ್ತೆ ಅಂತ. ಈ ಚಳಿಗಾಲ ಬಂದಾಗ ಹೊರಗಡೆಯ ವಾತಾವರಣದಲ್ಲಿ ರೂಕ್ಷತೆ, ವಾಯುವಿಂದ ರೂಕ್ಷತೆ, ಶೀತಗಾಳಿ ಸ್ನಿಗ್ಧಾಂಶತೆ ಕಮ್ಮಿ ಇರುತ್ತೆ. ರೂಕ್ಷತೆ ಜಾಸ್ತಿ ಆಗೋದ್ರಿಂದ, ಡ್ರೈನೆಸ್ ಜಾಸ್ತಿ ಆಗೋದ್ರಿಂದ ನಮ್ಮ ಶರೀರದ ತ್ವಚೆ ಕೂಡ ಡ್ರೈ ಆಗತ್ತೆ, ಒಡೆಯುತ್ತೆ, ಈ ತರದೆಲ್ಲ ಸಮಸ್ಯೆಗಳು ಕಂಡು ಬರುತ್ತೆ. ಇದನ್ನ ನಾವು ಏನ್ ಮಾಡ್ಬೇಕು, ದೀಪಾವಳಿಯಿಂದ ಶುರು ಮಾಡಿ ಮುಂದಿನ 3-4 ತಿಂಗಳು ಕೂಡ ನಾವು ಎಣ್ಣೆ ಸ್ನಾನ ಮಾಡಬೇಕು ಅನ್ನೋದು ಪದ್ಧತಿ. ನಾವೇನ್ ಮಾಡ್ತೀವಿ,

0: ದೀಪಾವಳಿದಿನ ಎಣ್ಣೆ ಹಚ್ಚಿ ಸ್ನಾನ ಮಾಡಿ ಶಾಸ್ತ್ರ ಮಾಡಿ ಮುಗಿಸ್ಬಿಡ್ತೀವಿ. ಆದ್ರೆ ಇದರ ಮೂಲ ಸಿದ್ಧಾಂತ ಅಭ್ಯಂಗ ಸ್ನಾನ ಅಂತ, ಈ ಆಯುರ್ವೇದದಲ್ಲಿ ಹೇಳಿರುವಂತ ಒಂದು ಪದ್ಧತಿ. ನಾವು ದಿನನಿತ್ಯವಾಗಿ ಅಭ್ಯಂಗ ಎಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಈ ತರ ಮನೆಯಲ್ಲಿ ಯಾವ ಎಣ್ಣೆ ನಾವು ಯೂಸ್ ಮಾಡ್ತಿದೀವಿ, ಉಪಯೋಗ ಮಾಡ್ತಿದೀವಿ, ಆ ಎಣ್ಣೆಗಳನ್ನ ತಗೊಂಡು ನಾವು ಅಭ್ಯಂಜನ ಅಂದ್ರೆ ಎಣ್ಣೆ ಇಡೀ ಶರೀರಕ್ಕೆ ಹಚ್ಚಿ, ವಿಶೇಷವಾಗಿ ನೆತ್ತಿಗೆ, ಕಿವಿಗೆ, ಪಾದಕ್ಕೆ, ಈ ಮೂರು ಸ್ಥಾನಗಳಿಗೆ ವಿಶೇಷವಾಗಿ ನಾವು ಎಣ್ಣೆನ ಹಚ್ಚಿ ಆಮೇಲೆ ಸ್ನಾನ ಮಾಡಲ್ಪಟ್ಟದ್ದು ಈ ಒಂದು ಪದ್ಧತಿ. ಇದರಿಂದ ನಮ್ಮ ಶರೀರದ ರೂಕ್ಷತೆ ಕಮ್ಮಿ ಆಗತ್ತೆ, ಡ್ರೈನೆಸ್ ಕಮ್ಮಿ ಆಗತ್ತೆ, ಒಡೆದಿರೋದು ಇದೆಲ್ಲ ಕಮ್ಮಿ ಆಗತ್ತೆ. ಆಮೇಲೆ ವಿಟಮಿನ್ ಡಿ ಅಂತ ಏನಿದೆ, ನಮ್ಮ ಶರೀರದಲ್ಲಿ ಸ್ಕಿನ್ ತ್ವಚೆಯ ಕೆಳಭಾಗದಲ್ಲಿ ಉತ್ಪತ್ತಿ ಆಗುವಂತ ಒಂದು ಅಂಶ, ಅದಕ್ಕೆ ಎಣ್ಣೆ ಅಂಶ ಇದ್ದರೆ ತುಂಬಾ ಚೆನ್ನಾಗಿ ಉತ್ಪತ್ತಿ ಆಗುತ್ತೆ, ಸೂರ್ಯನ ಬೆಳಕಿನ ಸಹಾಯದಿಂದ ಉತ್ಪತ್ತಿ ಆಗುವಂತ ಅಂಶ. ಆದ್ರೆ ಇವಾಗ ನೋಡಿದ್ರೆ ಪ್ರತಿಯೊಬ್ಬ ವ್ಯಕ್ತಿಗಳು 10ರಲ್ಲಿ ಒಂದು 3-4 ಜನಕ್ಕೆ ವಿಟಮಿನ್ ಡಿ ಕೊರತೆ ಇರುತ್ತೆ ನಮ್ಮ ಭಾರತದಲ್ಲಿ. ಇದು ಯಾಕೆ ಆಗ್ತಿದೆ ಅಂದ್ರೆ ನಮ್ಮ ಶರೀರದಲ್ಲಿ ಎಣ್ಣೆ ಅಂಶ ಕಮ್ಮಿ ಆಗ್ತಿರೋದ್ರಿಂದ, ಸ್ನೇಹ ಅಂಶ ಕಮ್ಮಿ ಆಗ್ತಿರೋದ್ರಿಂದ, ಮತ್ತೆ ಸೂರ್ಯನ ಒಂದು ಎಕ್ಸ್ಪೋಜರ್ ಏನಿದೆ ಅದು ಕಮ್ಮಿ ಆಗ್ತಿರೋದ್ರಿಂದ, ಈ ತರ ಅಭ್ಯಂಗ ಸ್ನಾನದಿಂದ ನಮಗೆ ಈ ತರ ಒಂದು ಸಮಸ್ಯೆಗಳಿಗೆ ನಾವು ಪರಿಹಾರ ಮಾಡ್ಕೋಬಹುದು. ಇದು ತುಂಬಾ ಒಂದು ದಿನನಿತ್ಯವಾಗಿ ಬಳಸುವಂತ ಒಂದು ಪರಿಹಾರ. ನಮಗೆ ಔಷಧಿ ಬೇಕಾಗಿಲ್ಲ, ಮನೆ ಮದ್ದು, ಇಂಗ್ಲಿಷ್ ಮೆಡಿಸನ್ ಏನು ಬೇಕಾಗದೆ, ಬರೀ ಈ ತರ ಒಂದು ಸಣ್ಣ ಪುಟ್ಟ ಪದ್ಧತಿಗಳಿಂದ ನಾವು ನಮ್ಮ ಸ್ವಾಸ್ಥ್ಯವನ್ನು ಕಾಪಾಡ್ಕೋಬಹುದು.
1: ಡಾಕ್ಟರ್, ಇವತ್ತು ಏನಾಗ್ಬಿಟ್ಟಿದೆ, ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗ್ಬಿಟ್ಟಿದೆ, ಯಾರಿಗೂ ಕೂಡ ಟೈಮ್ ಇಲ್ಲ ಟೈಮ್ ಇಲ್ಲ ಅಂತ ಹೇಳುವಂತ ಒಂದು ಪರಿಪಾಠ ಶುರುವಾಗ್ಬಿಟ್ಟಿದೆ. ತಾವ್ ಹೇಳ್ತೀರಿ ಪ್ರತಿನಿತ್ಯ ಅಭ್ಯಂಗ ಮಾಡಿದ್ರೆ ಒಳ್ಳೇದು ಅಂತ, ಇದು ಪರ್ಯಾಯ ಏನಾದ್ರೂ ಇದೆಯಾ ವ್ಯವಸ್ಥೆ?
0: ಈ ಸ್ನಾನಕ್ಕಿಂತ 2 ನಿಮಿಷ ಮೊದಲು ಎಣ್ಣೆ ಹಚ್ಚಿ ಸ್ನಾನ ಮಾಡುವಂಥದ್ದು ಅಷ್ಟೇ. ಅದು ಆಗಿಲ್ಲ ಅಂದ್ರೆ ವಾರಕ್ಕೆ 2-3 ದಿನ ಇಲ್ಲ ವಾರದಲ್ಲಿ 2 ದಿನ ವೀಕೆಂಡ್ ಏನಿದೆ ಆ ಟೈಮಲ್ಲಾದ್ರೂ ನಾವು ಎಣ್ಣೆ ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೇದು. ಅದನ್ನು ಮಾಡೋಕ್ಕಾಗಿಲ್ಲ ಅಂದ್ರೆ ತಲೆ ನೆತ್ತಿಗೆ ಕಿವಿಗೆ ಪಾದಕ್ಕೆ ಎಣ್ಣೆ ಹಚ್ಚಿ ನಾವು ದೈನಂದಿನವಾಗಿ ನಮ್ಮ ಇದು ಮೂರು ಕೂಡ ತುಂಬಾ ಉಷ್ಣಾಂಶ ಇರುವಂತಹ ಸ್ಥಾನಗಳು, ಮತ್ತೆ ವಾತನ ಚಲನೆಯನ್ನ ಕೇಂದ್ರೀಕರಣ ಮಾಡುವಂತಹ ಸ್ಥಾನಗಳು, ಈ ಮೂರನ್ನು ನಾವು ಸರಿಯಾಗಿ ನಾವು ಸ್ನಿಗ್ಧತೆಯನ್ನ ನಾವು ಸಮಬಲನ ಮಾಡಿಕೊಂಡ್ರೆ ಸ್ವಲ್ಪ ಮಟ್ಟಿಗೆ ನಮ್ಮ ಸ್ವಾಸ್ಥ್ಯ ಸಮವಾಗಿರುತ್ತದೆ.
1: ನೆತ್ತಿ, ಕಿವಿ ಮತ್ತೆ ಪಾದ, ಇವು ಮೂರು ಕಡೆ ಅಟ್ಲೀಸ್ಟ್ ಗಮನ,
0: ವಿಶೇಷವಾಗಿ ನಾವು ಎಣ್ಣೆ ಹಚ್ಚಬೇಕು ಅಂತ.
1: ಓಕೆ ಆಯ್ತು ಡಾಕ್ಟರ್, ನಾವೀಗ ಈ ಸಂದರ್ಶನವನ್ನ ಮುಗಿಸೋ ಹಂತಕ್ಕೆ ಬಂದಿದ್ದೀವಿ. ನಮ್ಮ ಈ ಕೇಳುಗರಿಗೆ ಒಬ್ಬ ಆಯುರ್ವೇದ ತಜ್ಞರಾಗಿ ತಾವು ನಮ್ಮ ಆರೋಗ್ಯವನ್ನ ಸುಸ್ಥಿತಿನಲ್ಲಿ ಇಟ್ಕೊಳ್ಬೇಕು, ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಳ್ಬೇಕು, ರೋಗಗಳಿಂದ ಮುಕ್ತವಾಗಿರ್ಬೇಕು ಅಂತ ಹೇಳಿದ್ರೆ ಏನ್ ಕಿವಿ ಮತ್ತನ್ ಹೇಳಲಿಕ್ಕೆ ಬಯಸ್ತೀರಿ?
0: 2 ಅಂಶ, ನಮ್ಮ ದಿನನಿತ್ಯ ಚಟುವಟಿಕೆಗಳು, ನಮ್ಮ ಆಹಾರ ಪದ್ಧತಿ. ಈ 2 ನಿಟ್ಟಿನಲ್ಲಿ ನಾನು ದಿನನಿತ್ಯ ಏನ್ ಮಾಡಬಹುದು ಚಟುವಟಿಕೆಗಳಲ್ಲಿ ನಾವು ಅಂದ್ರೆ, ನಾನು ಇವಾಗ ಹೇಳಂಗೆ ಎಣ್ಣೆ ಸ್ನಾನ, 1/2 ಗಂಟೆ ಎಣ್ಣೆ ಜಾಸ್ತಿ ಮಸಾಜ್ ಮಾಡ್ಕೋಬೇಕು ಅಂತ ಇಲ್ಲ, ಎಣ್ಣೆ ಸುಮ್ಮನೆ ಹಚ್ಚಿ ಸ್ನಾನ ಮಾಡಿದ್ರು ಸಾಕು, ಇದಕ್ಕೆ ಕೇವಲ 2-3 ನಿಮಿಷ ಸಾಕಾಗ್ಬಹುದು. ಮೊದಲನೇ ಅಂಶ. 2ನೇ ಅಂಶ, ಬ್ರಾಹ್ಮಿ ಮುಹೂರ್ತ ಅಂತ ಇದೆ, ಅಂದ್ರೆ ಸೂರ್ಯ ಹುಟ್ಟಕ್ಕಿಂತ ಒಂದು ಮುಹೂರ್ತ 45 ನಿಮಿಷದ ಮೊದಲು, ಅಟ್ಲೀಸ್ಟ್ ಸೂರ್ಯ ಹುಟ್ಟಕ್ಕಿಂತ ಮೊದಲು ನಾವು ಎದ್ದಿರಬೇಕು ಅನ್ನೋ ಒಂದು ಸಿದ್ಧಾಂತ. ಇದು ಅತ್ಯಂತ ಉತ್ಕೃಷ್ಟವಾದ ಸಮಯ ನಮ್ಮ ಇಮ್ಯುನಿಟಿ ಜಾಸ್ತಿ ಆಗೋದಕ್ಕೋಸ್ಕರ, ಮತ್ತೆ ನಮ್ಮ ಬುದ್ಧಿಯ ಚಟುವಟಿಕೆ ತುಂಬಾ ಉತ್ಕೃಷ್ಟವಾಗಿರುವ ಒಂದು ಸಮಯ. ನಾವು ಅದಕ್ಕೋಸ್ಕರ ಸಣ್ಣ ಮಕ್ಕಳಿಗೆ ಹೇಳ್ತೀವಿ ಬೆಳಿಗ್ಗೆ ಬೇಗ ಎದ್ಬೋದು ಅಂತ, ಇದೇ ಕಾರಣಕ್ಕೋಸ್ಕರ ಹೇಳುವಂಥದ್ದು. 3ನೇದು ವ್ಯಾಯಾಮ, ನಮ್ಮ ಯೋಗ ಹಾಗೂ ವ್ಯಾಯಾಮಗಳಿಂದ ನಮ್ಮ ಶರೀರದ ಸ್ವಾಸ್ಥ್ಯನ ನಾವು ಕೇಂದ್ರೀಕರಿಸಬಹುದು. ಆಮೇಲೆ ಆಹಾರದ ನನ್ನ ಪದ್ಧತಿ ನಾನು ಏನ್ ಹೇಳಿದೆ ಅದರಲ್ಲಿ ಒಂದು ಪ್ರಮುಖ ಅಂಶ ಅಂದರೆ, ನಾವು ಆಹಾರ ಕಾಲಗಳು ಇವಾಗ ನಮ್ದು 4-5 ಆಗೋಗಿದೆ, ಪ್ರತಿ 2 ಗಂಟೆಗೆ ನಾವು ಊಟ ಮಾಡೋ ತರ ಸಂದರ್ಭ ಬಂದಿದೆ. ಹೊಟ್ಟೆ ಖಾಲಿ ಆದ ಕೂಡಲೇ ಹೊಟ್ಟೆಗೆ ಏನೋ ಹಾಕೋಬೇಕು ಅಂತ ಒಂದು ಪರಿಸ್ಥಿತಿ. ನಮ್ಮ ಮನೆಯಲ್ಲಿ ಕೂಡ ಹೇಳ್ತಾರೆ ಹೊಟ್ಟೆ ಖಾಲಿ ಆದ ಕೂಡಲೇ ತಿನ್ಬೇಕಲ್ಲ ಏನಾರು ಅಂತ. ಹೊಟ್ಟೆ ಖಾಲಿ ಇರಬೇಕು, ನಮ್ಮ ಶರೀರಕ್ಕೆ ಶಕ್ತಿ ಇರಬೇಕು. ಯಾವಾಗ ಶರೀರದ ಶಕ್ತಿ ಕಮ್ಮಿ ಆಗತ್ತೆ ಅವಾಗ ಆಹಾರ ಬಳಸ್ಬೇಕಾಗತ್ತೆ. ಹಾಗಂತ ಹಸಿವಾದ ಕೂಡಲೇ ತಿನ್ಬೇಕು ಅನ್ನೋ ಒಂದು ಸಿಸ್ಟಮ್ ಆಯುರ್ವೇದದಲ್ಲಿ ಆಗ್ಲಿ ನಮ್ಮ ಪುರಾತನ ಭಾರತೀಯ ಸಂಪ್ರದಾಯದಲ್ಲಿ ಕೂಡ ಇಲ್ಲ. ಆ ಭಾರತದ ಪದ್ಧತಿಯಲ್ಲಿ ಆಯುರ್ವೇದದಲ್ಲಿ 2 ಆಹಾರ ಕಾಲ ಇದ್ದಿದ್ದು, ಬೆಳಗ್ಗೆ 10-11 ಸಮಯ, ರಾತ್ರಿ ಸಂಜೆ 7-7.5 ಸಮಯ. ನಾವಿವಾಗ ರಾತ್ರಿ 10 ಗಂಟೆಗೆ ಊಟ ಮಾಡ್ತೀವಿ, ಸಂಜೆ 5-6 ಗಂಟೆಗೆ ಊಟ ಮಾಡ್ತೀವಿ, 4 ಗಂಟೆಗೆ ಏನಾದ್ರು ಸ್ನಾಕ್ಸ್ ತಗೋತೀವಿ, ಮಧ್ಯಾಹ್ನ ಊಟ ಮಾಡ್ತೀವಿ, ಬೆಳಗ್ಗೆ ಒಂದ್ಸಲ ಬ್ರೇಕ್ಫಾಸ್ಟ್ ಮಾಡ್ತೀವಿ. ಈ ತರ ನಮ್ಮ ಆಹಾರ ಕಾಲಗಳು 5-6 ಆಗೋಗಿದೆ. ಈ ತರ ಇದರದಿಂದನೇ ನಾವು ಎಷ್ಟು ಎನರ್ಜಿ ತಗೋತೀವೋ ಅಷ್ಟೇ ಎನರ್ಜಿ ಖರ್ಚು ಮಾಡ್ಬೇಕಲ್ಲ. ಇವಾಗ ನಮ್ಮ ಕೆಲಸ ಅಂದ್ರೆ ರೈತರು ಮತ್ತೆ ಬೇರೆ ಯೋಧರು ಆ ತರದೆಲ್ಲ ಸುಮಾರು ಜನಗಳು ಬಿಟ್ರೆ ಬೇರೆ ಎಲ್ಲರೂ ಕೂಡ ಕೂತು ಕೆಲಸ ಮಾಡುವಂಥದ್ದೇ ಜಾಸ್ತಿ. ಇಂಜಿನಿಯರ್ಗಳು, ನಾವು ಡಾಕ್ಟರ್ಗಳು, ಬೇರೆ ಎಷ್ಟೊಂದು ಜನ ಕೂತು ಕೆಲಸ ಮಾಡೋ ಜಾಸ್ತಿ. ನಮ್ಮ ಎನರ್ಜಿ ನಾವು ಹೊರಗಡೆ ಹಾಕ್ತಿಲ್ಲ, ಅದನ್ನ ನಾವು ತಗೋತಾನೇ ಇದ್ದೀವಿ. ಈ ತರ ಇದ್ದಾಗ ನಮ್ಮಲ್ಲಿ ಸ್ಥೌಲ್ಯ, ಮಧುಮೇಹ, ಹೃದಯದ ಸಮಸ್ಯೆಗಳು, ಈ ತರ ಬೇರೆ ಬೇರೆ ವ್ಯಾಧಿಗಳು ಉಂಟಾಗುತ್ತದೆ. ಇದರಲ್ಲಿ ಮೂಲಭೂತ ಕಾರಣನೇ ನಮ್ಮ ಆಹಾರ ಪದ್ಧತಿ.
1: ಸೊ ಇವಿಷ್ಟು ಅಂಶಗಳನ್ನ ಗಮನದಲ್ಲಿ ನಾವು ಇಟ್ಕೊಂಡ್ರೆ ನಮ್ಮ ಆರೋಗ್ಯವನ್ನ ಚೆನ್ನಾಗಿ ಕಾಪಾಡ್ಕೊಳ್ಬಹುದು ಅಂತ.
0: ಖಂಡಿತ.
1: ಆಯ್ತು ಡಾಕ್ಟರ್ ಸುಕೃತ್ ಅವರೇ, ಇಷ್ಟೊತ್ತು ತಾವು ನಮ್ಮ ಸ್ಟುಡಿಯೋಗೆ ಬಂದು ಅಂತಾರಾಷ್ಟ್ರೀಯ ಆಯುರ್ವೇದ ದಿನದ ಸಂದರ್ಭದಲ್ಲಿ ಬಹಳಷ್ಟು ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ಹಾಗಾಗಿ ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೂ ಅಂತಾರಾಷ್ಟ್ರೀಯ ಆಯುರ್ವೇದ ದಿನ

0: ಸೆಪ್ಟೆಂಬರ್ 23 ಈ ಕುರಿತು ಕೊಪ್ಪದ ಆಯುರ್ವೇದ ತಜ್ಞರಾದ ಡಾ ಸುಕೃತ್ ಜಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎಂಕೆ ಶಿವಕುಮಾರ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
1: ಸಿ ಅಶ್ವಥ್ ಅವರ ಕಂಠದಲ್ಲಿ ಇದೀಗ ಸಂತ ಶಿಶುನಾಳ ಶರೀಫರ ಒಂದು ತತ್ವಪದ.

0: ಭಾವಗೀತೆಯನ್ನ ಕೇಳಿದ್ರಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ ಇಂದಿನ ಈ ಸಂಚಿಕೆಯಲ್ಲಿ ಕೇಳೋಣ. ಪಿಎಂ ಕಿಸಾನ್ ಮಾನ್ಧನ್ ಯೋಜನೆ ಈ ಕುರಿತಂತೆ ಹಾಸನ ಜಿಲ್ಲೆ ಸಕಲೇಶಪುರದ ಕೃಷಿ ಇಲಾಖೆಯ ಉಪ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಬಿಎನ್ ಪ್ರಭಾಕರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್.
2: ಆತ್ಮೀಯ ಕೇಳುಗರೆ, ನಮಸ್ಕಾರ. ನಾವು ಇವತ್ತು ಪಿಎಂ ಕಿಸಾನ್ ಮಾನ್ಧನ್ ಯೋಜನೆ ಈ ಒಂದು ಯೋಜನೆಯ ಬಗ್ಗೆ ತಿಳಿದುಕೊಳ್ಳೋಣ. ಕೃಷಿಕರಿಗಾಗಿ ನಮ್ಮ ಕೇಂದ್ರ ಸರ್ಕಾರ ಇಡೀ ರಾಜ್ಯದಾದ್ಯಂತ ಜಾರಿಯನ್ನ ಮಾಡಿರ್ತಕ್ಕಂತಹ ಒಂದು ಬಹು ಮುಖ್ಯವಾದಂತಹ ಒಂದು ಯೋಜನೆ ಇದಾಗಿದೆ. ಈ ಒಂದು ವಿಚಾರದ ಬಗ್ಗೆ ನಾವು ಇವತ್ತು ತಿಳಿದುಕೊಳ್ಳೋಣ. ಸರ್ ನಮಸ್ಕಾರ.
3: ನಮಸ್ಕಾರ
2: ಸರ್. ಏನ್ ಸರ್ ಪಿಎಂ ಕಿಸಾನ್ ಮಾನ್ಧನ್ ಯೋಜನೆ?
3: ಸರ್, ತಮಗೆ ಎಲ್ಲ ಗೊತ್ತಿರತಕ್ಕಂಥದ್ದೇ ಇದೆ ಸರ್, ಏನಾಗಿದೆ ಇತ್ತೀಚಿನ ದಿನಗಳಲ್ಲಿ ಯುವಕರು ಕೃಷಿಯಿಂದ ಬಹಳಷ್ಟು ಹಿಮ್ಮುಖರಾಗ್ತಾ ಇದ್ದಾರೆ. ಇದಕ್ಕೆಲ್ಲ ಪ್ರಮುಖವಾದ ಕಾರಣ ಏನಪ್ಪ ಅಂತಂದ್ರೆ ಕೃಷಿ ಲಾಭದಾಯಕ ಆಗ್ತಾ ಇಲ್ಲ ಅಂತೇಳಿ. ಪ್ರಮುಖವಾಗಿ ಉತ್ಪಾದನಾ ವೆಚ್ಚ ಹೆಚ್ಚಾಗ್ತಾ ಇರತಕ್ಕಂಥದ್ದು, ಕೂಲಿ ಆಳುಗಳ ವೆಚ್ಚ ಹೆಚ್ಚಾಗ್ತಾ ಇರತಕ್ಕಂಥದ್ದು, ಮತ್ತು ಉತ್ಪಾದನೆಯನ್ನು ಕೂಡ ಕೆಲವು ಕಾರಣಗಳಿಂದ ಈ ಬೆಳೆಯಲ್ಲಿ ರೋಗ ಬಾಧೆಗಳು ಮತ್ತು ಪ್ರಕೃತಿಯಲ್ಲಾದಂತಹ ವೈಪರೀತ್ಯಗಳಿಂದಾಗಿ ಬೆಳೆಯ ಇಳುವರಿಯಲ್ಲೂ ಕೂಡ ಕಡಿಮೆ ಆಗ್ತಾ ಇರೋದು, ಒಟ್ಟಾರೆ ಕೃಷಿ ಲಾಭದಾಯಕ ಆಗ್ತಾ ಇಲ್ಲ ಅನ್ನೋ ಕಾರಣದಿಂದ ಯುವಕರು ಕೃಷಿಯಿಂದ ಹಿಮ್ಮಕ್ಕರಾಗ್ತಾ ಇದ್ದಾರೆ ಒಂದು ಕಾರಣ. ಇನ್ನೊಂದು, ದೇಶದಲ್ಲಿ 65-80% ರೈತರು ಸಣ್ಣ ಮತ್ತು ಸಣ್ಣ ರೈತರೇ ಇದ್ದಾರೆ.

0: ಅವರಿಗೆ ಸಕಾಲದಲ್ಲಿ ಕೃಷಿ ಪರಿಕರಗಳನ್ನು ಕೊಳ್ಳಿಕ್ಕೆ ಸರಿಯಾದ ರೀತಿಯ ಬಂಡವಾಳಗಳು ಸಿಗ್ತಾ ಇಲ್ಲ. ಇದರಿಂದ ಏನಾಗುತ್ತೆ, ಸಕಾಲದಲ್ಲಿ ಕೃಷಿನ ನಾವು ಮಾಡದ ಹೋದರೆ ಏನಾಗುತ್ತೆ, ನಾವು ಕೃಷಿನ ಸರಿಯಾದ ರೀತಿಯಲ್ಲಿ ಮಾಡಿದಂಗಾಗಲ್ಲ ಮತ್ತು ಒಳ್ಳೆಯ ಇಳುವರಿಯನ್ನು ಪಡಲಿಕ್ಕಾಗಲ್ಲ. ಇದನ್ನು ಏನಾರ ಮಾಡಿ ಸರಿದೂಗಿಸ್ಬೇಕು, ನಮ್ಮ ರೈತರಿಗೆ ಸಕಾಲದಲ್ಲಿ ಕೃಷಿಯನ್ನು ಅಮ್ಕೋಬೇಕು ಅನ್ನೋ ಕಾರಣಕ್ಕೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಂತೇಳಿ ಒಂದು ಕೇಂದ್ರ ಪುರಸ್ಕೃತ ಯೋಜನೆಯನ್ನು ಕೇಂದ್ರ ಸರ್ಕಾರ 2018 ಈ ಒಂದು ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಿತು. ಇದು ನಮ್ಮ ದೇಶಾದ್ಯಂತ ಎಲ್ಲ ರಾಜ್ಯಗಳಲ್ಲೂ ಕೂಡ ಈ ಒಂದು ಕಾರ್ಯಕ್ರಮ ಅನುಷ್ಠಾನ ಆಗ್ತಾ ಇದೆ. ನಮ್ಮ ಕರ್ನಾಟಕದಲ್ಲೂ ಕೂಡ ಅದೇ ರೀತಿಯಂತೆ 2019 ಈ ಒಂದು ಕಾರ್ಯಕ್ರಮ ಅನುಷ್ಠಾನಕ್ಕೆ ಜಾರಿ ಬಂದಕ್ಕಂಥದ್ದಾಗಿದೆ.
1: ಸರ್, ಇದು ಯಾರಿಗೆಲ್ಲ ಅನ್ವಯಿಸುತ್ತೆ ಮತ್ತು ಈ ಒಂದು ಫಲಾನುಭವಿಗಳಾಗಬೇಕು ಅಂತ ಹೇಳಿದರೆ ಯೋಜನೆಗೆ ಅವ್ರಿಗೆ ಏನು ಅರ್ಹತೆಗಳಿರಬೇಕಾಗುತ್ತೆ?
0: ಈ ಒಂದು ಕಾರ್ಯಕ್ರಮ 2019 ಏನು ಬಂದ ನಂತರ ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತಂದರೆ ರೈತರಾಗಿರಲೇಬೇಕು. ಮನೆಯಲ್ಲಿರ್ತಕ್ಕಂಥ ಒಂದು ಕುಟುಂಬಕ್ಕೆ ಈ ಒಂದು ಯೋಜನೆ ಒಬ್ಬರಿಗೆ ಸಿಗ್ತಕ್ಕಂಥದ್ದಾಗುತ್ತೆ. ಒಂದು ಕುಟುಂಬ ಅಂತ ಕನ್ಸಿಡರೇಷನ್ ಮಾಡ್ಕೊಂಡು ಕುಟುಂಬಕ್ಕೆ ಒಟ್ಟಾರೆ 6,000 ರೂಪಾಯಿ ಹಣ ಕೊಡ್ತಕ್ಕಂಥದ್ದು ಈ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಮಾಡ್ತಕ್ಕಂಥದ್ದು ಮಾಡ್ತಾರೆ. ಇದರಲ್ಲಿ ಏನಾಗುತ್ತೆ ಅಂದರೆ, ಒಂದು ಕುಟುಂಬ ಅಂತಂದರೆ ಗಂಡ ಹೆಂಡತಿ ಮತ್ತು ಅಪ್ರಾಪ್ತ ಮಕ್ಕಳು ಅಂದ್ಕೊಂಡ್ರೆ ಒಂದು ಕುಟುಂಬ ಅಂತಕ್ಕಂಥದ್ದು ಕರೀತಾರೆ. ಮತ್ತು ಅದ್ರ ಜೊತೆಗೆ ಇನ್ನು ಯಾರು ಇದ್ದರೂ ಕೂಡ ಅದು ಒಂದು ಕುಟುಂಬ ಆಗುತ್ತೆ. ಗಂಡನೇ ಬೇರೆ, ಹೆಂಡತಿನೇ ಬೇರೆ, ಮಕ್ಕಳೇ ಬೇರೆ ಅಂತಕ್ಕಂಥ ಅಪ್ರಾಪ್ತ ಮಕ್ಕಳಾಗಿದ್ದರೆ ಬೇರೆ ಬೇರೆ ಅರ್ಜಿ ಹಾಕ್ಲಿಕ್ಕೆ ಬರೋದಿಲ್ಲ. ಅವರಷ್ಟು ಸೇರಿಕೊಂಡು ಯಾರ ಹೆಸರಿಗೆ ಭೂಮಿ ಒಡೆತನ ರಿಜಿಸ್ಟರ್ ಆಗಿರುತ್ತೋ ಅವರು ಗಂಡನ ಹೆಸರಿಗಿದ್ದರೆ ಗಂಡ ಆಗ್ಬೋದು, ಹೆಂಡತಿ ಹೆಸರಿಗಿದ್ದರೆ ಹೆಂಡತಿಯವರು ಅರ್ಜಿ ಹಾಕಿ ಈ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಸಾಧ್ಯತೆ ಇದೆ.
1: ಎಷ್ಟು ಸಹಾಯಧನ ದೊರಕುತ್ತೆ?
0: ಇದರಲ್ಲಿ ಒಟ್ಟಾರೆ 4 ತಿಂಗಳಿಗೆ ಒಮ್ಮೆ ಅಂತೆ 2,000 ರೂಪಾಯಿ ಪ್ರತಿ ಒಂದು ಕಂತಿನಲ್ಲಿ ಹಣ ಕೊಡ್ತಕ್ಕಂಥದ್ದಾಗುತ್ತೆ. ಅದನ್ನು ಕೂಡ ಅವರು ಸರಿಯಾದ ರೀತಿಯಲ್ಲಿ, ಅಂದರೆ ಯಾವ ಸಂದರ್ಭದಲ್ಲಿ ಈ ಹಣವನ್ನು ಹಾಕಿದರೆ ರೈತರಿಗೆ ಅನುಕೂಲ ಆಗುತ್ತೆ ಅನ್ನೋದನ್ನು ತಿಳ್ಕೊಂಡೆ 4 ತಿಂಗಳಿಗೊಮ್ಮೆ ಹಂಗಾಮು ಪೂರ್ವದಲ್ಲಿ ರೈತರಿಗೆ ಏನು ಕೃಷಿ ಪರಿಕರಗಳನ್ನು ಕೊಡಲಿಕ್ಕೆ ಸಹಾಯ ಆಗಲಿ ಅನ್ನೋ ಕಾರಣಕ್ಕೆ ಪ್ರತಿ 4 ತಿಂಗಳಿಗೊಮ್ಮೆ 2,000 ರೂಪಾಯಿ ಅಂತೆ ಒಟ್ಟಾರೆ 6,000 ರೂಪಾಯಿಯನ್ನು ಒಂದು ವರ್ಷದಲ್ಲಿ ಒಂದು ಕುಟುಂಬಕ್ಕೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಮುಖಾಂತರ ರೈತರಿಗೆ ನೇರವಾಗಿ DBT ಮುಖಾಂತರ ಹಣ ತಲುಪಿಸ್ತಕ್ಕಂಥ ವ್ಯವಸ್ಥೆ ಇದೆ. ಯಾವುದೇ ರೀತಿಯ ಕ್ಯಾಶ್ ಇಲ್ಲ ಮತ್ತು ಚೆಕ್ ರೂಪದಲ್ಲಿ ಕೊಡ್ತಕ್ಕಂಥದ್ದಿಲ್ಲ, ಎಲ್ಲಿ ಕೂಡ ಲೋಪದೋಷ ಆಗ್ತಕ್ಕಂಥದ್ದಾಗೋದಿಲ್ಲ. ಅರ್ಜಿ ಆಗ್ತಕ್ಕಂಥದ್ದನ್ನ ಹಾಕಿದರೆ ನೇರವಾಗಿ ಅವರ ಅಕೌಂಟಿಗೆ ಹಣ ಬರ್ತಕ್ಕಂಥದ್ದು ಆಗುತ್ತೆ.
1: ಭೂಮಿಯ ಒಡೆತನ ಇದ್ದರೂ ಕೂಡ ಯಾರು ಈ ಒಂದು ಯೋಜನೆಗೆ ಅರ್ಹರಲ್ಲ?
0: ಭೂಮಿ ಒಡೆತನ ಇರುತ್ತೆ, ಆದರೆ ಯಾರಿಗೆ ಅರ್ಹತೆ ಇಲ್ಲ ಅಂತಂದರೆ ಕೆಲವರು ಶಕ್ತರಿರ್ತಾರೆ, ಅವರಿಗೆ ಬಂಡವಾಳ ಸಾಕಷ್ಟು ಇರುತ್ತೆ, ಅಂಥವ್ರನ್ನ ಇದರಲ್ಲಿ ಈ ಯೋಜನೆಯಿಂದ ಒಳಪಡಿಸಿದೆ. ಯಾರಿಗೆ ಹಣಕಾಸಿನ ಅಥವಾ ಬಂಡವಾಳದ ಕೊರತೆ ಇದೆಯೋ ಅಂಥವ್ರಿಗೆ ಮಾತ್ರ ಅವಕಾಶ ಮಾಡಿಕೊಟ್ಟಿದ್ದಾರೆ. ಪ್ರಮುಖವಾಗಿ ಈ ಒಂದು ಯೋಜನೆಯಲ್ಲಿ ಒಳಪಡದೇ ಇರತಕ್ಕಂತಹ ಭೂಮಿ ಒಡೆತನ ಹೊಂದಿರತಕ್ಕಂಥವ್ರು ಯಾರಪ್ಪ ಅಂದರೆ, ಭೂಮಿ ಹೊಂದಿರತಕ್ಕಂಥ ಸಂಘ ಮತ್ತು ಸಂಸ್ಥೆಗಳು ಇರ್ತವೆ, ಅಂಥವ್ರ ಹೆಸರಿಗೆ ಭೂಮಿ ಇತ್ತು ಅಂತಂದರೆ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ಸಾಧ್ಯತೆ ಇಲ್ಲ. ಅದೇ ರೀತಿ ಮಾಜಿ ಮತ್ತು ಹಾಲಿ ಸಂವಿಧಾನಕ ಹುದ್ದೆಗಳಲ್ಲಿ ಸದಸ್ಯರಾಗಿರ್ತಕ್ಕಂಥವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಅವರಿಗೆ ಅವಕಾಶ ಇರೋದಿಲ್ಲ. ಮತ್ತು ಕುಟುಂಬ ಸದಸ್ಯರು, ಮಾಜಿ ಮತ್ತು ಹಾಲಿ ಸಚಿವರು, ರಾಜ್ಯ ಸಚಿವರು ಇವರ್ಯಾರು ಕೂಡ ಈ ಒಂದು ಯೋಜನೆಯ ಫಲಾನುಭವಿ ಆಗಲಿಕ್ಕೆ ಬರೋದಿಲ್ಲ. ಅದೇ ರೀತಿ ಕುಟುಂಬ ಸದಸ್ಯರು ನಿವೃತ್ತ ಮತ್ತು ಹಾಲಿ ಸೇವೆಯಲ್ಲಿರೋ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವ್ಯವಸ್ಥೆ ಅಡಿಯಲ್ಲಿ ಅವರು ಕೆಲಸ ಮಾಡ್ತಾ ಇರತಕ್ಕಂಥವರಾಗಲಿ ಅಥವಾ ಕೆಲಸ ನಿವೃತ್ತಿ ಹೊಂದಿರತಕ್ಕಂಥವರು ಕೂಡ ಈ ಯೋಜನೆಯಲ್ಲಿ ಅವಕಾಶ ಇರೋದಿಲ್ಲ. ಮತ್ತು ಕುಟುಂಬ ಸದಸ್ಯರು 10,000ಕ್ಕಿಂತ ಹೆಚ್ಚಿನ ನಿವೃತ್ತಿ ಪಿಂಚಣಿಯನ್ನು ಪಡಿತಕ್ಕಂಥ ಯಾರೇ ಇದ್ದರೂ ಕೂಡ ಕೆಲವು ಈ ಔಟ್ಸೋರ್ಸಿಂಗಲ್ಲೇ ತಗೊಂತಾ ಇರ್ತಾರೆ ಹಣನ, 10,000ಕ್ಕಿಂತ ಹೆಚ್ಚು ಹಣನ ಪ್ರತಿ ತಿಂಗಳು ತಗೊಳ್ತಾ ಇರ್ತಕ್ಕಂಥವ್ರು ಕೂಡ ಈ ಯೋಜನೆಯಲ್ಲಿ ಒಳಪಡ್ತಕ್ಕಂಥದ್ದು ಸಾಧ್ಯ ಇಲ್ಲ. ಮತ್ತು ಅದೇ ರೀತಿ ಆದಾಯ ತೆರಿಗೆ ಪಾವತಿದಾರರು ಯಾರಿದ್ದಾರೋ ಅವ್ರು ಯಾರು ಕೂಡ ಈ ಯೋಜನೆಯಲ್ಲಿ ಅರ್ಜಿ ಹಾಕಿ ಈ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನು ಪಡಲಿಕ್ಕೆ ಸಾಧ್ಯ ಇಲ್ಲ.
1: ಏನು 4 ತಿಂಗಳಿಗೆ ಒಮ್ಮೆ 2,000 ರೂಪಾಯಿ ಸಹಾಯಧನ ದೊರಕುತ್ತೋ, ಇದು ನಿರಂತರವಾಗಿ ದೊರಕಬೇಕು ಅಂತ ಹೇಳಿದರೆ ಕೃಷಿಕರು ಏನು ಮಾಡಬೇಕು? ಯಾಕೆಂದರೆ ಅನೇಕರು ನಮಗೆ ಬಂದಿಲ್ಲ ಈ ಕಂತು ಅಂತ ಹೇಳುವಂಥದ್ದನ್ನು ಕೇಳಿದ್ದೇವೆ, ಯಾಕೆ ಆ ರೀತಿ ಆಗುತ್ತೆ?
0: ಈಗ ಆಲ್ರೆಡಿ ಕೇಂದ್ರ ಸರ್ಕಾರ ಸುಮಾರು 23 ಕಂತುಗಳಲ್ಲಿ ಈ ಹಣವನ್ನು ಫಲಾನುಭವಿಗೆ ವರ್ಷವಾರು ಮತ್ತು ಒಂದು ವರ್ಷದಲ್ಲಿ 3 ಕಂತುಗಳಲ್ಲಿ ಒಟ್ಟಾರೆ ಇಲ್ಲಿವರೆಗೂ 23 ಕಂತಿನಲ್ಲಿ ಹಣವನ್ನು ಕೊಡ್ತಕ್ಕಂಥದ್ದು ಮಾಡಿ ಬಂದಿದೆ. ಬಟ್ಟು ಇದರಲ್ಲಿ ಕೆಲವು ಫಲಾನುಭವಿಗಳು ಈ ಯೋಜನೆಯಿಂದ ಹಣ ಪಡಿಲಿಕ್ಕೆ ಸಾಧ್ಯತೆ ಆಗ್ತಾ ಇಲ್ಲ. ಕಾರಣ ಇಷ್ಟೇ, ಅವರು ಒಂದು ಪಟ್ಟು ಅರ್ಜಿ ಹಾಕಿ ಅದಕ್ಕೆ ಬೇಕಾದಂಥ ಪೂರಕ ದಾಖಲೆಗಳನ್ನು ಕೊಟ್ಟು ಅರ್ಹತೆ ಪಡೆದ ನಂತರ ಪ್ರತಿ 2 ವರ್ಷಕ್ಕೊಮ್ಮೆ ಅವರು ಈ KYC ಮಾಡಿಸ್ತಕ್ಕಂಥದ್ದು ಕಡ್ಡಾಯವಾಗಿದೆ. ಈ KYC ಮಾಡಿಸ್ತಕ್ಕಂಥದ್ದಕ್ಕೆ ಏನು ಅಂತ ಏನು ಹೆಚ್ಚು ಹೊರೆ ಆಗೋದಿಲ್ಲ. ರೈತರು, ನಮ್ಮ ಕೃಷಿ ಇಲಾಖೆ ರೈತ ಸಂಪರ್ಕ ಕೇಂದ್ರ ಆಗಲಿ ಅಥವಾ ಈ ಗ್ರಾಮವನ್ನು ಕರ್ನಾಟಕವನ್ನು ಅಲ್ಲಿ ಹೋಗಿ ನಮ್ಮ ರೈತರು ಈ KYCಯನ್ನು ಕಡ್ಡಾಯವಾಗಿ ಮಾಡಿಸ್ತಕ್ಕಂಥದ್ದನ್ನ ಮಾಡಿದರೆ ಇದು ಯಾವುದೇ ಥರದ ಅಡಚಣೆ ಇಲ್ಲದಲ್ಲೇ ಒಟ್ಟಾರೆ ವರ್ಷದಲ್ಲಿ 6,000 ಹಣ ರೈತರಿಗೆ ತಲುಪ್ತಕ್ಕಂಥದ್ದು ಆಗುತ್ತೆ.

0: ಆ ತರ ಈ ಕೆವೈಸಿ ಅನ್ನು ಮಾಡಿಕೊಳ್ಳುವ ಮೂಲಕ ನಿರಂತರವಾಗಿ
1: ಹಣವನ್ನು ಪಡಿಬಹುದಾಗಿದೆ
0: ಇದುವರೆಗೆ ಎಷ್ಟು ಹಣ ನೀಡಲಾಗಿದೆ ಸರ್?
1: ಈಗ 2019 ಇಲ್ಲಿ ತನಕ ನಮ್ಮ ರಾಜ್ಯಕ್ಕೆ ನಾವು ಹೇಳ್ತಕ್ಕಂಥದ್ದು ಮಾಡೋದಾದ್ರೆ ಒಟ್ಟು 20,246 crore ಹಣ ನಮ್ಮ ರಾಜ್ಯಕ್ಕೆ ಈ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ಪಾವತಿಯಾಗಿರ್ತಕ್ಕಂಥದ್ದಾಗಿದೆ. ಈ ಯೋಜನೆಯಲ್ಲಿ ಸುಮಾರು 431,35,513 ಜನ ರೈತರು ಈ ಯೋಜನೆಯಲ್ಲಿ ಒಂದು ಫಲವನ್ನು ಪಡ್ಕೊಂಡಿರ್ತಕ್ಕಂಥದ್ದಾಗಿದೆ. ನಮ್ಮ ರಾಜ್ಯಕ್ಕೆ ಎಷ್ಟು ಬಂದರೆ ನಮ್ಮ ಹಾಸನ ಜಿಲ್ಲೆಯಲ್ಲೂ ಕೂಡ ಅತ್ಯಂತ ಹೆಚ್ಚು ರೈತರು ಈ ಒಂದು ಯೋಜನೆಯಲ್ಲಿ ಪಾಲ್ಗೊಳ್ತಕ್ಕಂಥದ್ದಾಗಿದೆ. 2,07,831 ರೈತರು ಈ ಯೋಜನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಒಟ್ಟಾರೆಯಾಗಿ 41,57,00,000 ಹಣವನ್ನು ಈ ಯೋಜನೆಯಲ್ಲಿ ಪಡ್ಕೊಳ್ತಕ್ಕಂಥದ್ದು ನಮ್ಮ ರೈತರು ಮಾಡ್ತಕ್ಕಂಥದ್ದು ಮಾಡಿದ್ದಾರೆ. ಇದೇ ರೀತಿಯಾಗಿ 23ನೇ ಕಂತಿನಲ್ಲಿ ಕೂಡ ನಮ್ಮ ರಾಜ್ಯಕ್ಕೆ ಒಟ್ಟು 827 crore ಹಣ ಸಂದಾಯ ಆಗಿದೆ. 431,35,513 ಜನ ರೈತರಿಗೆ ಸಂದಾಯ ಆಗಿರ್ತಕ್ಕಂಥದ್ದಾಗಿದೆ. ನಿಜವಾಗಲೂ ಒಳ್ಳೆಯ ಕಾರ್ಯಕ್ರಮ. ರೈತರು ಈ ಒಂದು ಯೋಜನೆಯನ್ನು ಸದ್ಬಳಕೆ ಮಾಡ್ಕೋಬೇಕು ಮತ್ತು ನಿರಂತರವಾಗಿ ಯೋಜನೆಯಲ್ಲಿ ಇರಬೇಕು ಅಂತಂದರೆ ಅವ್ರು ಮಾಡಬೇಕಾಗಿರೋದಿಷ್ಟೇ ಈ ಕೆ ವೈ ಸಿನ ತಕ್ಷಣ ಈಗಲೂ ಕೂಡ ಮತ್ತೊಮ್ಮೆ ಈ ಕೆ ವೈ ಸಿ ಮಾಡಲಿಕ್ಕೆ ಎಲಿಜಿಬಿಲಿಟಿ ಎಲ್ಲ ರೈತರಿಗೂ ಕೂಡ ಬಂದಿದೆ. ಕೂಡಲೇ ನಮ್ಮ ರೈತರು ಈ ಕೆ ವೈ ಸಿನ ಹತ್ತಿರ ರೈತ ಸಂಪರ್ಕ ಕೇಂದ್ರ ಅಥವಾ ಹತ್ತಿರದ ಕಂಪ್ಯೂಟರ್ ಸೇವಾ ಕೇಂದ್ರಗಳಲ್ಲಿ ಹೋಗಿ ಮಾಡಿಸ್ತಕ್ಕಂಥದ್ದು ಮಾಡಿದರೆ ಮತ್ತೆ ಈ ಒಂದು ಯೋಜನೆಯ ಫಲಾನುಭವಿಯಾಗಿ ಮುಂದುವರಲಿಕ್ಕೆ ಸಾಧ್ಯತೆ ಇರುತ್ತೆ.
0: ಒಳ್ಳೆಯದು ಸರ್. ಇವತ್ತಿನ ಈ ಸಂಚಿಕೆಯಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಈ ಯೋಜನೆಯ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನು ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ. ಥ್ಯಾಂಕ್ ಯು. ಎಲ್ಲ ರೈತರು ಈ ಒಂದು ಯೋಜನೆಯ ಸದ್ಬಳಕೆಯನ್ನು ಮಾಡಿಕೊಳ್ಳಿ ಅಂತೇಳಿ ಮತ್ತೊಮ್ಮೆ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು.
2: ಇದುವರೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಮಾಲಿಕೆಯಲ್ಲಿ ಪಿಎಂ ಕಿಸಾನ್ ಮಾನ್ಧನ್ ಯೋಜನೆ ಈ ಕುರಿತಂತೆ ಹಾಸನ ಜಿಲ್ಲೆ ಸಕಲೇಶಪುರದ ಕೃಷಿ ಇಲಾಖೆಯ ಉಪ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಬಿಎನ್ ಪ್ರಭಾಕರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಆಕಾಶವಾಣಿ ಹಾಸನ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಬಿತ್ತರವಾಯಿತು.
3: ಕೇಳುಗರೆ, ಇದೇ ಶುಕ್ರವಾರ September 25 ಸಾಯಂಕಾಲ 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ವಿಷಯ ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ ಕೆಂಪೇಗೌಡ ಹೆಚ್ ಮತ್ತು ಸಹಾಯಕ ಕೃಷಿ ನಿರ್ದೇಶಕರಾದ ಶ್ರೀ ರಾಮೇಗೌಡ ಅವರು. ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2237-0477 ಅಥವಾ 2237-0488 ಎಸ್ಟಿಡಿ ಕೋಡ್ ಸಂಖ್ಯೆ 080. ಕೇಳಿ, ಇದೇ ಶುಕ್ರವಾರ September 25 6:50 ಹಲೋ ಕಿರಂಗ ರಾಜ್ಯವ್ಯಾಪಿ ಪ್ರಸಾರವಾಗುವ ನೇರ ಫೋನ್ ಇನ್ ಕಾರ್ಯಕ್ರಮವನ್ನ ಆಕಾಶವಾಣಿ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
4: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಸೇವೆಯನ್ನು ಮಾರ್ಗದರ್ಶಿ ತತ್ವವಾಗಿರಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಶೀಘ್ರ ಸುಧಾರಣೆಗೆ G4 ರಾಷ್ಟ್ರಗಳ ವಿದೇಶಾಂಗ ಸಚಿವರ ಆಗ್ರಹ. ಭಾರತದ ನೌಕಾಯಾನ ವಲಯ ರಾಷ್ಟ್ರೀಯ ಅಭಿವೃದ್ಧಿಯ ಆಧಾರ ಸ್ತಂಭ, ಕೇಂದ್ರ ಸಚಿವ ಸರ್ಬಾನಂದ ಸೋನೋವಾಲ್. 2032 UCI ರಸ್ತೆ ಸೈಕ್ಲಿಂಗ್ ವಿಶ್ವ ಚಾಂಪಿಯನ್ಶಿಪ್, ಇದೇ ಮೊದಲ ಬಾರಿಗೆ ಭಾರತ ಆತಿಥ್ಯ. ಹಾಗೂ ಏಷ್ಯನ್ ಗೇಮ್ಸ್ ಕಬಡ್ಡಿ ಸ್ಪರ್ಧೆ ಸೆಮಿಫೈನಲ್ ಪ್ರವೇಶಿಸಿದ ಹಾಲಿ ಚಾಂಪಿಯನ್ ಭಾರತ ತಂಡ. ಮುಖ್ಯ ಉದ್ದೇಶವಾಗಿ ರಾಜಕೀಯದಲ್ಲಿಯೂ ಉನ್ನತ ಸ್ಥಾನಕ್ಕೆ ತಲುಪಿದಾಗ ಸೇವೆಯೇ ಮಾರ್ಗದರ್ಶಕ ತತ್ವವಾಗಿರಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ವಡ್ನಗರದಿಂದ ವಾರಣಾಸಿಗೆ ಯಾತ್ರೆ ಕೈಗೊಂಡಿರುವ ಸೇವಾ ಯಾತ್ರಿಗಳೊಂದಿಗೆ ಇಂದು ವರ್ಚುಯಲ್ ಮೂಲಕ ಸಂವಾದ ನಡೆಸಿದರು. ಈ ವೇಳೆ ಅವರು ಸೇವೆಯೇ ಪರಮ ಕರ್ತವ್ಯ ಎಂಬ ತತ್ವ ಸದಾ ಮಾರ್ಗದರ್ಶಕವಾಗಿರಬೇಕೆಂದು ಅವರು ಹೇಳಿದರು. ಸಂವಾದದ ಯಾತ್ರೆಯ ಅಂಗವಾಗಿ ಸಸಿ ನೆಡುವುದು ಹಾಗೂ ಸ್ವಚ್ಛತಾ ಕಾರ್ಯಗಳನ್ನು ಕೈಗೊಂಡಿರುವುದಾಗಿ ತಿಳಿಸಿದರು. ಯಾತ್ರೆಯ ಸಂದರ್ಭದಲ್ಲಿ ಜನರನ್ನು ಭೇಟಿ ಮಾಡಿ ವಿವಿಧ ಸರ್ಕಾರಿ ಯೋಜನೆಗಳಿಂದ ದೊರೆಯುತ್ತಿರುವ ಪ್ರಯೋಜನಗಳ ಕುರಿತು ಅವರಿಂದ ಸಕಾರಾತ್ಮಕ ಪ್ರತಿಕ್ರಿಯೆಗಳನ್ನು ಪಡೆದಿರುವುದಾಗಿಯೂ ಸೇವಾ ಯಾತ್ರಿಗಳು ಪ್ರಧಾನಿಯವರಿಗೆ ಮಾಹಿತಿ ನೀಡಿದರು. ಭಾರತ, ಬ್ರೆಜಿಲ್, ಜರ್ಮನಿ ಮತ್ತು ಜಪಾನ್ ಒಳಗೊಂಡ G4 ದೇಶಗಳ ವಿದೇಶಾಂಗ ಸಚಿವ

0: ಅವರು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಶೀಘ್ರ ಸುಧಾರಣೆ ಕೈಗೊಳ್ಳುವಂತೆ ಕರೆ ನೀಡಿದ್ದಾರೆ. ಭದ್ರತಾ ಮಂಡಳಿಯ ಖಾಯಂ ಹಾಗೂ ಖಾಯಂ ಅಲ್ಲದ ಎರಡೂ ವರ್ಗಗಳಲ್ಲಿ ಸದಸ್ಯತ್ವ ವಿಸ್ತರಣೆ ಸುಧಾರಣೆಯ ಪ್ರಮುಖ ಅಂಶವಾಗಿದೆ ಎಂದು ಜಂಟಿ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ನ್ಯೂಯಾರ್ಕ್ನಲ್ಲಿ ನಡೆದ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 81ನೇ ಅಧಿವೇಶನದ ಸಂದರ್ಭದಲ್ಲಿ ಆಫ್ರಿಕಾ, ಏಷ್ಯಾ ಪೆಸಿಫಿಕ್, ಲ್ಯಾಟಿನ್ ಅಮೆರಿಕ ಮತ್ತು ಕೆರಿಬಿಯನ್ ಸೇರಿದಂತೆ ಕಡಿಮೆ ಪ್ರತಿನಿಧಿತ ಪ್ರದೇಶಗಳಿಗೆ ಹೆಚ್ಚಿನ ಪ್ರಾತಿನಿಧ್ಯ ನೀಡುವ ಅಗತ್ಯವಿದೆ ಎಂದರು. ಭದ್ರತಾ ಮಂಡಳಿ ಸುಧಾರಣೆಗೆ ಸಂಬಂಧಿಸಿದ ಅಂತರ್ ಸರ್ಕಾರಿ ಮಾತುಕತೆಗಳಲ್ಲಿ ಸ್ಪಷ್ಟ ಪ್ರಗತಿ ಕಾಣದಿರುವ ಬಗ್ಗೆ G4 ಕಳವಳ ವ್ಯಕ್ತಪಡಿಸಿದೆ. ನ್ಯೂಯಾರ್ಕ್ನಲ್ಲಿ ನಿನ್ನೆ ವಿಶ್ವಸಂಸ್ಥೆಯ 81ನೇ ಸಾಮಾನ್ಯ ಸಭೆಯ ಅಧಿವೇಶನದ ಹಿನ್ನೆಲೆಯಲ್ಲಿ ಭಾರತ ಪೆಸಿಫಿಕ್ ದ್ವೀಪ ರಾಷ್ಟ್ರಗಳ ಸಹಕಾರ ವೇದಿಕೆಯಾದ FIPIC ವಿದೇಶಾಂಗ ಸಚಿವರ ಸಭೆಯ ಅಧ್ಯಕ್ಷತೆಯನ್ನು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ.ಎಸ್.ಜೈಶಂಕರ್ ವಹಿಸಿದ್ದರು. ಸಭೆಯಲ್ಲಿ ಪ್ರಾದೇಶಿಕ ಹಾಗೂ ಬಹುಪಕ್ಷೀಯ ವೇದಿಕೆಗಳಲ್ಲಿ FIPIC ಸಹಭಾಗಿತ್ವ ಮತ್ತು ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಬದ್ದತೆಯನ್ನು ಪುನರುಚ್ಚರಿಸಲಾಯಿತು. FIPIC ಚೌಕಟ್ಟಿನಡಿ ನಡೆದ ಎರಡನೇ ವಿದೇಶಾಂಗ ಸಚಿವರ ಸಭೆ ಇದಾಗಿದೆ. ಭಾರತದ ನೌಕಾಯಾನ ವಲಯ ರಾಷ್ಟೀಯ ಅಭಿವೃದ್ಧಿ ಮತ್ತು ಆರ್ಥಿಕ ಪ್ರಗತಿಯ ಬಲವಾದ ಆಧಾರಸ್ತಂಭವಾಗಿದೆ ಎಂದು ಕೇಂದ್ರ ಬಂದರು, ಹಡಗು ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ ಸೋನೋವಾಲ್ ಹೇಳಿದ್ದಾರೆ. ಇಂದು ಆಚರಿಸಲಾಗುತ್ತಿರುವ ವಿಶ್ವ ನೌಕಾಯಾನ ದಿನದ ಅಂಗವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಸಚಿವರು, ಮೂಲಸೌಕರ್ಯ ಆಧುನೀಕರಣ, ನೀತಿ ಸುಧಾರಣೆಗಳು ಹಾಗೂ ನಾವಿಕರ ಕಲ್ಯಾಣಕ್ಕೆ ಆದ್ಯತೆ ನೀಡುವ ಮೂಲಕ ನೌಕಾಯಾನ ಕ್ಷೇತ್ರವನ್ನು ಬಲಪಡಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಜಾಗತಿಕ ವ್ಯಾಪಾರ ಮತ್ತು ಆರ್ಥಿಕತೆಗೆ ನೌಕಾಯಾನ ಕ್ಷೇತ್ರದಲ್ಲಿ ಶ್ರಮಿಸುವ ಸಿಬ್ಬಂದಿ ಹಾಗೂ ನಾವಿಕರ ಕೊಡುಗೆಯನ್ನು ಸ್ಮರಿಸುವ ಸಲುವಾಗಿ ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳ ಕೊನೆಯ ಗುರುವಾರದಂದು ವಿಶ್ವ ನೌಕಾಯಾನ ದಿನವನ್ನು ಆಚರಿಸಲಾಗುತ್ತಿದೆ. ಈ ವರ್ಷ ನೀತಿಯಿಂದ ಅನುಷ್ಠಾನಕ್ಕೆ ನೌಕಾಯಾನ ಶ್ರೇಷ್ಠತೆಯತ್ತ ಎಂಬ ಧ್ಯೇಯವಾಕ್ಯದೊಂದಿಗೆ ಈ ದಿನವನ್ನು ಆಚರಿಸಲಾಗುತ್ತಿದ್ದು, ಯೋಜನೆಗಳನ್ನು ಯಶಸ್ವಿಯಾಗಿ ಕಾರ್ಯರೂಪಕ್ಕೆ ತರುವುದಕ್ಕೆ ಆದ್ಯತೆ ನೀಡಲಾಗಿದೆ. ಜಾಗತಿಕ ವ್ಯಾಪಾರದ 80%ಕ್ಕೂ ಹೆಚ್ಚು ಸರಕು ಸಾಗಣೆ ಹಡಗುಗಳ ಮೂಲಕವೇ ನಡೆಯುತ್ತಿದ್ದು, ಸುರಕ್ಷಿತ ಹಾಗೂ ಪರಿಸರ ಸ್ನೇಹಿ ನೌಕಾಯಾನಕ್ಕೆ ಅಂತಾರಾಷ್ಟೀಯ ಮಾನದಂಡಗಳನ್ನು ಪಾಲಿಸುವುದು ಅತ್ಯಂತ ಅಗತ್ಯವಾಗಿದೆ. ಇದೇ 27ರ ಭಾನುವಾರದಂದು ಎಲ್ಲಾ ಸಾರ್ವಜನಿಕ ವಲಯದ ಬ್ಯಾಂಕ್ಗಳು ಹಾಗೂ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ಕಾರ್ಯನಿರ್ವಹಿಸಲಿವೆ ಎಂದು ಹಣಕಾಸು ಸಚಿವಾಲಯ ತಿಳಿಸಿದೆ. ಬ್ಯಾಂಕ್ ಒಕ್ಕೂಟಗಳ ಸಂಯುಕ್ತ ವೇದಿಕೆ UFBU ಇದೇ 28ರಿಂದ 30ರವರೆಗೆ ದೇಶವ್ಯಾಪಿ 3 ದಿನಗಳ ಮುಷ್ಕರಕ್ಕೆ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ. ಬ್ಯಾಂಕ್ ಶಾಖೆಗಳು, ಕಚೇರಿಗಳು, ಎಟಿಎಂ ಸಂಪರ್ಕಿತ ಶಾಖೆಗಳು ಮತ್ತು ಕರೆನ್ಸಿ ಚೆಸ್ಟ್ಗಳು ಭಾನುವಾರ ಸಂಪೂರ್ಣವಾಗಿ ಕಾರ್ಯನಿರ್ವಹಿಸಲಿವೆ. ಪ್ರಸ್ತಾವಿತ ಮುಷ್ಕರವನ್ನು ಮುಂದೂಡುವಂತೆ ಸರ್ಕಾರ ಮತ್ತು ಬ್ಯಾಂಕ್ ಆಡಳಿತ ಮಂಡಳಿಗಳು ಕಾರ್ಮಿಕ ಸಂಘಟನೆಗಳಿಗೆ ಮನವಿ ಮಾಡಿದ್ದು, ಅಗತ್ಯ ಬ್ಯಾಂಕಿಂಗ್ ಸೇವೆಗಳು ನಿರಂತರವಾಗಿ ಲಭ್ಯವಾಗುವಂತೆ ಕ್ರಮ ಕೈಗೊಳ್ಳಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಭಾರತದ ಸೌರಕ್ರಾಂತಿ ಕುರಿತು ಒಂದು ನೋಟ ಇಲ್ಲಿದೆ.
3: ಭಾರತದ ಸೌರಶಕ್ತಿ ಕ್ಷೇತ್ರದಲ್ಲಿ ಅಭೂತಪೂರ್ವ ಕ್ರಾಂತಿ ಸಂಭವಿಸಿದ್ದು, ದೇಶದ ಒಟ್ಟು ಸ್ಥಾಪಿತ ಸೌರವಿದ್ಯುತ್ ಸಾಮರ್ಥ್ಯ ಹೊಸ ಮೈಲುಗಲ್ಲನ್ನು ತಲುಪಿದೆ. ಪ್ರಧಾನಿ ನರೇಂದ್ರ ಮೋದಿ ಗುಜರಾತ್ ಮುಖ್ಯಮಂತ್ರಿಯಾಗಿದ್ದಾಗ ಪ್ರತ್ಯೇಕ ಸೌರ ನೀತಿಯನ್ನು ಜಾರಿಗೆ ತರುವ ಮೂಲಕ ಆರಂಭಗೊಂಡ ಈ ಪಯಣ ಇಂದು ಜಾಗತಿಕ ಮಟ್ಟದಲ್ಲಿ ಭಾರತವನ್ನು ನವೀಕರಿಸಬಹುದಾದ ಇಂಧನ ವಲಯದ ಪ್ರಮುಖ ಶಕ್ತಿಯಾಗಿ ಹೊರಹೊಮ್ಮಿಸಿದೆ. 2014ರಲ್ಲಿ ಕೇವಲ 2.8 GW ಭಾರತದ ಸೌರವಿದ್ಯುತ್ ಉತ್ಪಾದನಾ ಸಾಮರ್ಥ್ಯವು 2026ರ ವೇಳೆಗೆ ಬೃಹತ್ ಪ್ರಮಾಣದಲ್ಲಿ ಏರಿಕೆಯಾಗಿದ್ದು ಸುಮಾರು 165 GW ತಲುಪಿದೆ. ಸರ್ಕಾರದ ಮಹತ್ವಾಕಾಂಕ್ಷಿ ಪ್ರಧಾನಮಂತ್ರಿ ಸೂರ್ಯ ಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿ ಆಗಸ್ಟ್ 2020

0: ವೇಳೆಗೆ 50 ಲಕ್ಷಕ್ಕೂ ಹೆಚ್ಚು ಮನೆಗಳಿಗೆ ಸೌರ ಸಂಪರ್ಕ ಕಲ್ಪಿಸಲಾಗಿದ್ದು 14.8 ಗಿಗಾವ್ಯಾಟ್ ಮೇಲ್ಛಾವಣಿ ಸೌರ ವಿದ್ಯುತ್ ಉತ್ಪಾದಿಸಲಾಗುತ್ತಿದೆ. ಇದರಿಂದಾಗಿ ಸುಮಾರು 19 ಲಕ್ಷ ಕುಟುಂಬಗಳು ಶೂನ್ಯ ವಿದ್ಯುತ್ ಬಿಲ್ ಪಡೆಯುತ್ತಿವೆ. ಪಿಎಂ ಕುಸುಮ್ ಯೋಜನೆಯ ಮೂಲಕ ರೈತರ ನೀರಾವರಿ ಪಂಪ್ಸೆಟ್ಗಳಿಗೆ ಸೌರಶಕ್ತಿ ಅಳವಡಿಸಿ ಡೀಸೆಲ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲಾಗುತ್ತಿದೆ. ಉತ್ಪಾದನೆ, ಅನುಸ್ಥಾಪನೆ ಹಾಗೂ ನಿರ್ವಹಣೆ ಸೇರಿದಂತೆ ಈ ಇಡೀ ಸೌರಶಕ್ತಿ ವ್ಯವಸ್ಥೆಯು ದೇಶದಲ್ಲಿ ಸುಮಾರು 17 ಲಕ್ಷ ಹೊಸ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವ ಮೂಲಕ ಸ್ವಾವಲಂಬಿ ಭಾರತ ನಿರ್ಮಾಣಕ್ಕೆ ಬಲ ನೀಡಿದೆ.
1: ಕ್ರೀಡಾ ಲೋಕದ ಪ್ರತಿಷ್ಠಿತ ಯುಸಿಐ ರಸ್ತೆ ಸೈಕ್ಲಿಂಗ್ ವಿಶ್ವ ಚಾಂಪಿಯನ್ಶಿಪ್ 2032 ಪಂದ್ಯಾವಳಿಯ ಆತಿಥ್ಯವನ್ನು ಭಾರತದ ಪುಣೆ ನಗರ ಪಡೆದುಕೊಂಡಿದೆ. ಕೆನಡಾದ ಮಾಂಟ್ರಿಯಲ್ನಲ್ಲಿ ನಡೆದ ಯುಸಿಐ ಕಾಂಗ್ರೆಸ್ ಸಭೆಯಲ್ಲಿ ಈ ಐತಿಹಾಸಿಕ ತೀರ್ಮಾನವನ್ನು ಪ್ರಕಟಿಸಲಾಗಿದ್ದು, ಈ ಮೂಲಕ ಸೈಕ್ಲಿಂಗ್ ವಿಭಾಗದ ಈ ಜಾಗತಿಕ ಸರಣಿಯು ಭಾರತದಲ್ಲಿ ಆಯೋಜನೆಗೊಳ್ಳುತ್ತಿರುವುದು ಇದೇ ಮೊದಲ ಬಾರಿಯಾಗಿದೆ. ಮಹಾರಾಷ್ಟ ಸರ್ಕಾರ, ಭಾರತೀಯ ಸೈಕ್ಲಿಂಗ್ ಒಕ್ಕೂಟ ಹಾಗೂ ಕೇಂದ್ರ ಸರ್ಕಾರದ ಜಂಟಿ ಸಹಯೋಗದೊಂದಿಗೆ ಈ ಬಿಡ್ ಸಲ್ಲಿಸಲಾಗಿತ್ತು. ಜಪಾನ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ನ 5ನೇ ದಿನವಾದ ಇಂದು ಕಬಡ್ಡಿ ಸ್ಪರ್ಧೆಯಲ್ಲಿ ಹಾಲಿ ಚಾಂಪಿಯನ್ ಭಾರತ ತಂಡ ಸೆಮಿಫೈನಲ್ ಪ್ರವೇಶಿಸಿದೆ. ಇಂದು ನಡೆದ ಎ ಗುಂಪಿನ ಅಂತಿಮ ಪಂದ್ಯದಲ್ಲಿ ಚೀನಾ ತೈಪೆ ವಿರುದ್ದ 32-21 ಅಂಕಗಳ ಅಂತರದಲ್ಲಿ ಭಾರತ ಗೆಲುವು ದಾಖಲಿಸಿದೆ. ಇದು ಗುಂಪು ಹಂತದಲ್ಲಿ ಭಾರತಕ್ಕೆ ಸತತ 4ನೇ ಗೆಲುವಾಗಿದೆ. ಈ ನಡುವೆ ಭಾರತದ ಮಹಿಳಾ ತಂಡ ಇರಾನ್ ತಂಡವನ್ನು ಗುಂಪು ಹಂತದಲ್ಲಿ 37-23 ಅಂಕಗಳ ಅಂತರದಲ್ಲಿ ಮಣಿಸಿದೆ. ಇದಕ್ಕೂ ಮುನ್ನ ಮಹಿಳಾ 60 ಕೆಜಿ ವುಶು ಸಾಂಡಾ ವಿಭಾಗದ ಫೈನಲ್ ಪಂದ್ಯದಲ್ಲಿ ಭಾರತದ ರೋಷಿಬಿನಾ ದೇವಿ ನಾವೋರೆಮ್ ಚೀನಾದ ಝಾಂಗ್ ಕ್ಸಿಯಾ ವುಯು ವಿರುದ್ಧ 0-2 ಅಂತರದಿಂದ ಪರಾಭವಗೊಂಡು ಬೆಳ್ಳಿ ಪದಕ ಪಡೆದರು. ಇದು ಏಷ್ಯನ್ ಗೇಮ್ಸ್ ಇತಿಹಾಸದಲ್ಲಿ ರೋಷಿಬಿನಾ ಅವರಿಗೆ ಲಭಿಸುತ್ತಿರುವ ಸತತ 3ನೇ ಪದಕವಾಗಿದೆ. ಇನ್ನೊಂದೆಡೆ ರೋಮಿಂಗ್ ಸ್ಪರ್ಧೆಯ ಪುರುಷರ ಡಬಲ್ ಸ್ಕಲ್ಸ್ ವಿಭಾಗದಲ್ಲಿ ಭಾರತದ ಸತ್ನಾಮ್ ಸಿಂಗ್ ಮತ್ತು ಸಲ್ಮಾನ್ ಖಾನ್ ಜೋಡಿ ಅತ್ಯುತ್ತಮ ಪ್ರದರ್ಶನ ನೀಡಿ ಕಂಚು ಪದಕವನ್ನು ತನ್ನದಾಗಿಸಿಕೊಂಡಿತು. ಪದಕ ವಿಜೇತ ಕ್ರೀಡಾಪಟುಗಳಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಅಭಿನಂದನೆ ಸಲ್ಲಿಸಿದ್ದು ಅವರ ಮುಂದಿನ ಕ್ರೀಡಾಪಯಣಕ್ಕೆ ಶುಭ ಹಾರೈಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದೇ ಭಾನುವಾರ 27ರಂದು ಬೆಳಗ್ಗೆ 11 ಗಂಟೆಗೆ ಆಕಾಶವಾಣಿಯಲ್ಲಿ ಪ್ರಸಾರವಾಗಲಿರುವ ಮಾಸಿಕ ರೇಡಿಯೋ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಸಮಸ್ತ ಭಾರತೀಯರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ ಕಾರ್ಯಕ್ರಮದ 138ನೇ ಸಂಚಿಕೆಯಾಗಿದ್ದು, ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ಜಾಲಗಳಲ್ಲಿ, ಆಕಾಶವಾಣಿ ಸುದ್ದಿ ಜಾಲತಾಣ ಹಾಗೂ ನ್ಯೂಸ್ ಆನ್ ಏರ್ ಆಪ್ ಮೊಬೈಲ್ನಲ್ಲೂ ಪ್ರಸಾರವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೇವೆಯನ್ನು ಮಾರ್ಗದರ್ಶಿ ತತ್ವವಾಗಿರಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಶೀಘ್ರ ಸುಧಾರಣೆಗೆ ಜಿ4 ರಾಷ್ಟ್ರಗಳ ವಿದೇಶಾಂಗ ಸಚಿವರ ಆಗ್ರಹ. ಭಾರತದ ನೌಕಾಯಾನ ವಲಯ ರಾಷ್ಟೀಯ ಅಭಿವೃದ್ಧಿಯ ಆಧಾರ ಸ್ತಂಭ, ಕೇಂದ್ರ ಸಚಿವ ಸರ್ಬಾನಂದ ಸೋನೋವಾಲ್. 2032ರ ಯುಸಿಐ ರಸ್ತೆ ಸೈಕ್ಲಿಂಗ್ ವಿಶ್ವ ಚಾಂಪಿಯನ್ಶಿಪ್ ಇದೇ ಮೊದಲ ಬಾರಿಗೆ ಭಾರತ ಆತಿಥ್ಯ. ಹಾಗೂ ಏಷ್ಯನ್ ಗೇಮ್ಸ್ ಕಬಡ್ಡಿ ಸ್ಪರ್ಧೆ ಸೆಮಿಫೈನಲ್ ಪ್ರವೇಶಿಸಿದ ಹಾಲಿ ಚಾಂಪಿಯನ್ ಭಾರತ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
2: ಇದು ಆಕಾಶವಾಣಿ ಬೆಂಗಳೂರು. 499.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಚಿತ್ರಗೀತೆಗಳು ಇದೀಗ

ರಾಜ್ಯದ ವಿದ್ಯುತ್ ಬೇಡಿಕೆ, ಗ್ರಾಹಕರ ಹಿತ ರಕ್ಷಿಸುವಂತೆ ಇಂಧನ ಇಲಾಖೆಗೆ ಸರ್ಕಾರ ಸೂಚನೆ. ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರು ರಾಜೀನಾಮೆ ನೀಡುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಗ್ರಹ. ಹಾಗೂ ಅಕ್ಟೋಬರ್ 29ರಿಂದ ನವೆಂಬರ್ 11ರವರೆಗೆ ಹಾಸನಾಂಬ ಜಾತ್ರಾ ಮಹೋತ್ಸವ, ಹಾಸನ ಜಿಲ್ಲಾಡಳಿತ ಮಾಹಿತಿ. ಕಾಂಗ್ರೆಸ್ ಶಾಸಕ ಯಶವಂತರಾಯಗೌಡ ಪಾಟೀಲ್ ಒತ್ತಡಕ್ಕೆ ಮಣಿದ ರಾಜ್ಯ ಸರ್ಕಾರ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕನ್ನು ಬರಪೀಡಿತ ಪಟ್ಟಿಗೆ ಸೇರಿಸಿದೆ. ಈ ಕುರಿತು ಅಧಿಕೃತ ಅಧಿಸೂಚನೆಯನ್ನು ಹೊರಡಿಸಿದೆ. ಹೊಸ ಪಟ್ಟಿಯಲ್ಲಿ ಇಂಡಿ, ಔರಾದ್, ಗೋಕಾಕ್, ರಾಮದುರ್ಗ, ಸವದತ್ತಿ, ಕಾಗವಾಡ, ಚಡಚಣ, ಕಲಘಟಕಿ, ಕುಂದಗೋಡ ಮತ್ತು ಅಣ್ಣಾವರ ಸೇರಿದಂತೆ ಒಟ್ಟು 29 ತಾಲೂಕುಗಳು ಬರಪೀಡಿತ ಪಟ್ಟಿಗೆ ಸೇರ್ಪಡೆಗೊಂಡಿದೆ. 2020ರಲ್ಲಿ ಕೇಂದ್ರ ಸರ್ಕಾರ ರೂಪಿಸಿದ ಬರ ಘೋಷಣಾ ಮಾರ್ಗಸೂಚಿಗಳ ಅಡಿಯಲ್ಲಿ 4 ಹಂತಗಳಲ್ಲಿ 188 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಲಾಗಿದೆ. ವಿಧಾನಸಭೆ ಅಧಿವೇಶನದ 4ನೇ ದಿನವಾದ ಇಂದು ಕೆಳಮನೆಯಲ್ಲಿ ಬರ ಕುರಿತಂತೆ ಚರ್ಚೆ ನಡೆಯುತ್ತಿದೆ. ಬರದ ಮೇಲಿನ ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡಿದ ಸದಸ್ಯ ಬಸವರಾಜು, ಬರಪೀಡಿತ ತಾಲೂಕುಗಳಿಗೆ ಕೂಡಲೇ ಪರಿಹಾರ ಹಣ ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಕಾಂಗ್ರೆಸ್ ಸದಸ್ಯ ಕೋನರೆಡ್ಡಿ ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡಿ, ರಾಜ್ಯದಲ್ಲಿ 150 ವರ್ಷಗಳ ಬಳಿಕ ಇದೇ ಮೊದಲ ಬಾರಿಗೆ ಭೀಕರ ಬರಪರಿಸ್ಥಿತಿ ಎದುರಾಗಿದೆ. ಉತ್ತರ ಒಳನಾಡು, ದಕ್ಷಿಣ ಒಳನಾಡು, ಕರಾವಳಿ, ಮಲೆನಾಡು ಪ್ರದೇಶಗಳು ಮಳೆಯಿಲ್ಲದೆ ತತ್ತರಿಸಿ ಹೋಗಿವೆ ಎಂದು ಬರಪರಿಸ್ಥಿತಿಯ ಕರಾಳತೆಯ ಮೇಲೆ ಬೆಳಕು ಚೆಲ್ಲಿದರು. ಕೇಂದ್ರ ಸರ್ಕಾರ ಬರಪೀಡಿತ ಪ್ರದೇಶಗಳ ಘೋಷಣೆಯ ಮಾನದಂಡ ಬದಲಾಯಿಸುವ ಅಗತ್ಯವಿದೆ ಎಂದು ತಿಳಿಸಿದರು. ರಾಜ್ಯದ 31 ಜಿಲ್ಲೆಗಳಲ್ಲಿ 2 ಜಿಲ್ಲೆ ಹೊರತುಪಡಿಸಿ ಈಗ 29 ಜಿಲ್ಲೆಗಳು ಬರಪೀಡಿತವಾಗಿವೆ ಎಂದು ಸದನದ ಗಮನ ಸೆಳೆದರು. ಬಿಜೆಪಿ ಸದಸ್ಯ ಸುನೀಲ್ ಕುಮಾರ್ ಮಾತನಾಡಿ, ರಾಜ್ಯ ಸರ್ಕಾರ ಪೂರ್ವ ತಯಾರಿ ನಡೆಸದೇ ಇರುವುದರಿಂದ ಪರಿಸ್ಥಿತಿ ಗಂಭೀರವಾಗಿದೆ ಎಂದು ಆರೋಪಿಸಿದರು. ವಿಬಿಜಿರಾಮ್ಜಿ ಯೋಜನೆ ಬಳಸಿಕೊಳ್ಳುವ ಮೂಲಕ ಬರಪೀಡಿತ ಪ್ರದೇಶದಿಂದ ಜನರು ಗುಳೆ ಹೋಗುವುದನ್ನು ತಡೆಯಬಹುದಾಗಿತ್ತು ಎಂದು ಸರ್ಕಾರದ ಗಮನ ಸೆಳೆದರು.

0: ವೇಳೆ ಮಧ್ಯಪ್ರವೇಶಿಸಿ ಮಾತನಾಡಿದ ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ್ ಖಂಡ್ರೆ, 1,60,00,000 ಮಾನವ ದಿನ ಉದ್ಯೋಗ ಸೃಜನೆ ಮಾಡಲಾಗಿದೆ. ಕೃಷಿ ಹೊಂಡ, ಕೆರೆ ನಿರ್ಮಾಣ, ರಸ್ತೆ ಸೇರಿದಂತೆ 300 ಕಾಮಗಾರಿಗಳನ್ನು ಗುರುತಿಸಲಾಗಿದೆ ಎಂದು ಸದನಕ್ಕೆ ಮಾಹಿತಿ ನೀಡಿದರು. ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿನ ಅಕ್ರಮ ನೇಮಕಾತಿ ಪ್ರಕರಣವನ್ನು ಸಿಬಿಐ ತನಿಖೆಗೆ ಒಳಪಡಿಸಬೇಕು ಎಂದು ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಒತ್ತಾಯಿಸಿದ್ದಾರೆ. ಮೇಲ್ಮನೆಯಲ್ಲಿಂದು ರಾಜ್ಯದ ಬರ ಪರಿಸ್ಥಿತಿ ಬಗ್ಗೆ ಚರ್ಚೆ ನಡೆಸಲು ಸಭಾಪತಿ ಸಲೀಂ ಅಹಮದ್ ಕಾಂಗ್ರೆಸ್ ಸದಸ್ಯ ರವಿ ಅವರಿಗೆ ಅವಕಾಶ ನೀಡಿದ ವೇಳೆ ಮಧ್ಯಪ್ರವೇಶಿಸಿದ ಛಲವಾದಿ ನಾರಾಯಣಸ್ವಾಮಿ, ಕೆಪಿಎಸ್ಸಿ ಅಕ್ರಮದ ಬಗ್ಗೆ ಚರ್ಚೆ ನಡೆಸಲು ನಿಲುವಳಿ ಸೂಚನೆ ಮಂಡನೆ ಮಾಡಲು ಅವಕಾಶ ಮಾಡಿಕೊಡುವಂತೆ ಆಗ್ರಹಿಸಿದರು. ಈ ವೇಳೆ ಸಭಾಪತಿ ಸಲೀಂ ಅಹಮದ್ ಮಧ್ಯಪ್ರವೇಶಿಸಿ ಪ್ರಸ್ತುತ ಬರಗಾಲ ಕುರಿತಂತೆ ಚರ್ಚೆ ನಡೆಸಬೇಕಿದೆ, ಅದಕ್ಕೆ ಮುಖ್ಯಮಂತ್ರಿಗಳು ಉತ್ತರವನ್ನೂ ನೀಡಬೇಕಿದೆ, ಬಳಿಕ ಈ ವಿಷಯ ಚರ್ಚೆಗೆ ಎತ್ತಿಕೊಳ್ಳುವ ಭರವಸೆ ನೀಡಿದರು. ರಾಜ್ಯದಲ್ಲಿ 200 ಹೆಚ್ಚು ತಾಲೂಕುಗಳು ಬರ ಪರಿಸ್ಥಿತಿ ಎದುರಿಸುತ್ತಿದ್ದು, ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಬರ ಪರಿಹಾರ ನಿಧಿ ಬಿಡುಗಡೆ ಮಾಡಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಒತ್ತಾಯಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಸಂಬಂಧ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಿ ಮನವಿ ಸಲ್ಲಿಸಲು ನವದೆಹಲಿಗೆ ತೆರಳುವುದಾಗಿ ತಿಳಿಸಿದ್ದಾರೆ. ಪ್ರಧಾನಿ ಬಳಿಗೆ ಸರ್ವಪಕ್ಷ ನಿಯೋಗವನ್ನು ಕೊಂಡೊಯ್ಯುವುದಾಗಿ ಸ್ಪಷ್ಟಪಡಿಸಿದ್ದಾರೆ.
1: ಖಂಡಿತ ಸರ್ವಪಕ್ಷ ನಿಯೋಗ ಹೋಗ್ತದೆ. ಇವತ್ತು ನಮ್ಮ ಪ್ರೈಮ್ ಮಿನಿಸ್ಟರ್, ನಾನು ರಿಕ್ವೆಸ್ಟ್ ಮಾಡಿದ್ದೀನಿ, ನಮ್ಮ ಡೆಪ್ಯೂಟಿ ಸಿಎಂ ಅವರು ಬಹಳ ಅಧ್ಯಯನ ಮಾಡಿದ್ದಾರೆ, ನಮಗೆಲ್ಲ ವಿಚಾರ ಇದೆ. ಸೊ ನಾವು ಖಂಡಿತ ನಾವು ನಿಯೋಗ ಹೋಗಬೇಕು, ಅತಿ ಹೆಚ್ಚು ಇಂಟ್ರೀಮ್ ರಿಲೀಫ್ನ ಕೇಳಬೇಕೀಗ. ಆಮೇಲೆ ಅವರು ಅದನ್ನ ಬಂದು ಅಧ್ಯಯನ ಮಾಡಿ ನಮಗೆ ಹೆಚ್ಚು ಹೊರೆಯನ್ನು ಅವ್ರು ಕೊಡಬೇಕಾದಂಥ ಜವಾಬ್ದಾರಿ ಕೇಂದ್ರ ಸರ್ಕಾರದ್ದು. ಬಹುಶಃ ನನ್ನೆಲ್ಲ ವಿರೋಧ ಪಕ್ಷದ ನಾಯಕರುಗಳು, ಸಂಸದರೆಲ್ಲ ಒಕ್ಕೂಲದಿಂದ ನಮ್ಮ ರಾಜ್ಯಕ್ಕೆ ಸಹಾಯ ಮಾಡ್ತಾರೆ, ಯಾಕೆಂದರೆ ಪ್ರಧಾನಮಂತ್ರಿಗಳೇ ಮೊದಲೇ ಎಚ್ಚರಿಕೆ ಗಂಟೆಯನ್ನು ಕೊಟ್ಟಿದ್ದಾರೆ, ಅದಕ್ಕೆ ಅವರೆಲ್ಲ ಮಾಡ್ತಾರೆ ಅಂತೇಳಿ ನನಗೆ ನಿರೀಕ್ಷೆ ಇದೆ.
0: ರಾಜ್ಯದಲ್ಲಿ ವಿದ್ಯುತ್ ಬೇಡಿಕೆ ಸುಮಾರು 20,000 ಮೆಗಾವ್ಯಾಟ್ಗೆ ತಲುಪಿದ್ದು, ವಿದ್ಯುತ್ ಪೂರೈಕೆಗೆ ಸಂಬಂಧಿಸಿದಂತೆ ಗಂಭೀರ ಪರಿಸ್ಥಿತಿ ಎದುರಾಗಿದೆ. ವಿದ್ಯುತ್ ಪರಿಸ್ಥಿತಿ ಪರಿಶೀಲಿಸಿ ಗ್ರಾಹಕರ ಹಿತವನ್ನು ರಕ್ಷಿಸುವಂತೆ ಇಂಧನ ಇಲಾಖೆಗೆ ಸೂಚನೆ ನೀಡಿರುವುದಾಗಿ ಹೇಳಿದ್ದಾರೆ. ಸಕ್ಕರೆ ಕಾರ್ಖಾನೆಗಳೊಂದಿಗೆ ಚರ್ಚಿಸಲಾಗಿದ್ದು, ಸರ್ಕಾರದೊಂದಿಗೆ ಸಹಕರಿಸುವಂತೆ ಸೂಚಿಸಲಾಗಿದೆ. ಸಕ್ಕರೆ ಕಾರ್ಖಾನೆಗಳು ಉತ್ಪಾದಿಸುವ ವಿದ್ಯುತ್ತನ್ನು ಸರ್ಕಾರಕ್ಕೆ ನೀಡಬೇಕು ಎಂದು ಅವರು ತಿಳಿಸಿದ್ದಾರೆ. ಇದೇ ವೇಳೆ ಹಣಕಾಸು ಇಲಾಖೆ ನೀಡಿರುವ ಸಲಹೆಯನ್ನು ಆಧರಿಸಿ ಬಿಜೆಪಿ ನಡೆಸುತ್ತಿರುವ ಪ್ರತಿಭಟನೆಗೆ ಪ್ರತಿಕ್ರಿಯಿಸಿರುವ ಮುಖ್ಯಮಂತ್ರಿ, ಇದು ಹಣಕಾಸು ಇಲಾಖೆಯ ಸಾಮಾನ್ಯ ಆಡಳಿತ ಪ್ರಕ್ರಿಯೆಯಾಗಿದ್ದು ರಾಜಕೀಯಗೊಳಿಸುವ ಅಗತ್ಯವಿಲ್ಲ ಎಂದು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರ ಸ್ಥಾನಕ್ಕೆ ಜ್ಞಾನೇಶ್ ಕುಮಾರ್ ರಾಜೀನಾಮೆ ನೀಡುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎಸ್ಐಆರ್ ಪ್ರಕ್ರಿಯೆ ರದ್ದುಪಡಿಸಿ ಹೊಸದಾಗಿ ಮತದಾರರ ಪಟ್ಟಿ ಪರಿಷ್ಕರಿಸುವಂತೆ ಒತ್ತಾಯಿಸಿದ್ದಾರೆ. ಸಾಮಾನ್ಯ ಜನರ ಮತದಾನದ ಹಕ್ಕನ್ನು ರಾಜಕೀಯ ಉದ್ದೇಶಗಳಿಗಾಗಿ ದುರುಪಯೋಗಪಡಿಸಿಕೊಳ್ಳಲಾಗುತ್ತಿದೆ ಎಂದು ಅವರು ಆರೋಪಿಸಿದ್ದಾರೆ. ವರ್ಷಕ್ಕೆ ಒಮ್ಮೆ ಮಾತ್ರ ದರ್ಶನ ನೀಡುವ ಹಾಸನದ ಹಾಸನಾಂಬ ಜಾತ್ರಾ ಮಹೋತ್ಸವ 29 ನವೆಂಬರ್ 11 ನಡೆಯಲಿದೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಇಂದು ನಡೆದ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಜಿಲ್ಲಾಧಿಕಾರಿ KS ಲತಾಕುಮಾರಿ, ಅಗತ್ಯ ಸಿದ್ದತೆ ನಡೆಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಈ ಬಾರಿ ಹಾಸನಾಂಬ ದರ್ಶನಕ್ಕೆ 14 ಅವಕಾಶ ದೊರೆತಿದ್ದು, ಮೊದಲ ಹಾಗೂ ಕೊನೆಯ ದಿನ ಹೊರತುಪಡಿಸಿ ಇನ್ನುಳಿದ 12 ಸಾರ್ವಜನಿಕ ದರ್ಶನಕ್ಕೆ ಅವಕಾಶವಿರಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಜಿಲ್ಲೆಯ 7 ತಾಲೂಕುಗಳನ್ನು ಬರಪೀಡಿತ ಪಟ್ಟಿಗೆ ಸೇರಿಸಲಾಗಿದೆ. ಆದರೂ ಸಂಪ್ರದಾಯದಂತೆ ಹಾಸನಾಂಬ ಹಾಗೂ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ನಡೆಯಲಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 5 ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಭಾರತದ ಸೌರಕ್ರಾಂತಿ ಕುರಿತು ಒಂದು ನೋಟ ಇಲ್ಲಿದೆ. ಭಾರತದ ಸೌರಶಕ್ತಿ ಕ್ಷೇತ್ರದಲ್ಲಿ ಅಭೂತಪೂರ್ವ ಕ್ರಾಂತಿ ಸಂಭವಿಸಿದ್ದು, ದೇಶದ ಒಟ್ಟು ಸ್ಥಾಪಿತ ಸೌರ ವಿದ್ಯುತ್ ಸಾಮರ್ಥ್ಯ ಹೊಸ ಮೈಲಿಗಲ್ಲನ್ನು ತಲುಪಿದೆ.

ಇದು ಆಕಾಶವಾಣಿ ಬೆಂಗಳೂರು. ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ, ಕಾರ್ಯಕ್ರಮ ಪ್ರಸ್ತುತಿ ಬಿಕೆ ಸುಮತಿ. ಇನ್ನು ಜಿಲ್ಲಾ ವಾರ್ತಾಪತ್ರ ಸಂಜೆ 6:30, 6:50 ಕಿಸಾನ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. ಕೋಲಾರ ತಾಲೂಕು ಚಿಂತಾಮಣಿ ಗ್ರಾಮದ ಪ್ರಗತಿಪರ ರೈತರಾದ ನಾಗರಾಜ್ ಸಿಎಲ್ ಅವರೊಂದಿಗೆ ಸಂದರ್ಶನ ಇದೆ. ಸಂದರ್ಶಕರು ತಿಮ್ಮಪ್ಪ ಹೆಚ್ಚಗೌಡ. 7:20 ಕೃಷಿ ರಂಗದಲ್ಲಿ ಜನಪದ ಸಂಗೀತ. ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ರಂಗಪ್ಪ ಮತ್ತು ಸಂಗಡಿಗರಿಂದ ಸುಗ್ಗಿ ಕುಣಿತದ ಹಾಡು. ಸಿರಿಗಂಧ 7:45. 9:15 ಭಾವಗೀತೆಗಳು ಹಾಡಿದ್ದಾರೆ ರಮೇಶ್ ಚಂದ್ರ. ಇನ್ನು 9:30 ಇಂಗ್ಲಿಷ್ ಯುವವಾಣಿ ಕಾರ್ಯಕ್ರಮ. ಎಐ ಚೇಂಜಿಂಗ್ ಜಾಬ್ಸ್ ಕ್ರಿಯೇಟಿಂಗ್ ಫ್ಯೂಚರ್ಸ್, ಈ ಕುರಿತಾಗಿ ಶಾಲೋಮ್ ಆರೋಕ್ಯನಾಥನ್ ಅವರೊಂದಿಗೆ ಸಂದರ್ಶನವಿದೆ. 9:45 ಇಂಗ್ಲಿಷ್ನಲ್ಲಿ ಭಾಷಣ. ನ್ಯಾಯವಾದಿ ಸೀಮಾ ಗುಪ್ತಾ ಅವರಿಂದ ವಿಷಯ ಟ್ರಾಫಿಕಿಂಗ್, ಪೋಕ್ಸೋ ಮತ್ತು ಚೈಲ್ಡ್ ಸೇಫ್ಟಿ. ಇನ್ನು ರಾತ್ರಿ 10:00 ಏಷ್ಯನ್ ಗೇಮ್ಸ್ 2026 ದಿನದಾಟದ ಮುಖ್ಯಾಂಶಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಇದಾದ ಬಳಿಕ ಗೀತಚಂದ್ರಿಕೆ ಮೆಲೋಡಿ ಟೈಮ್. ಎಲ್ಲ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ.

ಆಕಾಶವಾಣಿ ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ 5:30 ಆರಂಭ. ಈಗ ಸಮಯ 3:03. ಸಂಜೆಯ ಪ್ರಸಾರದಲ್ಲಿ ಮತ್ತೆ ನಮ್ಮ ನಿಮ್ಮ ಭೇಟಿ. ನಮಸ್ಕಾರ.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

0: Non-Stop Sunday. Non-Stop
1: Sunday. ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ಸ್ಟಾಪ್ ಸಂಜೆ
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಜ್ ಮ್ಯೂಸಿಕಲಿ ಯೋರ್ಸ್.

0: ಮ್ಯೂಸಿಕ್ ಆನ್ ಅನ್ವಿಕಾ ಆಡಿಯೋಸ್ ರುದ್ರಾಭಿಷೇಕಂ ಸೆಪ್ಟೆಂಬರ್ 25ರಿಂದ ರಾಜ್ಯಾದ್ಯಂತ.
1: ಮಾಹಿತಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು. ಉತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬಿಸಿಲು.

ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೆ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

ಹಾಯ್ ಹಾಯ್ ಹಲೋ ನಮಸ್ತೆ, ನೀವು ಕೇಳ್ತಾ ಇದ್ದೀರಾ ಇದು ಕನ್ನಡ ಕಾಮನ ಬಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 3:42:36. ಸ್ನೇಹಿತರೆ, ಈ ಸಮಯದ ಕಾರ್ಯಕ್ರಮ ಹೋಮ್ ಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಆತ್ಮೀಯವಾದಂತಹ ಸ್ವಾಗತ. ಹೋಮ್ ಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ಕಳಿಸಬೇಕು. ಉತ್ತರವನ್ನ ಕಳಿಸೋದಕ್ಕೆ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480901013 ಈ ಸಂಖ್ಯೆಗೆ ನೀವು ನಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ತಲುಪಿಸಬಹುದು. ಹಾಗಾದ್ರೆ ತಡಾಯಕ್ಕೆ ಕಾರ್ಯಕ್ರಮವನ್ನ ಶುರು ಮಾಡೋಣ. ಕಾರ್ಯಕ್ರಮದ ಮೊಟ್ಟ ಮೊದಲ ಪ್ರಶ್ನೆ ಬರ್ತಾ ಇದೆ, ಗಮನವಿಟ್ಟು ಕೇಳಿ. ಗಾಯನ ಕ್ಷೇತ್ರದ ಸಾಧನೆಗೆ ಭಾರತ ರತ್ನ ಪಡೆದ ಮೊದಲಿಗರು ಯಾರು? ಗಾಯನ ಕ್ಷೇತ್ರದ ಸಾಧನೆಗೆ ಭಾರತ ರತ್ನ ಪಡೆದ

ಸ್ನೇಹಿತರೆ, ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಹಾಡಿಗಿಂತ ಮೊದಲು ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದ ಮೊಟ್ಟ ಮೊದಲ ಪ್ರಶ್ನೆಯನ್ನ ಕೇಳಲಾಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕೊಟ್ಟವರು ಯಾರು ಅಂತ ನೋಡೋಣ.

0: ರಾಧಾಕೃಷ್ಣ ಅವರು ಚಲ್ಲಹಳ್ಳಿಯಿಂದ, ಜಯಶ್ರೀ ಸುನೀಲ್, ಬಿಂದು ಪ್ರಕಾಶ್, ಸುಬ್ರಹ್ಮಣ್ಯ ಜಯಂತ್ ಬೆಂಗಳೂರು, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರ, ಹೊನ್ನೂರು ಅಲಿ ಹನುಮಂತಾಪುರ, ಸುಭಾನ್ ಕೋರಿ ಹಂಪಸ್ ಸಾಗರ, ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆ, ಗುರುರಾಜ ಕುಟುಂಬ ವಿರೂಪಾಕ್ಷಪುರ, ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ, ಹಾಗೆ ಸಿಎನ್ ಲಕ್ಷ್ಮಣ ಅವರು ಮಲ್ಲೇಶ್ವರಂನಿಂದ, ಲಕ್ಷ್ಮೀ ಪ್ರಸನ್ನ ಕುಮಾರ್ ಅವರು ದಾವಣಗೆರೆಯಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದೀರಿ. ಸರಿಯಾದ ಉತ್ತರ ಕೊಟ್ಟಂತಹ ನಿಮ್ಮೆಲ್ಲರಿಗೂ ಅಭಿನಂದನೆಯನ್ನ ತಿಳಿಸ್ತಾ ಇದ್ದೇನೆ. ಈಗ ಒಂದು ಪ್ರಕಟಣೆ.
1: ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನ.

0: ಕಲ್ಪಿಸುತ್ತಿದೆ. ನಮ್ಮ ಸರಸ್ ಮೇಳ 2026 ರಾಷ್ಟ್ರ ಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ September 19-27 ಬೆಂಗಳೂರಿನ ಜಯಮಹಲ್ ಪ್ಯಾಲೆಸ್ ನಲ್ಲಿ. ಜಿಐಯಿಂದ ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವಹತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ. ನಮ್ಮ ಸರಸ್ ಮೇಳ 2026.
1: ಸ್ನೇಹಿತರೆ, ಒಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತವನ್ನ ಹೇಳ್ತಾ ಕಾರ್ಯಕ್ರಮದಲ್ಲಿ ಮುಂದುವರಿಯೋಣ. ಕಾರ್ಯಕ್ರಮದ ಎರಡನೇ ಪ್ರಶ್ನೆ ಬರ್ತಾ ಇದೆ. ತೆರೆದಿದೆ ಮನೆ, ಓ ಬಾ ಅತಿಥಿ ಅನ್ನುವಂತಹ ಹೊಂಬಿಸಿ ಹೊಸ ಬೆಳಕು ಚಿತ್ರದ ಈ ಹಾಡನ್ನು ಬರೆದಂತಹ ಗೀತ ಸಾಹಿತಿ ಯಾರು? ತೆರೆದಿದೆ ಮನೆ, ಓ ಬಾ ಅತಿಥಿ ಹೊಸ ಬೆಳಕು ಚಿತ್ರದ ಈ ಹಾಡನ್ನು ಬರೆದಂತಹ ಗೀತ ಸಾಹಿತಿ ಯಾರು ಅನ್ನೋದು ನಮ್ಮ ಮುಂದಿನ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀಡೋದಕ್ಕೆ ಮತ್ತೊಮ್ಮೆ ಸಿಗ್ತಾ ಇದೆ ಮತ್ತೊಂದು ಹಾಡಿನ ಕಾಲಾವಕಾಶ.

ಸ್ನೇಹಿತರೆ, ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಎರಡು ಪ್ರಶ್ನೆಗಳನ್ನ ಕೇಳಿದ್ದೇವೆ. ಎರಡು ಪ್ರಶ್ನೆಗೂ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಿ. ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕೊಟ್ಟಂತಹ ನಮ್ಮ ಪ್ರೀತಿಯ ಕೇಳುಗರ ಹೆಸರನ್ನ ನೋಡುವಂತಹ ಸಮಯ. ಜಗದಾಂಬಿಕಾ ಅವರು, ಜಗದಾಂಬಿಕಾ ಹಂಸವೇಣಿ, ನೇತ್ರಾ ಕೆಂಗೇರಿ, ಗಜಾನನ ಭಟ್, ಬೋಳನಮಕ್ಕಿ, ಚಂದ್ರಪ್ಪ ಉತ್ರಹಳ್ಳಿ, ಪ್ರಸನ್ನ ಕುಮಾರ್ ದಾವಣಗೆರೆ, ವಾಸಿಂ ಅಲಿ, ಗುಣವತಿ ಭೀಮಪ್ಪ ದಾವಣಗೆರೆ, ರೇಖಾ ಯಲಹಂಕ, ಮೊಹಮ್ಮದ್ ಉಮರ್ ರಾಯಚೂರು, ಶ್ರೀಮಂತ ಹೊಸಮನೆ ಬೀದರ್, ಪದ್ಮಶ್ರೀ ಕುಟುಂಬ ರಾಮಚಂದ್ರಪುರಂ, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ, ಹಾಗೂ ಅಶೋಕ್ ಅವರು ಸಂದೇಶವನ್ನು ಕಳಿಸಿದ್ದೀರಿ. ನೀವು ಅಷ್ಟೇ ಅಲ್ಲದೆ ಇನ್ನೂ ಹಲವರು ನಮಗೆ ಸಂದೇಶವನ್ನು ಕಳಿಸ್ತಾ ಇದ್ದಾರೆ, ಸರಿಯಾದ ಉತ್ತರವನ್ನು ಕಳಿಸ್ತಾ ಇದ್ದಾರೆ. ಸರಿಯಾದ ಉತ್ತರವನ್ನು ಕೊಟ್ಟಂತಹ ತಮ್ಮೆಲ್ಲರಿಗೂ ಅಭಿನಂದನೆಯನ್ನು ಹೇಳ್ತಾ ಈ ಎರಡು ಪ್ರಶ್ನೆಗಳ ಸರಿಯಾದ ಉತ್ತರ ಏನು ಅಂತ ತಿಳ್ಕೊಳ್ಳುವಂತಹ ಸಮಯ. ಮೊದಲನೇ ಪ್ರಶ್ನೆ ಆಯಿತು ಗಾಯನ ಕ್ಷೇತ್ರದ ಸೇವೆ ಸಾಧನೆಗಾಗಿ ಭಾರತ

ರತ್ನ ಪಡೆದ ಮೊದಲಿಗರು ಯಾರು ಅನ್ನೋದು, ಗಾಯನ ಕ್ಷೇತ್ರದ ಸಾಧನೆಗಾಗಿ ಭಾರತ ರತ್ನ ಪಡೆದ ಮೊದಲಿಗರು ಯಾರು ಅನ್ನೋದು ಮೊದಲನೇ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಎಂ ಎಸ್ ಸುಬ್ಬಲಕ್ಷ್ಮಿ ಅವರಿಗೆ 1998 ಭಾರತ ರತ್ನ ಪುರಸ್ಕಾರವನ್ನು ನೀಡಲಾಗಿದೆ. ಸ್ನೇಹಿತರೆ, ನಮ್ಮ ಎರಡನೇ ಪ್ರಶ್ನೆ ಆಗಿತ್ತು, ಹೊಸ ಬೆಳಕು ಚಿತ್ರದ ತೆರೆದಿದೆ ಮನೆ ಓ ಬಾ ಅತಿಥಿ ಈ ಹಾಡನ್ನು ಬರೆದಂತಹ ಸಾಹಿತಿ ಯಾರು ಅಂತ ಕೇಳಲಾಗಿತ್ತು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ರಾಷ್ಟ್ರಕವಿ ಕುವೆಂಪು ಅವರು. ರಾಜ್ಕುಮಾರ್ ಅವರ ನಟನೆಯ ಈ ಚಿತ್ರಕ್ಕೋಸ್ಕರ ಕುವೆಂಪು ಅವರು ಬರೆದಿದ್ದಂತಹ ತೆರೆದಿದೆ ಮನೆ ಓ ಬಾ ಅತಿಥಿ ಅನ್ನುವಂತಹ ಹಾಡನ್ನು ಬಳಸಿಕೊಳ್ಳಲಾಗಿತ್ತು. ಈ ಹಾಡನ್ನು ಬಳಸಿಕೊಳ್ಳುವಾಗ ಸಂಗೀತ ನಿರ್ದೇಶಕರು ಹೋಗಿ ಕೇಳಿದ್ರಂತೆ ಕುವೆಂಪು ಅವರ ಹತ್ರ, ಈ ರೀತಿ ನಿಮ್ಮ ಪದ್ಯವನ್ನು ನಾವು ಬಳಸ್ಕೊತಾ ಇದ್ದೀವಿ, ಹೇಗೆ, ಇದಕ್ಕೆ ನಿಮ್ಮ ಅನುಮತಿ ಇದೆಯಾ, ಎಷ್ಟು ದುಡ್ಡೆಲ್ಲ ಕೊಡಬೇಕಾಗುತ್ತೆ ಅಂತ ಕೇಳಿದಾಗ ಕುವೆಂಪು ಅವರು ಹೇಳಿದ್ರಂತೆ, ಯಾರು ಈ ಚಿತ್ರದಲ್ಲಿ ನಟಿಸ್ತಾ ಇದ್ದಾರೆ, ಯಾರು ಈ ಹಾಡಲ್ಲಿ ಅಭಿನಯಿಸ್ತಾರೆ ಅಂತ. ಆವಾಗ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸ್ತಾ ಇದ್ದಾರೆ ಅಂದಾಗ ಅವ್ರಿಗೆ ತುಂಬ ಸಂತೋಷ ಆಗಿ, ಅವರು ಏನೇನು ಡಿಮ್ಯಾಂಡ್ ಮಾಡಿದರು ಅಂತ ನಿಮ್ಗೆ ಗೊತ್ತಾ? ಅವರು ಡಿಮ್ಯಾಂಡ್ ಮಾಡಿದ್ದು ಒಂದೇ ಒಂದು ಸಿಂಪಲ್ ಆಗಿರುವಂಥದ್ದು, ಒಂದು ದಿನ ರಾಜ್ಕುಮಾರ್ ಅವರಿಗೆ ನಮ್ಮ ಮನೆಗೆ ಬರೋದಕ್ಕೆ ಹೇಳಿ ಅಂತ ಹೇಳಿದ್ರಂತೆ. ಇದನ್ನು ಕೇಳಿದಂತಹ ರಾಜ್ಕುಮಾರ್ ಅವ್ರಿಗೂ ಸಹ ತುಂಬಾ ಖುಷಿಯಾಗಿ ಅವರು ನಂತರ ಪತ್ನಿ ಸಮೇತರಾಗಿ ಕುವೆಂಪು ಅವರ ಮನೆಗೆ ಭೇಟಿ ನೀಡಿ ಅವರ ಆಶೀರ್ವಾದವನ್ನು ಪಡ್ಕೊಂಡ್ರಂತೆ. ಈ ಒಂದು ಮಾಹಿತಿಯ ಮೂಲಕ ಇಂದಿನ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಇಂದಿನ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಕೇಳಿದಂತಹ ಪ್ರಶ್ನೆ, ಕೊಟ್ಟಂತಹ ಮಾಹಿತಿ, ಪ್ರಸಾರವಾದಂತಹ ಹಾಡುಗಳೆಲ್ಲ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ, ಸ್ಟುಡಿಯೋಯಿಂದ ಹೊರಡುವಂತಹ ಸಮಯ, ನಾನು ಸಹ ಬೆಳಗಿನಿಂದ ಕಾರ್ಯಕ್ರಮಗಳಲ್ಲಿ ನಿಮ್ಮ ಜೊತೆಯಾಗಿದ್ದೆ ಆರ್ ಜೆ ಸಿಂಧು. ನಾಲ್ಕು ಗಂಟೆಗೆ ಸರಿಯಾಗಿ ಸಂದೇಶ್ ಟು ಸೋಲ್ಜರ್ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. 5 ಗಂಟೆಯಿಂದ ಮತ್ತೆ ಕನ್ನಡದಲ್ಲಿ ಕಾರ್ಯಕ್ರಮಗಳು ಮುಂದುವರಿಯಲಿದೆ. ಹೊರಡಲು ಅನುಮತಿ ನೀಡಿ ಅಂತ ಕೇಳ್ತಾ ಕೊನೆಯ ಗೀತೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ. ನಿಮ್ಮೆಲ್ಲರಿಗೋಸ್ಕರ ಕೇಳಿ ಆನಂದಿಸಿ ನಮಸ್ಕಾರ.

0: 101.8 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿ ವಿಜಯಪುರ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ಬಾನುಲಿ ಗೆಳತಿ ಶೈಲಾ ಯರ್ನಾಳ್ ಮಾಡುವ ನಮಸ್ಕಾರಗಳು ಹಾಗೂ ಶುಭ ಸಂಜೆ. ಸಮಯ ಸರಿಯಾಗಿ 5:40. ಸವಿಗಾನ ಮಧುರ ಗೀತೆಗಳ ಗಾಯನ. ಆರಂಭದಲ್ಲಿ ರಾಜ ನನ್ನ ರಾಜ ಚಿತ್ರದ ಗೀತೆ.
1: ತಂದಿದೆ ನವ್ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್. ಇನ್ಶೂರೆನ್ಸ್ ಪಡೆಯಿರಿ, ಸೇವಿಂಗ್ಸ್ ಕೂಡ ಪಡೆಯಿರಿ.
2: ಚೂಸ್ ಮಾಡಿ ಸಿಂಪಲ್, ಸೆಕ್ಯೂರ್ ಮತ್ತು ಸ್ಮಾರ್ಟ್ ಎಲ್ಐಸಿ ನವ್ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್.
1: ಹೆಡ್ ಎಲ್ಐಸಿ ಏಜೆಂಟ್ ಅನ್ನು ಸಂಪರ್ಕಿಸಿ ಅಥವಾ LICIndia.in ವಿಸಿಟ್ ಮಾಡಿ. ಎಲ್ಐಸಿ, ಹರ್ ಪಲ್ ಆಪ್ಕೆ ಸಾಥ್.

ಸವಿಗಾನ ಮಧುರ ಗೀತೆಗಳ ಗಾಯನ ಕಾರ್ಯಕ್ರಮದಲ್ಲಿ ಇದುವರೆಗೆ ಮಿಂಚಿನ ಊಟ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರಿ. ಇನ್ನು ಮುಂದೆ ಶಿವಮೊಗ್ಗ ಸುಬ್ಬಣ್ಣ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಕಾಡುಕುದುರೆ ಚಿತ್ರದ ಗೀತೆ.

0: ಬಳಿಗೆ ಹೋಗಿನ ತನ್ನ
1: ಇನ್ನು ಮುದ್ದು ಹೆಣ್ಣೆ ನಿನ್ನ ಬಿಡೆ ಎಂದೆಂದು
0: ನನ್ನ

ಕಪ್ಪು ಕತ್ತಲೆಯು ಮುತ್ತಿರಲು, ವೀರ ಕಾವಲುಗಾರ ಭೋಜನಕ್ಕೆ ನಡೆದಿರಲು, ಸಿಹಿ ನೀರ ತರಲೆಂದು ಅವನ ಸತಿ ಬಂದಿರಲು, ಕಳ್ಳಗಂಡಿಯ ಹಿಂದೆ ಪಿಸುಮಾತ ಕೇಳಿದಳು, ಆಲಿಸಿದಳು, ಎಣುಕಿದಳು, ವೈರಿಪಡೆ ಕೋಟೆಯತ್ತ ಬರುವುದನ್ನು ಕಂಡಳು.

ಇದುವರೆಗೆ ಪಿಬಿ ಶ್ರೀನಿವಾಸ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ನಾಗರಹಾವು ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರಿ. ಇನ್ನು ಮುಂದೆ ಅದೇ ಚಿತ್ರದ ಇನ್ನೊಂದು ಗೀತೆ ಪಿಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಅವರ ಧ್ವನಿಯಲ್ಲಿ

ಇದುವರೆಗೆ ಪಿ ಸುಶೀಲ ಅವರ ಧ್ವನಿಯಲ್ಲಿ ಎಡಕಲು ಗುಡ್ಡದ ಮೇಲೆ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರಿ. ಇನ್ನು ಮುಂದೆ ಪ್ರಾಯ ಪ್ರಾಯ ಪ್ರಾಯ ಚಿತ್ರದ ಗೀತೆ.

ಇದುವರೆಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಹೊಂಬಿಸಿಲು ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರಿ. ಇನ್ನು ಮುಂದೆ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಚಲಿಸುವ ಮೋಡಗಳು ಚಿತ್ರದ ಗೀತೆ.

ಇದುವರೆಗೆ ಬೆಂಗಳೂರು ಲತಾ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ರಾಗತಾಳ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರಿ. ಇನ್ನು ಮುಂದೆ ಎಲ್ ಎನ್ ಶಾಸ್ತ್ರಿ ಹಾಗೂ ನಂದಿತಾ ಅವರ ಧ್ವನಿಯಲ್ಲಿ ಬಿಸಿ ಬಿಸಿ ಚಿತ್ರದ ಗೀತೆ.

ಸಮಯ ಸರಿಯಾಗಿ 6:10. ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ ಸರಿಯಾಗಿ 6:10 ಚಜ್ಜಿ ರೊಟ್ಟಿ ಚವಳಿಕಾಯಿ, ನಂತರ ನೀತಿ ಕಥೆ. 6:30 ಜಿಲ್ಲಾ ವಾರ್ತಾಪತ್ರ. ಸಂಜೆ 6:50 ಕೃಷಿವಾಣಿ ಪ್ರಾಯೋಜಿತ ಕಾರ್ಯಕ್ರಮ. 7:20 ಜನಪದ ಸಂಗೀತ. ಸಂಜೆ 7:45 ವಿಧಾನ ಮಂಡಲದಲ್ಲಿ ಇಂದು 8:00 ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು, 8:30 ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳು, 9:15 ಸ್ಪಾಟ್ಲೈಟ್ ಕಾರ್ಯಕ್ರಮದ ಕನ್ನಡ ಅವತರಣಿಕೆ, ರಾತ್ರಿ 9:30 ಇಂಗ್ಲಿಷ್ ಯುವವಾಣಿ ಕಾರ್ಯಕ್ರಮದಲ್ಲಿ ಎಐ ಚೇಂಜಿಂಗ್ ಜಾಬ್ಸ್ ಕ್ರಿಯೇಟಿಂಗ್ ಫ್ಯೂಚರ್ಸ್, ಶಾಲೋಮ್ ಅರೋಕಿಯನಾಥನ್ ಅವರೊಂದಿಗೆ ಸಂದರ್ಶನ, ನಂತರ ಇಂಗ್ಲಿಷ್ನಲ್ಲಿ ಭಾಷಣ. ಟ್ರಾಫಿಕಿಂಗ್

ಹಲೋ 9:15 ಸ್ಪಾಟ್ಲೈಟ್ ಕಾರ್ಯಕ್ರಮದ ಕನ್ನಡ ಅವತರಣಿಕೆ, ರಾತ್ರಿ 9:30 ಇಂಗ್ಲಿಷ್ ಯುವವಾಣಿ ಕಾರ್ಯಕ್ರಮದಲ್ಲಿ ಎಐ ಚೇಂಜಿಂಗ್ ಜಾಬ್ಸ್ ಕ್ರಿಯೇಟಿಂಗ್ ಫ್ಯೂಚರ್ಸ್, ಶಾಲೋಮ್ ಅರೋಕಿಯನಾಥನ್ ಅವರಿಂದ ಅವರೊಂದಿಗೆ ಸಂದರ್ಶನ, ನಂತರ ಇಂಗ್ಲಿಷ್ನಲ್ಲಿ ಭಾಷಣ. ಟ್ರಾಫಿಕಿಂಗ್, ಪೋಕ್ಸೋ ಮತ್ತು ಚೈಲ್ಡ್ ಸೇಫ್ಟಿ ಕುರಿತು ಮಾತನಾಡುತ್ತಾರೆ ಸೀಮಾ ಗುಪ್ತಾ. ರಾತ್ರಿ 10:00 ಏಷ್ಯನ್ ಗೇಮ್ಸ್ 2026. 10:20 ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು. ಇನ್ನು ನಿಲಯದಿಂದ ನಾಳೆ ಬೆಳಗ್ಗೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು: ನಾಳೆ ಬೆಳಗ್ಗೆ 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ, ಹೊನ್ನಪ್ಪ ಕರೆಕಣ್ಣಮ್ಮ ಅವರಿಂದ. 6:35 ರೈತರಿಗೆ ಸಲಹೆ, 6:40 ಜನಪದ ಸಂಗೀತ.

ನಾಳೆ ಬೆಳಿಗ್ಗೆ 7:15 ಭಾವಗೀತೆಗಳು, 7:45 ಹಾಗೂ 9:45 ಚಿತ್ರಗೀತೆಗಳು, 8:30 ಚಜ್ಜಿ ರೊಟ್ಟಿ ಚೌಳಿಕಾಯಿ ಮರುಪ್ರಸಾರ, ನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರ ಗೀತೆಗಳ ಕಾರ್ಯಕ್ರಮ. ನಾಳೆ ಬೆಳಿಗ್ಗೆ 9:10 ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು 25 ವರ್ಷಗಳ ಸಾರ್ವಜನಿಕ ಸೇವೆಯನ್ನು ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ.

ನಾಳೆ ಮಧ್ಯಾಹ್ನ 12:05 ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ಮೇಳದ ನೇರ ಪ್ರಸಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ ಧಾರವಾಡ. ಧಾರವಾಡ ಕೇಂದ್ರದ ಕೊಡುಗೆ ಇದು. ಇನ್ನು ಮಧ್ಯಾಹ್ನ 1:20 ಪ್ರಗತಿ ಪಥ, ಪಿಎಂ ಅಗ್ರಿ ಉಡಾನ್ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಮಾತನಾಡುತ್ತಾರೆ ರೂಪಾಗೌಡ. ನಾಳೆ ಮಧ್ಯಾಹ್ನ 2:40 ಗಾಂಧಿ ಸ್ಮೃತಿ. ಇನ್ನು ನಿಲಯದಿಂದ ನಾಳೆ ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು: ನಾಳೆ ಸಂಜೆ 5:00 ಚಿತ್ರಗೀತೆಗಳು, 5:45 ವಾರಕ್ಕೊಂದು ಕಥೆ, 6:10 ಚಜ್ಜೆ ರೊಟ್ಟಿ ಚೌಳಿಕಾಯಿ ನಂತರ ನೀತಿ ಕಥೆ, 6:50 ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮ, 7:20 ಜನಪದ ಸಂಗೀತ. ನಾಳೆ ಸಂಜೆ 7:45 ಚಿತ್ರಗೀತೆಗಳು, 8:00 ಗಾತಾ ರಹೇ ಮೇರಾ ದಿಲ್, 8:30 ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳು, 9:15 ಸ್ಪಾಟ್ಲೈಟ್ ಕಾರ್ಯಕ್ರಮದ ಕನ್ನಡ ಅವತರಣಿಕೆ, 9:30 ಕರೆಂಟ್ ಅಫೇರ್ಸ್, ರಾತ್ರಿ 10:00 ಏಷ್ಯನ್ ಗೇಮ್ಸ್ 2026, 10:20 ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಇದು ಆಕಾಶವಾಣಿ ವಿಜಯಪುರ, ಸಮಯ 6:05 ಆಗಲಿದ್ದು ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಚಾಲು ಆಗ್ಯದಪ್ಪ ನಿಂದ ಮುಂಜಾಳ ಮುಂಜಾಳ ಆಗಿಸಿನ ಲಾಲಿ.
1: ಹುಡುಗಿ ಎದ್ದತು.
0: ನಮ್ಮ ಅವಂದೊಂದು ಕಿರಿಕಿರಿ, ಗಂಡು ಬೇಕು ಗಂಡು ಬೇಕತ್ತಾಳ. ನೀ ಯಾ ಪೆಟ್ಟ ಪೆಟ್ಟ ಒಂದ್ರ ಮ್ಯಾಗ ಒಂದ್ ಎರಡು ಹೆಣ್ಣು ಹಿಡ್ದಿ ಚಂತನ ಬರ ಅವತ್ತಾಗೆ ಹೊತ್ತು ಕಳೆದ್ ಬಿಡುನಿ.
1: ಅಲ್ರಿ, ಅದೇನೇ ಇರ್ಲಿ, ಹೆಣ್ಣೇ ಇರ್ಲಿ ಗಂಡೇ ಇರ್ಲಿ, ಮಕ್ಕಳಂದ್ರೆ ಮಕ್ಕಳೇ ಅಲ್ಲೇನ್ರಿ.
0: ಗಂಡ ಇತ್ತಪ್ಪ ಅಂದ್ರ ಸ್ವರ್ಗ ಸಿಗ್ತದ ಅಪ್ಪ ಅವಾಗ. ಹೆಣ್ ಎಟ್ ಹಡದ್ರ ಏನ್ ಮಾಡೋದು, ಇಲ್ಲೇ ನರಕನಾಗೆ ಇಲ್ಲಿ ನರಕ ತೋರಿಸ್ತಾರ, ನಾಳೆ ಅಲ್ಲಿ ಹೋಗ್ಬೇಕು ನರಕ ತೋರಿಸೋರವ್ರು.
1: ಆತು, ಈಗ ಏನ್ ಬೇಕು ಹೇಳ್ರಿ.
0: ಏನ್ ನಾಷ್ಟಾಗ ಏನ್ ಮಾಡಿ ಕೊಡಪ್ಪ, ಮತ್ತ ಹುಡುಗರ ಸಾಲ್ ಚಾಲು, ಮತ್ತ ಅವ್ರ ಪುಸ್ತಕ ಅರಿವ್ಯೋ ಅಂಚಿಡ್ಯೋ, ಇದೇ ಕಿರಿಕಿರಿ ಸಾಕಾಗಿ ಬಿಟ್ಟಿದ್ ನೋಡ. ಏನ್ ಆಯ್ತು ನೋಡಿ, ಚಾಲು ನೋಡಿ ಇನ್ ಮ್ಯಾಗಿಂದ.
1: ಆಯ್ತಾಯ್ತು ಬರ್ರಿ, ನಾಷ್ಟಾ ಕೊಡ್ತೀನಿ, ನಾಷ್ಟಾ ತಿಂದು ಹೋಗುವಂತ್ರಿ.
0: ಆಯ್ತಾಯ್ತು, ಬಂದೆ ಬಂದೆ.
2: ಏನವ್ವ ಸಸಿ ಮುದ್ದವ್ವ, ಒಂದೇದು ಹೆಣ್ಣೆ ಹಡದಿ, ಎರಡನೇದು ಹೆಣ್ಣೆ ಹಡದಿ. ನಮ್ಮ ಮನಿ ಇದು ವಂಶ ಬೆಳಗ್ಬೇಕ್ಯಾವಾಗ, ವಂಶೋದ್ಧಾರಕ ಬರ್ಬೇಕ್ಯಾವಾಗ. ಬರೀ ಹೆಣ್ಣು ಹೆಣ್ಣು ಹೆಣ್ಣು ಹೆಣ್ಣು ಹೆಣ್ಣು ಸಾಕಾಗಿ ಹೋಗ್ಯದ.
1: ಅಲ್ರಿ ಅತ್ತಿಯಾರ, ನೀವೇ ಹೇಳ್ರಿ ನೋಡೋಣು, ಹೆಣ್ಣು ಗಂಡೋ ಅದೇ ನನ್ ಕೈಯಾಗದ ಏನ್ರಿ. ಆ ಗಂಡು ಹುಟ್ಟಿದ್ರೇನು ಹೆಣ್ಣು ಹುಟ್ಟಿದ್ರೇನು ಎಲ್ಲಾನು ಅಷ್ಟೇ ಅಲ್ಲ, ಎರಡೂ ಮಕ್ಕಳಿಗೂ ನಾವು ತಂದೆ ತಾಯಿಗಳೇ, ನೀವು ಅಜ್ಜ ಅಜ್ಜಿಯರೇ. ಹಂಗೆಲ್ಲ ಯಾಕೆ ಭೇದ ಭಾವ ಮಾಡ್ತೀರಿ ನೀವು? ಇವರು ಕೂಡ ಅದೇ ಅನ್ನಾಕತ್ತಿದ್ರು, ಗಂಡು ಹುಟ್ಟಿದ್ರ ನಮ್ಮ ಮನಿ ವಂಶ ಬೆಳಗ್ತದ ಅಂತ ಅನ್ನಾಕತ್ತಿದ್ರು, ನೀವು ಹಂಗ ಅಂತೀರಲ್ಲ.
2: ಬರೇ ಹೆಣ್ಣು ಹಡ್ಕೊತ ಕೂತ್ರ ಹೆಂಗ? ಈ ಸಲ ನೋಡು, ಗಂಡೇ ಬೇಕು ನಮಗ. ಇರ್ಲಿಕ್ಕಂದ್ರ ನೀ ತವ್ರ ಮನೆಗೆ ಹೋಗ್ಬೇಕಾತದ, ಹುಷಾರಾಗಿರ. ಮತ್ತ
0: ಹೌದಾ?
1: ಹಾ, ಏನಾತ್ರಿ?
0: ಅದೇ ಇಲ್ಲ ಮನ್ಯಾಗ.
1: ಹಾ, ಅದೇನ್ ಬರ್ರಿ ಬರ್ರಿ, ಯಾಕೋ ಒಂಚೂರು ತಲಿ ಸುತ್ತದರಿ, ಆರಾಮಿರ್ಲಾರ್ದಂಗ ಆಗ್ಬಿಟ್ಟದ್ರಿ ನನಗ. ಏನ್ ಮಾಡ್ಬೇಕು ಗೊತ್ತಾಗೋಲ್ಲಾಗ್ಯದ.
0: ಏನ್ ಮಾಡುದು, ನನಗೂ ಒಂಥರ ಅರ್ಥ ಆಗೋಲ್ಲಾಗ್ಯದ ಇದ್ರಾಗ.
1: ಅಲ್ಲ ಅತ್ತಿ, ಇನ್ನೊಂದು ಮಾತು ಏನ್ ಮಾತಾಡಿದ್ರು ಗೊತ್ತೇನ್ರಿ ನಿಮಗ?
0: ಏನತ್ತ?
1: ನೀ ಈ ಸಲ ಹೆಣ್ಣು ಹಡದಿ ಅಂತಂದ್ರ ನನ್ನ ಮಗನಿಗೆ ನಾನು ಮತ್ತೊಂದು ಮದ್ವಿ ಮಾಡ್ತೀನಿ, ನಿನ್ ತವ್ರ ಮನೆಗೆ ಕಳಿಸಿ ಅಂತಂದ್ರು.
0: ಇದೇ ಕಾವನ ಕಾವಲ ಆಟ್ರಿ, ಹತ್ತು ಅನ್ಕೊಳ್ಳೋಣ ನಾವು. ಮತ್ತೀಗ ಆಕಿ ಕೇಳೋದು ಕರೆಕ್ಟ್ ಅದ. ನಮ್ಮವ ಅಂದ್ರೆ ತಪ್ಪು ಮಾತಾಡ್ತಾಳೇನ್?
1: ಹಂಗಂದ್ರ ನೀವು ನನಗೆ ತವ್ರ ಮನೆಗೆ ಹೋಗ ಅಂತೀರೇ?
0: ಅಲ್ಲಲ್ಲ, ಆ ವಿಷಯ ಹೇಳಕತ್ತಿಲ್ಲ ನಿನಗೆ. ತವ್ರ ಮನಿದು ಅಂದ್ರ ಒಬ್ಬ ವಂಶುದ್ಧಾರಕ್ಕಂತೂ ಬೇಕೇ ಅಲ್ಲ.
1: ನಿಮ್ ತಂಗಿದು ಲಗ್ನ ಮಾಡಿ ಎಷ್ಟು ವರ್ಷ ಆಯ್ತು ಹೇಳ್ರಿ ನೋಡೋಣ?
0: ಮೂರು ಮೂರುವರೆ ವರ್ಷ ಆಗಿರ್ಬೇಕು.
1: ಮೂರು ಮೂರುವರೆ ವರ್ಷ ಆತು, ಅಕ್ಕಿನೂ ಇನ್ನ ಹಡದಿಲ್ಲ.
0: ಅಕ್ಕಿ ಹಡದೇ ಇಲ್ಲಲ್ಲ, ಇನ್ನ ಅದು ಸಮಸ್ಯೆ ಬಂದಿಲ್ಲ.
1: ಅಕ್ಕಿ ಹುಡುಗರ್ ಆಗುದೇ ಇಲ್ಲ ಅಂತ ಹೇಳ್ಬಿಟ್ಟಾರ ನನಗ, ಅದಕ್ಕ ನಿಮ್ದೇ ಒಂದು ದತ್ತು ಕೊಡ್ರಿ ನನಗ ಅಂತೇಳಿ ಫೋನ್ ಮಾಡಿದ್ಲ. ಅಕ್ಕಿ
0: ಮಗಳ ದತ್ತು ಕೊಡತ್ತ?
1: ಹಾ,
0: ಈಗ ಎರಡು ಹೆಣ್ಣು ಹುಡುಗಿಯರ ಅದಾವು, ಇದೊಂದು ಮೂರನೇದು ಗಂಡ ಆಯ್ತಂದ್ರೆ ಚಲೋ ಆಕದ.
1: ಆತು, ನಾಳೆ ಮುಂಜಾನೆ ಲಘು ಹೇಳ್ರಿ, ದವಾಖಾನಿಗೆ ಹೋಗಿ ಬರೋಣ.
0: ದವಾಖಾನೆ ಚಾಲು ಆಯ್ತೇ ಈಗ?
1: ಹ್ಮ್, ಮತ್ತೆ ಹೋಗೇಬೇಕಲ್ಲ.
0: ನಾಳೆ ಹೋಗಿ ನೋಡಗುನು.
1: ಆಯ್ತಾಯ್ತು ಆಯ್ತು.
0: ಆದಟ್ ಬಿಡ್ಕೊ ಮಕ್ಕೋರಪ್ಪ, ರಾತ್ರಿ ಗಂಡ ಹುಡ್ಲೆ ಹೇಳಿ.
1: ಇಲ್ಲರಿ, ಹಂಗೇನ್ ಇರಂಗಿಲ್ಲ.
0: ಹಂಗಲ್ಲ, ಅಕಸ್ಮಾತ್ ಹೆಣ್ಣ ಐತಿ ಅಂದ್ರ ಸುಮ್ಮ ತಗಿಸ್ಬಿಡೋಣ ನತ್ತಿನ. ಹೆಣ್ಣ
1: ಏನ್ರಿ ಈ ಮಾತ್ ನೀವು ಹೇಳಕತ್ತೀರ? ತಗಿಸ್ತೀರ ಬೇಡ?
0: ಅಲ್ಲ, ಪರಿಸ್ಥಿತಿ ನಿನಗೂ ಗೊತ್ತದ, ದುಡಿದ ದುಡಿ ಕೆಟ್ಟದ, ಮನಿ ನಡಿಲಾಕತ್ತದ ಹ್ಯಾಂಗ ಅನ್ನೋದು. ಸುಮ್ಮ ಎಲ್ಲಾ ಉಯ್ಯ ತಿಳಿ ಗೊಳೆ ಮಾಡ್ಕೊಂಡ್ ಕುಂಟ್ರ ಬದ್ಲಿ ಸುಮ್ಮ ಇದೊಂದ್ ತಗಿಸಿ ಬಿಟ್ರ ಚಲೋ ಏನ ಅಂತ ಹಿಂಗ ಅದಲ್ಲ ವಿಚಾರ ಮಾಡಾಕತ್ತಿನ ಇನ್ನ. ಅದನ್ ಸುಮ್ ನಿನಗೆ ಒಂದ್ ಮಾತು ಹೇಳದ.
1: ಅಲ್ರಿ, ಅದೇನೇನೋ ಕಾನೂನು ಹೇಳ್ತಾರ, ಲಿಂಗ ಪರೀಕ್ಷೆ ಮಾಡಬಾರ್ದು ಅಪರಾಧ ಅಂತಾರ, ಹೆಣ್ಣು ಭ್ರೂಣ ಹತ್ಯೆ ಮಾಡಬಾರ್ದು ಅಪರಾಧ ಅಂತ ಹೇಳ್ತಾರ.
0: ಅವ್ ಹಂಗೆ ಹೇಳೋರು ಹೇಳ್ತಿರ್ತಾರ, ನಾವು ಮಾಡೋದ್ ನಡೀತೈತಿ ಏನ ಅಂತ ವಿಚಾರ ಮತ್ತೇನ್.
1: ಆಯ್ತಾಯ್ತು, ಊಟ ಕೇಳ್ರಿ, ನಾಳೆ ಮತ್ತೆ ಬೇಗ ಮಲಗಿ ಬೇಗ ಹೋಗ್ಬೇಕಲ್ಲ ನಾಳೆ. ಹೇಳ್ರಿ ಹೇಳ್ರಿ.
0: ಆಯ್ತಾಯ್ತಾಯ್ತು.
1: ರೀ ರೀ, ಬೇಗ ಹೇಳ್ರಿ, ಸ್ನಾನ ಮಾಡಿ ಹೇಳ್ರಿ.
0: ಆಯ್ತಾಯ್ತು, ಬಂದೆ. ಮತ್ತ ಇದು ಹೇಳಿದ್ದಲ್ಲ, ದವಾಖಾನಿಗೆ ಹೋಗೋಣ ಅಂದಿದ್ದಿಲ್ಲ?
1: ಮತ್ತ ಅದಕ್ಕೆ ನಿಮ್ಗೆ ಎಬ್ಸಕತ್ತೀನಿ ನಾನು.
0: ಆಯ್ತಪ್ಪ, ನಡಿ ನಡಿ, ಪಟ್ನೆ ಹೋಗೋಣ ದವಾಖಾನಿಗೆ, ಜಾಗ ಮಾಡಬರ್ಲ ಹಂಗಂದ್ರ.
1: ಆಯ್ತಾಯ್ತು ಮಾಡ್ರಿ, ನಾನು ಚಹ ನಾಷ್ಟಾ ಮಾಡ್ತೀನಿ, ಮತ್ತೆ ಮುಗಿಸ್ಕೊಂಡು ಹೋಗೋಣ.
0: ಸರಿ ಸರಿ.
1: ಯಾಕಂದ್ರೆ 9 ಗಂಟೆಗೆ ಅಪಾಯಿಂಟ್ಮೆಂಟ್ ಅದ.
0: 9ಕ್ಕೆ ಬಂದಿರ್ತಾರ?
1: ಹೌದ್ ಹೌದ್ ಹೌದು, ಇವತ್ತು 9 ಗಂಟೆಗೆ ಬರ್ತಾರ ಅವರು, ಅದಕ್ಕೆ ಹೋಗ್ಬೇಕು.
0: ಆಯ್ತಾಯ್ತು.
2: ತಮ್ಮ
0: ಯವ್ವ, ನಾ ಒಂದ್ ಸ್ವಲ್ಪ ಈಗ ಕರ್ಕೊಂಡು ದವಾಖಾನಿಗೆ ಹೋಗಿ ಬರ್ತೀನಿ, ಇನ್ನೊಂದ್ಸರಿ ತೋರ್ಸೊಂಡ್ ಬರ್ಬೇಕು.
2: ನಿನ್ನೆ ಏನ ಅನ್ನಕತ್ತಿದ್ಲು? ಹೌದ್ ಹೌದ್ ಹೌದು, ಒಂದ್ ಕೆಲ್ಸ ಮಾಡ್ತೀನಿ, ನಾನು ಬರ್ತೀನಿ ನಿನ್ ಸಂಗಾಟೆ.
0: ನೀ ಬರ್ತಿ?
2: ಹೌದು ಬರ್ತೀನಿ ನಾನು. ಆ ಡಾಕ್ಟರ್ ತಿಬಾಯಿ ಏನ್ ಹೇಳ್ತಾಳ, ಒಂದ್ ಸ್ವಲ್ಪ ಭೇಟಿ ಆಗ್ಬೇಕಾಗ್ಯದ, ಬರ್ತೀನಿ.
0: ಹಂಗಾರ ಆಯ್ತು ಬಿಡು, ಮೂರು ಮಂದಿ ಕೂಡ ಹೋಗೋಣ.
1: ಆಯ್ತಾಯ್ತು.
0: ನಮಸ್ಕಾರ ಬಾಯರ.
3: ನಮಸ್ಕಾರ ನಮಸ್ಕಾರ ನಮಸ್ಕಾರ, ಬನ್ನಿ ಕುತ್ಕೊಳ್ಳಿ.
0: ಬಾಯರ ಮತ್ತ ನಿಮ್ ಕಡೆ ಬರಂಗ ಆಗೈತ್ ನೋಡ್ರಿ.
3: ಏನ್ ಸಮಾಚಾರ?
0: ಏನಿಲ್ರಿ, ನಮ್ ಮನೆ ಅಕ್ಕಿಗೆ ಮತ್ತ ಅದೇನ ಹೇಳ, ನೀನೇ ಹೇಳ ಸ್ವಲ್ಪ.
1: ನೋಡ್ರಿ ಮೇಡಮ್,
3: ಹೇಳಿ ಹೇಳಿ ಮೇಡಮ್.
1: ನಮ್ಗೆ ಎರಡು ಹೆಣ್ಮಕ್ಳಿದ್ದಾವ, ಈಗ ಮೂರನೇದ್ದು.
3: ಸರಿ,
1: ಅದ್ರದ್ದು ಸ್ವಲ್ಪ ಚೆಕಪ್ ಮಾಡಿಸ್ಬೇಕಂತ ನಿನ್ನೆ ತಾನೇ ನಿಮ್ ಅಪಾಯಿಂಟ್ಮೆಂಟ್ ತಗೊಂಡೆ ನಾನು.
3: ಈ ಮುಂಚೆ ಎಲ್ಲಾದ್ರೂ ಚೆಕಪ್ ಮಾಡಿಸಿದ್ರ?
1: ಇಲ್ಲ ಇಲ್ಲ. ನಾನ ಮೇಡಮ್, ಯಾಕ್ರಿ ಮರ್ತ್ರೇನ್ರಿ, ನಾನು ಎರಡೂ ಆಗಿದ್ದು ನಿಮ್ ಕಡೆನೆ ಆಗ್ಯಾವ.
3: ಹೌದ, ಅದು ಸರಿ. ಈಗ ಮತ್ ಮೂರನೇದು ಅಂತ ಹೇಳ್ತಿದ್ದೀರಿ.

0: ಅದೇ ಇದೇ ಮೊದಲನೇ ಬಾರಿ ಬಂದಿದ್ದೀರೋ ಅಥವಾ
1: ಇದೇ ಮೊದಲನೇ ಸಲ ಬಂದಿದ್ದೀನಿ.
0: ಓಕೆ, ಒಳಗಡೆ ಹೋಗಿ, ನನ್ನ ಅಸಿಸ್ಟೆಂಟ್ ನೋಡ್ತಾರೆ.
2: ಅಲ್ರಿ ಬಾಯಾರ, ಮತ್ತ ಒಂದ್ ಮಾತ್ರಿ ನಿಮಗ
0: ಹೇಳಮ್ಮ. ಏನು?
2: ಹೆಂಗೂ ಸೊಶಿನ್ ಕರ್ಕೊಂಡ್ ಬಂದೇವಿ, ಮತ್ತ ನಿಮ್ ದವಾಖಾನೆ ಹೋದಾಗ ಏನೋ ಹೆಣ್ಣು ಗಂಡು ಅನ್ನೋದನ್ನ ಪತ್ತೆ ಮಾಡ್ತಾರಂತರಿ, ನನಗೂ ಗೊತ್ತಿಲ್ರಿ. ಮತ್ತ ಹಂಗ ಮಾಡ್ರಿ, ಮಾಡಿ ಒಂದ್ ವೇಳೆ ಹೆಣ್ಣಾಗಿತ್ತಂದ್ರ ತಗದು ಕಾಟ್ ಬಿಡ್ರಿ, ನಮ್ಗೇನ್ ಬೇಕಾಗಿಲ್ಲ ಅದ ಹೆಣ್ಣ. ಈಗಾಗ್ಲೇ ಎರಡ್ ಹೆಣ್ಣ ಅದಾವ್ರಿ ಮನ್ಯಾಗ, ಸಾಕಾಗೋಗ್ಯದ ಅದಕ್ಕ. ಮತ್ತ ಒಂದ್ ವೇಳೆ ಆಕಿ ಅಡಿತೀನಿ ಅಂತಂದ್ಲು ಅಂತಂದ್ರ ಆಕಿನ್ ತವ್ರ ಮನಿಗೆ ಕಳಿಸಿ ನಾ ನನ್ ಮಗನಿಗೆ ಮತ್ತೊಂದ್ ಮದ್ವಿ ಮಾಡ್ಬೇಕು ಅಂತೇಳಿ ನಿರ್ಧಾರ ಮಾಡಿ ನೋಡ್ರಿ, ಕನ್ಯಾ ನೋಡಿ ಮದ್ವಿ ಮಾಡ್ಬಿಡ್ತೀನಿ. ಏನಪ್ಪಾ ತಮ್ಮ?
3: ಹೌದ್ರಿ ಬಾಯಾರ, ಹಂಗೇನ್ರ ಸಾಧ್ಯತೆ ಇತ್ತಪ್ಪ ಅಂದ್ರಿ, ಇದು ಮೊದಲು ನೀವು ತೆಗೆದು ಹಾಕ್ಬಿಡ್ರಿ ಹೆಣ್ಣ ಇತ್ತಂದ್ರ. ಈಗಾಗಲೇ ಎರಡ್ ಅದಾವ್ರಿ, ಮತ್ತೆಲ್ಲಿ ಮೂರ್ ನಾಲ್ಕು ಕಳೆ ಮಾಡ್ಕೊಂಡ್ಕೊಂಡ್ರು ನಾವು, ಇದೇ ಸಾಕಾಗ್ಯದ. ಆದಷ್ಟು ಅದನ್ನ ತೆಗೆದು ಮುಚ್ಚಿಬಿಡಕ್ ಹಾಕಿದ್ರು ನೋಡ್ರಿ ಬಾಯಾರ.
0: ಅಲ್ಲ ಸರ್, ಅವರಂತೂ ಓದಿಲ್ಲ ಸರಿ, ಈಗ ಮಾತಾಡ್ತಾರಂದ್ರೆ ಏನೋ ತಿಳಿಲಾರ್ದೆ ಮಾತಾಡ್ತಾ ಇದಾರೆ ಅಂತ ಅನ್ಬೋದು. ನೀವು ಒಬ್ಬ ಎಜುಕೇಟೆಡ್ ಆಗಿ ಒಬ್ಬ ಹೆಣ್ಣಿನ ಬಗ್ಗೆ ಹಿಂಗ್ ಮಾತಾಡೋದ್ ಸರಿನಾ? ಈ ಯುಗದಲ್ಲಿ ಹೆಣ್ಣಿನ ಬಗ್ಗೆ ಎಷ್ಟು ಮಹತ್ವ ಇದೆ, ಎಷ್ಟು ಪ್ರಾಧಾನ್ಯತೆ ಇದೆ ಅನ್ನೋದು ನಿಮಗೆಲ್ಲ ಗೊತ್ತಿದ್ದೇ ಇದೆ. ಅದಾಗ್ಯೂ ನೀವು ಹೆಣ್ಣನ್ನ ತೆಗಿಸ್ಬೇಕು, ತೆಗೀರಿ ಅಂತ ನೀವು ಹೇಳೋದು ತಪ್ಪು. ನೋಡಿಮ್ಮ, ಮಗುವಿನ ಲಿಂಗ ನಿರ್ಧಾರ ಮಾಡೋದು ತಂದೆಯ ಹೊರತು ತಾಯಿಯಲ್ಲ. ಅಷ್ಟಕ್ಕೂ ನೀವು ನಿಮ್ ಮಗನಿಗೆ ಇನ್ನೊಂದ್ ಮದ್ವೆ ಅಂತಾನೂ ಅಂತಿದ್ದೀರಿ. ಅದ್ ಮಾಡೋದ್ರಿಂದ ಗಂಡ್ ಮಗುನೇ ಹುಟ್ಟುತ್ತೆ ಅನ್ನೋದು ಏನ್ ಗ್ಯಾರಂಟಿ? ಹೌದಲ್ವಾ? ಹೌದು, ಹೆಣ್ಣು ಒಂದ್ ಮಗುವಿಗೆ ಜನ್ಮ ಕೊಡ್ತಾಳೆ ಅಂದ್ರೆ ಗಂಡೋ ಅಥವಾ ಹೆಣ್ಣೋ ಅನ್ನೋದನ್ನ ತಂದೆಯಿಂದನೇ ನಿರ್ಧಾರ ಆಗಿರುತ್ತೆ ಹೊರತು ತಾಯಿಯಿಂದ ಅಲ್ಲ. ನಾನು ಕೂಡ ಒಬ್ಬ ಹೆಣ್ಣು, ನಮ್ ತಂದೆ ತಾಯಿಗೆ ನಾನೊಬ್ಳೆ ಮಗಳು, ನನಗಣ್ಣ ತಮ್ಮ ಯಾರು ಇಲ್ಲ, ನಾನೊಬ್ಳೆ. ಹೌದು ಹೌದು, ನಾನೊಬ್ಳೆ ಮಗಳು. ನನಗವ್ರು ಒಳ್ಳೆ ಶಿಕ್ಷಣ ಕೊಟ್ಟಿದ್ದಾರೆ, ನಾನು ಇವತ್ತು ಈ ಮಟ್ಟದಲ್ಲಿ ಇದ್ದೀನಿ ಅಂದ್ರೆ ನಮ್ ತಂದೆ ತಾಯಿನೇ ಕಾರಣ. ನೋಡಿ ಮಾ, ನೀವು ಹೆಣ್ಣೆ ಬೇಡ ಅಂದ್ರೆ ಹೇಗ್ ಹೇಳಿ? ಇಡೀ ಪ್ರಪಂಚದ ವಂಶವಾಹಿನಿನ ಮುಂದುವರ್ಸದೇ ಹೆಣ್ಣು. ಹಾಗಾಗಿ ನೀವು ಒಬ್ಬ ಹೆಣ್ಣಾಗಿ ಹೆಣ್ಣನ್ನ ಕಡೆಗಣಿಸಬೇಡಿ. ಇದಿಷ್ಟ ನಾನ್ ನಿಮಗೆ ಹೇಳ್ತಾ ಇರೋದು.
2: ಹೌದ್ರಿ ಬಾಯಾರ, ಎಂತ ತಪ್ಪು ಮಾಡಕ್ ಹೊಂಟಿದ್ದೆ ನೋಡ್ರಿ, ನನ್ ಕಣ್ ತಗ್ಸಿದ್ರಿ ನೀವು. ಹೆಣ್ಮಕ್ಳ ಬಗ್ಗೆ ಏನೇನೆಲ್ಲ ವಿಚಾರ ಮಾಡಿ ಹೆಣ್ಣು ಜನ್ಮ ಅಂದ್ರೆ ಕೀಳು ಜನ್ಮ ಅಂತ ಹೇಳಿ ಅನ್ಕೊಂಡ್ಬಿಟ್ಟಿದ್ದೆ ನಾನು. ನೀವು ನನ್ ಕಣ್ ತಗ್ಸಿದ್ರಿ ಬಾಯಾರ, ದೊಡ್ಡ ತಪ್ಪು ಮಾಡಕತ್ತಿದ್ದೆ.
3: ನಾವು ಬರೇ ನಮ್ ಸಂಸಾರದ ವಿಚಾರ ಮಾಡಿದ್ದೀವ್ರಿ, ಆದ್ರೆ ಒಂದು ಹೊಟ್ಟೆಗಿರೋ ಕೂಸ ಜಗತ್ತಿನ ಬಗ್ಗೆ ಅಥವಾ ಅಪ್ಪ ಅವನ ಬಗ್ಗೆ ಏನ್ ಮಾತಾಡ್ತೈತಿ ಅನ್ನೋ ಕಲ್ಪನೆ ನಮಗಿದ್ದಿಲ್ರಿ. ಒಂದು ದೊಡ್ಡ ಅಪರಾಧ ಮಾಡೋದನ್ನ ಉಳಿಸಿದ್ರಿ ಬಾಯಾರ, ತಮಗ ತುಂಬಾ ಧನ್ಯವಾದಗಳು ಹೇಳ್ತೀವ್ರಿ ನಾವು.
0: ಬನ್ನಿ ಮಾ, ಬನ್ನಿ ಕೂಡ್ರಿ.
3: ಎಲ್ಲಾ ಚೆಕಪ್ ಮುಗಿತಾ?
1: ಹ್ಞೂ.
3: ಆಯ್ತು ಬಾಯಾರು, ಕಣ್ ತೆರೆಸ್ಯಾರಿ ಇವತ್ತು. ನೀ ಏನ್ ಹಡಿತಿ ಹಡಿ, ಅದನ್ನ ದೇವ್ರ ಪ್ರಸಾದ ತಿಳಿಸಿ ಸ್ವೀಕರಿಸ್ತೇವಿ.
1: ಇದು ನೀವು ಮಾತ್ರ ಹೇಳಾಕತ್ತೀರ, ಅತ್ತಿಯವರು ಇದನ್ನ ಹೇಳಿದ್ರ?
3: ಹಾ, ಅತ್ತಿಯವರು ನಾವು ಕೂಡಕಿಸಿಂದೇ ಕೂತೇವಿ ಸದ್ದ, ಮೇಡಮ್ ಅವ್ರ ಕಡೆಯಿಂದ ಉಪದೇಶ ತಗೊಂಡೇವಿ, ಆದ್ರೆ ಇದು ಲಾಸ್ಟ್ ಮಾಡಟ್ಟೆ.
1: ಆಯ್ತ್ರಿ ಬಾಯಾರ, ನಿಮ್ಮಂತವ್ರ ಹೆಣ್ಮಕ್ಳು ಎಲ್ಲಾ ಕಡೆ ಇದ್ರ ಎಲ್ಲಾ ಕ್ಷೇತ್ರಗಳು ಉದ್ದಾರ ಆಗ್ತಾವ್ ನೋಡ್ರಿ, ನಾವ್ ಬರುಣ್ರಿ ಬಾಯಾರ.
0: ಆಯ್ತಮ್ಮ, ಹೋಗ್ಬಾ ಹೋಗ್ಬಾ, ಮಂತ್ಲಿ ಮಂತ್ಲಿ ಚೆಕಪ್ ಗೆ ಬರ್ತಾ ಇರಮ್ಮ.
1: ಆಯ್ತಾಯ್ತು, ಆಯ್ತ್ರಿ, ಆಯ್ತು.

0: ಇದುವರೆಗೆ ಕಾರ್ಯಕ್ರಮ ಚಚ್ಚಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
1: ಭಾಗವಹಿಸಿದವರು ವಿಜಯಕುಮಾರ್ ಗೋಲ್ಗೇರಿ, ಆನಂದ ಬೋಳಿಶೆಟ್ಟಿ ಹಾಗೂ ಸಂತೋಷಿ ಜವಳಿ. ಸಂಕಲನ ರೇವಣಸಿದ್ದು ಚಾಂದ್ ಕವಟೆ.
0: ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
2: ಇದು ಆಕಾಶವಾಣಿ ವಿಜಯಪುರ. ಸಮಯ 6:20 ಇನ್ನು ಕೆಲವೇ ಕ್ಷಣಗಳಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಯುವ ಮತದಾರರು ಮತದಾರರ ಪಟ್ಟಿಗೆ ಸೇರ್ಪಡೆಯಾಗಲು ಅವಕಾಶ ಕಲ್ಪಿಸಲಾಗಿತ್ತು. ಇದರ ಸಂಬಂಧ 8,618 ಅರ್ಜಿಗಳು ಸ್ವೀಕೃತವಾಗಿವೆ. ಮಾಗಡಿ ತಾಲೂಕಿನಲ್ಲಿ 1,170, ರಾಮನಗರದಲ್ಲಿ 1,188, ಕನಕಪುರ ತಾಲೂಕಿನಲ್ಲಿ 964, ಚನ್ನಪಟ್ಟಣದಲ್ಲಿ 832 ಮಂದಿ ಯುವ ಮತದಾರರು ಮತದಾನದ ಹಕ್ಕಿಗಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಜಿಲ್ಲೆಯಲ್ಲಿ ಹೆಸರು ಮತ್ತು ವಯೋಮಿತಿ ತಿದ್ದುಪಡಿ ಬೂತ್ಗಳ ವರ್ಗಾವಣೆ ಕೋರಿ 3,986 ಮಂದಿ ಅರ್ಜಿ ಸಲ್ಲಿಸಿದ್ದು, ಬಹುತೇಕ ಅರ್ಜಿಗಳನ್ನು ವಿಲೇವಾರಿ ಮಾಡಲಾಗಿದೆ. ಪೌರಕಾರ್ಮಿಕರ ಪಾದಪೂಜೆ ಮಾಡುವ ಮೂಲಕ ಪ್ರಧಾನಮಂತ್ರಿಗಳ ಜನ್ಮದಿನ ಆಚರಣೆ ಮಾಡಲಾಯಿತು. ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಜನ್ಮದಿನಾಚರಣೆಯನ್ನು ಜಿಲ್ಲೆಯ ಚನ್ನಪಟ್ಟಣದಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಪೌರಕಾರ್ಮಿಕರ ಸೇವೆಯನ್ನು ಗೌರವಿಸುವ ಉದ್ದೇಶದಿಂದ ಆಯೋಜಿಸಲಾಗಿದ್ದ ವಿನೂತನ ಕಾರ್ಯಕ್ರಮದಲ್ಲಿ ಸಂಸದ ಡಾ ಸಿಎನ್ ಮಂಜುನಾಥ್ ಅವರು, ಪೌರಕಾರ್ಮಿಕರು ಸ್ವಚ್ಛತೆಯ ರಾಯಭಾರಿಗಳು, ಪ್ರಧಾನಿಯವರ ಸ್ವಚ್ಛ ಭಾರತ ಪರಿಕಲ್ಪನೆಯನ್ನು ಸಾಕಾರಗೊಳಿಸುವಲ್ಲಿ ಇವರ ಪಾತ್ರ ಬಹಳ ಮುಖ್ಯವಾದದ್ದು. ಸಮಾಜದ ಪ್ರತಿಯೊಬ್ಬರೂ ಇವರನ್ನು ಗೌರವಿಸಬೇಕಾಗಿದೆ. ಈ ಉದ್ದೇಶದಿಂದ ಪೌರಕಾರ್ಮಿಕರ ಪಾದಪೂಜೆ ನೆರವೇರಿಸಿ ಮಹಿಳಾ ಪೌರಕಾರ್ಮಿಕರಿಗೆ ಬಾಗಿನ ಅರ್ಪಣೆ ಮಾಡಿದರು. ಪ್ರಧಾನಿ ಅವರು ತಮ್ಮ 25 ವರ್ಷಗಳ ಭ್ರಷ್ಟಾಚಾರ ಮುಕ್ತ ಆಡಳಿತದಿಂದ ರಾಷ್ಟ್ರ ಮತ್ತು ಅಂತಾರಾಷ್ಟೀಯ ಮಟ್ಟದಲ್ಲಿ ಹೆಸರು ಗಳಿಸಿದ್ದಾರೆ. ಇವರ ಸೇವೆ ಇಡೀ ದೇಶಕ್ಕೆ ಮಾದರಿ ಎಂದು ಸಂಸದ ಡಾ ಮಂಜುನಾಥ್ ಅವರು ಶ್ಲಾಘಿಸಿದ್ದಾರೆ. ಹಾರೋಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ 1,000 ಕೋಟಿ ಹೂಡಿಕೆ, ರಾಜ್ಯದಲ್ಲಿ ಅತಿದೊಡ್ಡ ಕೈಗಾರಿಕಾ ಪ್ರದೇಶ ಎಂಬ ಹೆಗ್ಗಳಿಕೆ ಹೊಂದಿರುವ ಹಾರೋಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಬೃಹತ್ ಕೈಗಾರಿಕಾ ಯೋಜನೆ ಬರುವ ಸಾಧ್ಯತೆ ಇದೆ. ಹೈಡ್ರಾಲಿಕ್ ಘಟಕಗಳ ತಯಾರಿಕೆಯಲ್ಲಿ ಮುಂಚೂಣಿಯಲ್ಲಿರುವ ವಿಪ್ರೋ ಕವಾಸಕಿ ಪ್ರಿಸಿಷನ್ ಮೆಷಿನರಿ ಕಂಪನಿಯು ಆರೋಹಳ್ಳಿ ಕೈಗಾರಿಕಾ ಪ್ರದೇಶದ 5ನೇ ಹಂತದಲ್ಲಿ ನೂತನ ಹೈಡ್ರಾಲಿಕ್ ಪಂಪ್ ಉತ್ಪಾದನೆ ಘಟಕ ಸ್ಥಾಪಿಸಲು 1,000 ಕೋಟಿ ಹೂಡಿಕೆ ಮಾಡಲು ಉದ್ದೇಶಿಸಿದೆ ಎನ್ನಲಾಗಿದೆ. ಈ ಯೋಜನೆ ಸಾಕಾರಗೊಂಡರೆ ಸುಮಾರು 1,000 ಉದ್ಯೋಗಗಳು ಸೃಷ್ಟಿಯಾಗುವ ನಿರೀಕ್ಷೆ ಇದೆ. ಇದಕ್ಕಾಗಿ 30 ಎಕರೆ ಜಮೀನು ಬೇಕಾಗಿದ್ದು, ಈ ಸಂಬಂಧ ಕಂಪನಿಯ ಮುಖ್ಯಸ್ಥರು ರಾಜ್ಯ ಸರ್ಕಾರದ ಬಳಿ ಪ್ರಸ್ತಾವನೆ ಸಲ್ಲಿಸಿದ್ದು ಸದ್ಯದಲ್ಲೇ ಅನುಮೋದನೆ ಸಿಗುವ ಭರವಸೆ ವ್ಯಕ್ತಪಡಿಸಿದ್ದಾರೆ. ಅರ್ಕಾವತಿ ನದಿ ತೀರ ಅಭಿವೃದ್ದಿಗೆ ಚಾಲನೆ. ಜಿಲ್ಲೆಯ ರಾಮನಗರ ಹಾಗೂ ಕನಕಪುರ ಪಟ್ಟಣಗಳ ಮೂಲಕ ಹಾದುಹೋಗುವ ಅರ್ಕಾವತಿ ನದಿ ತೀರದ ಅಭಿವೃದ್ದಿಗೆ ರಾಜ್ಯ ಸರ್ಕಾರ ಚಾಲನೆ ನೀಡಿದೆ. ರಾಮನಗರದ ಹೃದಯ ಭಾಗದಲ್ಲಿ ಹಾದುಹೋಗುವ ಅರ್ಕಾವತಿ ನದಿ ತೀರದ ಅಭಿವೃದ್ದಿಗೆ 156 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಗಳು ಈಗಾಗಲೇ ನಡೆಯುತ್ತಿವೆ. ನದಿಯ ಎರಡು ಭಾಗಗಳಲ್ಲಿ ತಡೆಗೋಡೆ ನಿರ್ಮಾಣ ಕಾಮಗಾರಿ ಹಾಗೂ ಒಂದು ತೀರದಲ್ಲಿ ಸುಸಜ್ಜಿತ ಪಾದಚಾರಿ ಪಾರ್ಕ್ ನಿರ್ಮಾಣ ಮಾಡಲಾಗುತ್ತಿದೆ. ಇದೇ ರೀತಿ ಕನಕಪುರ ಪಟ್ಟಣದಲ್ಲಿ 120 ಕೋಟಿ ವೆಚ್ಚದಲ್ಲಿ ನದಿ ತೀರ ಅಭಿವೃದ್ದಿ ಹಾಗೂ ಅತ್ಯಾಧುನಿಕ ಪಾರ್ಕ್ ನಿರ್ಮಾಣ ಕಾರ್ಯ ಮಾಡಲಾಗುತ್ತಿದೆ. ಪ್ರಜಾಸೇವಾ ಆಂದೋಲನ ಒಂದೇ ದಿನ 1,400 ಅರ್ಜಿ ಸಲ್ಲಿಕೆ, 1,300 ಅರ್ಜಿ ವಿಲೇವಾರಿ. ರಾಜ್ಯ ಸರ್ಕಾರ ಜನರ ಮನೆ ಬಾಗಿಲಿಗೆ ತೆರಳಿ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿ ಕಾನೂನಿನ ವ್ಯಾಪ್ತಿಯಲ್ಲಿ ಬಗೆಹರಿಸಬಹುದಾದ ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಪರಿಹಾರ ಕಲ್ಪಿಸುವ ಮಹತ್ವಾಕಾಂಕ್ಷಿ ಕಾರ್ಯಕ್ರಮ ಪ್ರಜಾಸೇವೆ ಆಂದೋಲನಕ್ಕೆ ಜಿಲ್ಲೆಯಲ್ಲಿ ಚಾಲನೆ ನೀಡಲಾಗಿದೆ. ಚನ್ನಪಟ್ಟಣದ ವಿರೂಪಾಕ್ಷಿ ಗ್ರಾಮದಲ್ಲಿ ಆಯೋಜಿಸಿದ್ದ ಹೋಬಳಿ ಮಠದ ಪ್ರಜಾಸೇವಾ ಆಂದೋಲನ ಕಾರ್ಯಕ್ರಮದಲ್ಲಿ 1,400ಕ್ಕೂ ಅಧಿಕ ಅರ್ಜಿಗಳು ಸಲ್ಲಿಕೆಯಾಗಿದ್ದು, ಈ ಪೈಕಿ 1,300 ಅರ್ಜಿಗಳನ್ನು ಸ್ಥಳದಲ್ಲಿಯೇ ವಿಲೇವಾರಿ ಮಾಡಲಾಗಿದೆ. ಸಾರ್ವಜನಿಕರಿಂದ ಸಲ್ಲಿಕೆಯಾದ ಅರ್ಜಿಗಳನ್ನು ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿಗೆ ಸಂಬಂಧಿಸಿದ ಅರ್ಜಿಗಳೇ ಹೆಚ್ಚಾಗಿದ್ದವು. ಇವುಗಳನ್ನು ಸ್ಥಳದಲ್ಲಿಯೇ ಪರಿಶೀಲಿಸಿ ಅಧಿಕಾರಿಗಳು ಅಗತ್ಯ ಕ್ರಮ ವಹಿಸಿ ಪರಿಹರಿಸಿದ್ದಾರೆ. ಕೆಲವು ರೈತರು ಮೂಲಸೌಕರ್ಯಗಳಿಗೆ ಸಂಬಂಧಿಸಿದ ಕೊರತೆ ನೀಗಿಸುವಂತೆ ಅರ್ಜಿ ಸಲ್ಲಿಸಿದ್ದಾರೆ. ಹಲವರು ಕೆರೆಕಟ್ಟೆಗಳಿಗೆ ನೀರು ಹರಿಸುವಂತೆ ಅರ್ಜಿಯಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಮತ್ತು ಹೋಬಳಿ ವ್ಯಾಪ್ತಿಯಲ್ಲಿ ಪ್ರಜಾಸೇವಾ ಆಂದೋಲನ ಕಾರ್ಯಕ್ರಮಕ್ಕೆ ಈಗಾಗಲೇ ಚಾಲನೆ ನೀಡಲಾಗಿದೆ. ಸರ್ವರ್ ಸಮಸ್ಯೆ. ಪಡಿತರ ಚೀಟಿದಾರರು ಇಕೆವೈಸಿ ಮಾಡಿಸಲು ಸರ್ವರ್ ಸಮಸ್ಯೆ ಹೆಚ್ಚಾದ ಕಾರಣ ಸರ್ಕಾರ 20 ಅಕ್ಟೋಬರ್ವರೆಗೆ ಇಕೆವೈಸಿ ಮಾಡಿಸಲು ಗಡುವು ವಿಸ್ತರಿಸಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಒಟ್ಟು 617,035 ಎಪಿಎಲ್ ಮತ್ತು ಬಿಪಿಎಲ್ ಪಡಿತರ ಚೀಟಿದಾರರಿದ್ದು, ಈ ಪೈಕಿ ಇದುವರೆಗೆ ಶೇಕಡ 43.53% ಮಾತ್ರ ಇಕೆವೈಸಿ ಮಾಡಿಸಿದ್ದರು. ಹೀಗಾಗಿ ಎಲ್ಲರಿಗೂ ಅನುಕೂಲವಾಗಲೆಂದು ಇಕೆವೈಸಿ ಮಾಡಿಸಲು 20 ಅಕ್ಟೋಬರ್ವರೆಗೆ ದಿನಾಂಕವನ್ನು ವಿಸ್ತರಣೆ ಮಾಡಲಾಗಿದೆ. ಇದುವರೆಗೂ ಜಿಲ್ಲಾ ವಾರ್ತಾ ಪತ್ರ ಕೇಳಿದಿರಿ. ಬರೆದವರು HS ರೂಪೇಶ್ ಕುಮಾರ್. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಇದು ಆಕಾಶವಾಣಿ ವಿಜಯಪುರ. ಸಮಯ 6:35:30. ಕಾಣೆಯಾದವರ ಬಗ್ಗೆ ಪ್ರಕಟಣೆ. ಕಾಣೆಯಾದ ವ್ಯಕ್ತಿಯ ಹೆಸರು ಹಣಮಂತ್ ಭೀಮ್ಷಾ ಬಡ್ಡಿವಡ್ಡರ್. ವಯಸ್ಸು 59 ವರ್ಷ. ಸುಮಾರು 5'5" ಎತ್ತರ ಇದ್ದು ಸಾದಗೆಪ್ಪು ಮೈಬಣ್ಣ, ಸಾಧಾರಣ ಮೈಕಟ್ಟು, ದುಂಡು ಮುಖ, ಕಪ್ಪು ತಲೆ ಕೂದಲು. ಕನ್ನಡ ಮತ್ತು ಹಿಂದಿ ಭಾಷೆಯನ್ನು ಮಾತನಾಡುತ್ತಾನೆ.

ಮನೆಯಿಂದ ಹೋಗುವಾಗ ಕರಿ ಬಣ್ಣದ ಪ್ಯಾಂಟ್ ಮತ್ತು ಗೆರೆ ಇರುವ ಬಿಳಿ ಬಣ್ಣದ ಶರ್ಟ್ ಧರಿಸಿರುತ್ತಾನೆ. ಈ ಚೆಹರೆ ಪಟ್ಟಿ ಉಳ್ಳ ವ್ಯಕ್ತಿ ತಮಗೆಲ್ಲಾದರೂ ಕಂಡುಬಂದಲ್ಲಿ ಸಮೀಪದ ಪೊಲೀಸ್ ಸ್ಟೇಷನ್ಗೆ ತಿಳಿಸಬೇಕಾಗಿ ವಿನಂತಿ. ಪ್ರಕಟಣೆಯನ್ನು ಕೇಳಿದಿರಿ.

ಇದು ಆಕಾಶವಾಣಿ ವಿಜಯಪುರ. ಸಮಯ 6:37 ನಿಮಿಷವಾಗಲಿದ್ದು ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಕೇಳುಗರೆ, ಇದೇ ಶುಕ್ರವಾರ ಸೆಪ್ಟೆಂಬರ್ 25ನೇ ತಾರೀಕು ಸಾಯಂಕಾಲ 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ವಿಷಯ ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ ಕೆಂಪೇಗೌಡ ಹೆಚ್ ಮತ್ತು ಸಹಾಯಕ ಕೃಷಿ ನಿರ್ದೇಶಕರಾದ ಶ್ರೀ ರಾಮೇಗೌಡ ಅವರು. ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2237074777 ಅಥವಾ 2237074888. ಎಸ್ಟಿಡಿ ಕೋಡ್ ಸಂಖ್ಯೆ 080. ಕೇಳಿ, ಇದೇ ಶುಕ್ರವಾರ ಸೆಪ್ಟೆಂಬರ್ 25ನೇ ತಾರೀಕು ಸಂಜೆ 6:50 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ಪ್ರಸಾರವಾಗುವ ನೇರ ಫೋನ್ ಇನ್ ಕಾರ್ಯಕ್ರಮವನ್ನ. ವಿಷಯ ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ.
1: ಕಡಲ ತೀರ ಭಾರ್ಗವ, ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ತಮಿಳುನಾಡಿಗೆ 4,000 ಕ್ಯೂಸೆಕ್ ನೀರು ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ಶಿಫಾರಸು, ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ಸರ್ಕಾರ ನಿರ್ಧಾರ. ಉಭಯ ಸದನಗಳಲ್ಲಿ ಬರ ಕುರಿತಂತೆ ಚರ್ಚೆ, ವೈಜ್ಞಾನಿಕ ರೀತಿಯಲ್ಲಿ ಮೋಡ ಬಿತ್ತನೆ ಮಾಡುವಂತೆ ಸದಸ್ಯ ಎಚ್ಕೆ ಪಾಟೀಲ್ ಸಲಹೆ. ಭದ್ರಾ ಮೇಲ್ದಂಡೆ ಯೋಜನೆಯ ನೀರನ್ನು 2028 ವೇಳೆಗೆ ಚಿತ್ರದುರ್ಗ ಜಿಲ್ಲೆಗೆ ಹರಿಸಲು ನಿರ್ಧಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ ಪರಿಶಿಷ್ಟ ಆಯೋಗಗಳನ್ನು ಪ್ರತ್ಯೇಕವಾಗಿ ಸ್ಥಾಪಿಸಲು ರಾಷ್ಟೀಯ ಪರಿಶಿಷ್ಟ ಪಂಗಡಗಳ ಆಯೋಗ

0: ಶಿಫಾರಸು. ಶಿವಮೊಗ್ಗದಲ್ಲಿ ನಾಳೆ ಹಿಂದೂ ಮಹಾಸಭಾ ಗಣೇಶ ಮೂರ್ತಿ ವಿಸರ್ಜನಾ ಮೆರವಣಿಗೆ, ಜಿಲ್ಲೆಯಲ್ಲಿ ಬಿಗಿ ಭದ್ರತೆ. ರಾಜ್ಯದಲ್ಲಿ ಭೀಕರ ಬರಗಾಲವಿದ್ದರೂ ಮುಂದಿನ 15 ದಿನಗಳ ಕಾಲ ತಮಿಳುನಾಡಿಗೆ ನಿತ್ಯ 4,000 ಕ್ಯೂಸೆಕ್ ಕಾವೇರಿ ನೀರು ಹರಿಸುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಶಿಫಾರಸು ಮಾಡಿದೆ. ಈ ನಡುವೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶ ಪಾಲಿಸುವಂತೆ ರಾಜ್ಯಕ್ಕೆ ಸುಪ್ರೀಂಕೋರ್ಟ್ ಸೂಚಿಸಿದೆ. ತಮಿಳುನಾಡಿನ ಆಕ್ಷೇಪಣೆಗೆ ಅಫಿಡವಿಟ್ ಸಲ್ಲಿಸಲು ಒಂದು ವಾರ ಕಾಲಾವಕಾಶ ನೀಡಿದೆ. ಈ ಕುರಿತಂತೆ ಪ್ರತಿಕ್ರಿಯಿಸಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಅಭಾವದಿಂದ ಜಲಾಶಯಗಳಿಗೆ ಒಳಹರಿವು ಸ್ಥಗಿತಗೊಂಡಿದ್ದು ಸಿಡಬ್ಲ್ಯೂಆರ್ಸಿ ಆದೇಶ ಪ್ರಶ್ನಿಸಿ ಸುಪ್ರೀಂಕೋರ್ಟ್ ಹಾಗೂ ಪ್ರಾಧಿಕಾರಕ್ಕೆ ಶೀಘ್ರವೇ ಮೇಲ್ಮನವಿ ಸಲ್ಲಿಸಲಾಗುವುದು ಎಂದು ತಿಳಿಸಿದ್ದಾರೆ. ರಾಜ್ಯವು ಸಂಕಷ್ಟದ ಪರಿಸ್ಥಿತಿಯನ್ನು ಎದುರಿಸುತ್ತಿರುವಾಗ ತಮಿಳುನಾಡಿಗೆ ನೀರು ಬಿಡುಗಡೆ ಕಷ್ಟಸಾಧ್ಯ ಎಂದು ಹೇಳಿದ್ದಾರೆ. ವಿಧಾನಮಂಡಲದ ಉಭಯ ಸದನಗಳ ಅಧಿವೇಶನದಲ್ಲಿ ಇಂದು ರಾಜ್ಯದಲ್ಲಿನ ಬರ ಪರಿಸ್ಥಿತಿ ಕುರಿತಂತೆ ಗಂಭೀರ ಚರ್ಚೆ ನಡೆಯಿತು. ಕಾಂಗ್ರೆಸ್ ಹಿರಿಯ ಸದಸ್ಯ ಎಚ್ಕೆ ಪಾಟೀಲ್ ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡಿ, ಗದಗ ಜಿಲ್ಲೆಯ ಪರಿಸ್ಥಿತಿಯನ್ನು ಸದನದಲ್ಲಿ ಎಳೆಯಳಿಯಾಗಿ ಬಿಚ್ಚಿಟ್ಟರು. ಬರ ಪರಿಸ್ಥಿತಿ ಸಂದರ್ಭದಲ್ಲಿ ವೈಜ್ಞಾನಿಕ ರೀತಿಯಲ್ಲಿ ಮೋಡ ಬಿತ್ತನೆ ಮಾಡುವುದು ಅಗತ್ಯವಾಗಿದೆ ಎಂದ ಅವರು, ತಂತ್ರಜ್ಞಾನವನ್ನು ಟೀಕಿಸುವುದು ಸರಿಯಲ್ಲ ಎಂದು ತಿಳಿಸಿದರು. ಜೆಡಿಎಸ್ ಸದಸ್ಯ ಸುರೇಶ್ ಬಾಬು ಮಾತನಾಡಿ, ಬರ ಹಿನ್ನೆಲೆಯಲ್ಲಿ ವಿದ್ಯುತ್ ಕಡಿತ ಮಾಡುವುದನ್ನು ತಪ್ಪಿಸಬೇಕು ಎಂದು ಸರ್ಕಾರಕ್ಕೆ ಸಲಹೆ ನೀಡಿದರು. ಈ ವೇಳೆ ಮಧ್ಯಪ್ರವೇಶಿಸಿದ ಇಂಧನ ಸಚಿವ ಕೆಜೆ ಜಾರ್ಜ್, ಕೇಂದ್ರ ಸರ್ಕಾರದ ಕುಸುಮ್ ಭಿ ಹಾಗೂ ರಾಜ್ಯ ಸರ್ಕಾರದ ಕುಸುಮ್ ಸಿ ಮೂಲಕ ಸೋಲಾರ್ ವಿದ್ಯುತ್ ಉತ್ಪಾದನೆ ಮಾಡಲು ಉತ್ತೇಜನ ನೀಡಲಾಗುತ್ತಿದೆ ಎಂದು ಹೇಳಿದರು. ಪರಿಷತ್ನಲ್ಲಿಯೂ ಬರ ಕುರಿತಂತೆ ಚರ್ಚೆ ನಡೆದಿದ್ದು, ಕಾಂಗ್ರೆಸ್ ಸದಸ್ಯ ರವಿ ಹೈನುಗಾರಿಕೆ ಕ್ಷೇತ್ರ ಎದುರಿಸುತ್ತಿರುವ ಸಮಸ್ಯೆಯನ್ನು ಪ್ರಸ್ತಾಪಿಸಿದರು. ಹಾಲಿನ ಖರೀದಿ ದರ ಹೆಚ್ಚಿಸುವ ಅಗತ್ಯವಿದೆ ಎಂದು ಸರ್ಕಾರವನ್ನು ಒತ್ತಾಯಿಸಿದರು. ಸಿರಿಗೆರೆ ತರಳಬಾಳು ಮಠವು ಶಿಕ್ಷಣ ಹಾಗೂ ನೀರಾವರಿ ಕ್ಷೇತ್ರಗಳಿಗೆ ನೀಡುತ್ತಿರುವ ಕೊಡುಗೆ ಅಪಾರ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಚಿತ್ರದುರ್ಗದ ಸಿರಿಗೆರೆಯಲ್ಲಿ ನಡೆದ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಗಳ 35ನೇ ಶ್ರದ್ದಾಂಜಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತರಳಬಾಳು ಹುಣ್ಣಿಮೆಯ ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಿ ಮಾತನಾಡಿದ ಅವರು, ದೇಶದಲ್ಲಿ ನ್ಯಾಯಾಲಯಗಳೇ ಇಲ್ಲದ ಕಾಲದಲ್ಲೂ ಜನರಿಗೆ ನ್ಯಾಯ ಒದಗಿಸಿದ ಈ ಧರ್ಮಪೀಠವು ಇಂದು ಮಠದ ಶೈಕ್ಷಣಿಕ ಸಂಸ್ಥೆಗಳ ಮೂಲಕ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುತ್ತಿದೆ ಎಂದು ಶ್ಲಾಘಿಸಿದ್ದಾರೆ. ಬಯಲುಸೀಮೆ ಭಾಗದ ಜನರ ನೀರಾವರಿ ಕನಸನ್ನು ನನಸು ಮಾಡಲು ಸರ್ಕಾರ ಶ್ರಮಿಸುತ್ತಿದ್ದು 2028ರ ವೇಳೆಗೆ ಭದ್ರಾ ಮೇಲ್ದಂಡೆ ಯೋಜನೆಯ ನೀರನ್ನು ಜಿಲ್ಲೆಗೆ ಹರಿಸಲಾಗುವುದೆಂದು ಭರವಸೆ ನೀಡಿದ್ದಾರೆ. ಕಾರ್ಯಕ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಸಚಿವರು, ಶಾಸಕರು ಹಾಗೂ ಮಠದ ಅಪಾರ ಸಂಖ್ಯೆಯ ಭಕ್ತರು ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಜನರ ಕಲ್ಯಾಣ ಕಾರ್ಯಕ್ರಮಗಳ ಜಾರಿ ಹಾಗೂ ಸಮಸ್ಯೆಗಳಿಗೆ ಸ್ಪಂದಿಸುವ ಆಯೋಗಗಳನ್ನು ಪ್ರತ್ಯೇಕವಾಗಿ ಸ್ಥಾಪಿಸುವ ಅಗತ್ಯವಿದೆ ಎಂದು ರಾಷ್ಟೀಯ ಪರಿಶಿಷ್ಟ ಪಂಗಡಗಳ ಆಯೋಗದ ಅಧ್ಯಕ್ಷ ಅಂತರ್ ಸಿಂಗ್ ಆರ್ಯ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಪರಿಶಿಷ್ಟ ಪಂಗಡಗಳ ಸಮುದಾಯದವರ ಅಭಿವೃದ್ದಿಗಾಗಿ ವಿವಿಧ ಕಾರ್ಯಕ್ರಮಗಳ ಅನುಷ್ಠಾನ ಕುರಿತು ಪ್ರಗತಿ ಪರಿಶೀಲನಾ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಸರ್ಕಾರದ ಮಾದರಿಯಲ್ಲಿ ಎರಡು ಆಯೋಗಗಳನ್ನು ಪ್ರತ್ಯೇಕವಾಗಿ ಸ್ಥಾಪಿಸಲು ರಾಜ್ಯ ಸರ್ಕಾರಕ್ಕೆ ಶಿಫಾರಸು ಮಾಡಲಾಗಿದೆ ಎಂದು ಹೇಳಿದ್ದಾರೆ. ತುರ್ತಾಗಿ ಪರಿಶಿಷ್ಟ ಪಂಗಡಗಳ ಪ್ರತ್ಯೇಕ ಆಯೋಗ ರಚಿಸಲು ಕ್ರಮ ಕೈಗೊಳ್ಳುವಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಗಮನಕ್ಕೆ ತರಲಾಗಿದೆ ಎಂದು ಹೇಳಿದ್ದಾರೆ. ಕಸ್ತೂರಿ ರಂಗನ್ ವರದಿ ಜಾರಿಗೆ ಸಂಬಂಧಿಸಿದಂತೆ ಅಲ್ಲಿನ ಪರಿಶಿಷ್ಟ ಪಂಗಡಗಳ ಜನರ ಸಮಸ್ಯೆಗಳನ್ನು ಆಲಿಸಲು ಆ ಭಾಗಕ್ಕೆ ಭೇಟಿ ನೀಡಲಾಗುವುದೆಂದು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯ ಸರ್ಕಾರದ ಗಂಭೀರ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸುತ್ತಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಆರ್ಥಿಕ ಸ್ಥಿತಿಗತಿಯ ಬಗ್ಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಜನರನ್ನು ದಾರಿ ತಪ್ಪಿಸುತ್ತಿದ್ದಾರೆ ಎಂದು ದೂರಿದ್ದಾರೆ. ರಾಜ್ಯದ ಆರ್ಥಿಕ ಸ್ಥಿತಿಯನ್ನು ಎತ್ತಿ ತೋರಿಸುವ ಹಣಕಾಸು ಇಲಾಖೆಯ ಇತ್ತೀಚಿನ ಪತ್ರ ಕೇವಲ ಸಾಮಾನ್ಯ ಆಡಳಿತಾತ್ಮಕ ಸಂವಹನವಲ್ಲ, ಬದಲಾಗಿ ಸರ್ಕಾರದ

0: ಹದಗೆಡುತ್ತಿರುವ ಆರ್ಥಿಕ ಸ್ಥಿತಿಯ ಪ್ರತಿಬಿಂಬವಾಗಿದೆ ಎಂದು ಹೇಳಿದ್ದಾರೆ. ಸರ್ಕಾರ ವೇತನ ಪಾವತಿಸಲು, ಪಿಂಚಣಿ ಬಿಡುಗಡೆ ಮಾಡಲು ಮತ್ತು ಹೆಚ್ಚುತ್ತಿರುವ ಆರ್ಥಿಕ ಹೊಣೆಗಾರಿಕೆಗಳನ್ನು ಪೂರೈಸಲು ಪರದಾಡುತ್ತಿದೆ ಎಂದು ಆರೋಪಿಸಿದ್ದಾರೆ. ಶಿವಮೊಗ್ಗದಲ್ಲಿ ನಾಳೆ ಪ್ರಸಿದ್ಧ ಹಿಂದೂ ಮಹಾಸಭಾ ಗಣೇಶ ಮೂರ್ತಿ ವಿಸರ್ಜನಾ ಮೆರವಣಿಗೆ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ನಗರದಲ್ಲಿ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಭಿ ಮಾಹಿತಿ ನೀಡಿದ್ದಾರೆ. ಮೆರವಣಿಗೆಯು ಶಾಂತಿಯುತವಾಗಿ ನಡೆಯಲು ಪೊಲೀಸ್ ಇಲಾಖೆಯೊಂದಿಗೆ ಸಾರ್ವಜನಿಕರು ಹಾಗೂ ಸಂಘಟಕರು ಸಂಪೂರ್ಣ ಸಹಕರಿಸಬೇಕೆಂದು ಮನವಿ ಮಾಡಿದ್ದಾರೆ. ಬಂದೋಬಸ್ತ್ಗಾಗಿ 3,000 ಅಧಿಕ ಪೊಲೀಸ್ ಅಧಿಕಾರಿಗಳನ್ನು ನಿಯೋಜಿಸಲಾಗಿದೆ. ಮೆರವಣಿಗೆ ಸಾಗುವ ಮಾರ್ಗದಲ್ಲಿ ನಿಗಾ ವಹಿಸಲು 3,500 ಹೆಚ್ಚು ಸಿಸಿಟಿವಿ ಕ್ಯಾಮೆರಾಗಳನ್ನು ಹಾಗೂ 12 ಹೈಟೆಕ್ ಡ್ರೋನ್ ಕ್ಯಾಮೆರಾಗಳನ್ನು ಬಳಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತು ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಭಾರತದ ಸೌರಕ್ರಾಂತಿ ಕುರಿತು ಒಂದು ನೋಟ ಇಲ್ಲಿದೆ. ಪಿಎಂ ಕುಸುಮ್ ಯೋಜನೆಯ ಮೂಲಕ ರೈತ ನೀರಾವರಿ ಪಂಪ್ಸೆಟ್ಗಳಿಗೆ ಸೌರಶಕ್ತಿ ಅಳವಡಿಸಿ ಡೀಸೆಲ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲಾಗುತ್ತಿದೆ. ತುಮಕೂರಿನ ಅಜ್ಜಪ್ಪನಹಳ್ಳಿಯ ರೈತ ಭೀಮಯ್ಯ ಪಿಎಂ ಕುಸುಮ್ ಯೋಜನೆಯ ಫಲಾನುಭವಿಯಾಗಿದ್ದು, ತಮ್ಮ ಜಮೀನಿನಲ್ಲಿ ನೀರಾವರಿ ಪಂಪ್ಸೆಟ್ ಅಳವಡಿಸಿಕೊಂಡಿರುವುದರಿಂದ ಕೃಷಿ ಚಟುವಟಿಕೆಗಳಿಗೆ ಹೆಚ್ಚಿನ ಅನುಕೂಲವಾಗಿದೆ ಎಂದು ತಿಳಿಸಿದ್ದಾರೆ. ಸೌರಶಕ್ತಿಯನ್ನು ಬಳಸುವುದರಿಂದ ನೀರಾವರಿ ವೆಚ್ಚದಲ್ಲಿ ಉಳಿತಾಯವಾಗಿದ್ದು, ಕೃಷಿ ಕಾರ್ಯಗಳನ್ನು ಹೆಚ್ಚು ಯೋಜಿತವಾಗಿ ನಿರ್ವಹಿಸಲು ಸಾಧ್ಯವಾಗಿದೆ ಎಂದು ಆಕಾಶವಾಣಿಯೊಂದಿಗೆ ತಮ್ಮ ಅನುಭವ ಹಂಚಿಕೊಂಡಿದ್ದಾರೆ.
1: ನಾನು ಕಳೆದ ವರ್ಷ ಪಿಎಂ ಕುಸುಮ ಯೋಜನೆ ಅಡಿಯಲ್ಲಿ 10 HP ಸೋಲಾರ್ ಪಂಪ್ಸೆಟ್ಗೆ 181,000 ದುಡ್ಡು ಕಟ್ಟಿದ್ದೆ. ಮೊನ್ನೆ 2 ಹಿಂದೆ ಬಂದು ಸೋಲಾರ್ ಪಂಪ್ಸೆಟ್ ಹಾಕೊಟ್ಟಿದ್ದಾರೆ. ಸಾಯಂಕಾಲ 5 ನೀರು ಬರುತ್ತೆ. ಕರೆಂಟ್ ಸಮಸ್ಯೆ ಅಂತೂ ಇರೋದೇ ಇಲ್ಲ. ನಾನು 181,000 ಮಾತ್ರ ಕಟ್ಟಿದ್ದೀನಿ. ಇನ್ನುಳಿದ ಹಣವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಭರಿಸಿದ್ದಾರೆ. ಒಟ್ಟಾರೆ ರೈತರಿಗೆ ಪಿಎಂ ಕುಸುಮ ಸೋಲಾರ್ ಪಂಪ್ಸೆಟ್ನಿಂದ ಬಹಳ ಅನುಕೂಲ ಆಗ್ತಿದೆ.
0: ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹಾಡೋನಹಳ್ಳಿ ಜಿಲ್ಲಾ ಕೃಷಿ ವಿಜ್ಞಾನ ಕೇಂದ್ರದ ವತಿಯಿಂದ ರಾಷ್ಟೀಯ ಪೋಷಣ ಮಾಸಾಚರಣೆ 2026 ಕಾರ್ಯಕ್ರಮವನ್ನು ದೊಡ್ಡಬಳ್ಳಾಪುರ ತಾಲೂಕಿನ ಕೊಟ್ಟಿಗೆ ಮಾಚೇನಹಳ್ಳಿ ಗ್ರಾಮದಲ್ಲಿ ಆಯೋಜಿಸಲಾಗಿತ್ತು. ಕೃಷಿ ವಿಜ್ಞಾನ ಕೇಂದ್ರದ ಗೃಹ ವಿಜ್ಞಾನಿ ಡಾಕ್ಟರ್ ಗೋಪಿಕಾ ಸಿ ಮುತ್ತಿಗೆ ಮಾತನಾಡಿ, ಸರಿಯಾದ ಪೋಷಣೆಗೆ ಒತ್ತು ನೀಡುವ ಮೂಲಕ ದೈನಂದಿನ ಜೀವನದಲ್ಲಿ ಜನರು ತೆಗೆದುಕೊಳ್ಳುವ ಆಹಾರದ ಆಯ್ಕೆಗಳು ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡಲಿವೆ. ಹೆಚ್ಚಿನ ಹಣ್ಣು ಮತ್ತು ತರಕಾರಿಗಳನ್ನು ಸೇವಿಸುವುದರಿಂದ ಸೂಕ್ಷ್ಮ ಪೋಷಕಾಂಶಗಳ ಕೊರತೆಯನ್ನು ನೀಗಿಸಬಹುದಾಗಿದ್ದು, ಈ ದಿಸೆಯಲ್ಲಿ ಜಾಗೃತಿ ಮೂಡಿಸಲು ರಾಷ್ಟೀಯ ಪೋಷಣ ಮಾಸಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಪ್ರತಿಷ್ಠಿತ ಅಖಿಲ ಭಾರತ ಜೀವಿ ಮಾವಲಂಕರ್ ಶೂಟಿಂಗ್ ಸ್ಪರ್ಧೆಯಲ್ಲಿ ಕರ್ನಾಟಕ ಮತ್ತು ಎನ್ಸಿಸಿ ನಿರ್ದೇಶನಾಲಯದ ಕೆಡೆಟ್ಗಳು 2 ಮತ್ತು 3 ಪದಕ ಗೆದ್ದುಕೊಂಡಿದ್ದಾರೆ. ಈ ಮೂಲಕ ಮುಂಬರುವ ರಾಷ್ಟೀಯ ಶೂಟಿಂಗ್ ಚಾಂಪಿಯನ್ಶಿಪ್ಗೆ ಅರ್ಹತೆ ಪಡೆದಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮಿಳುನಾಡಿಗೆ 4,000 ಕ್ಯೂಸೆಕ್ ನೀರು ಹರಿಸುವಂತೆ ಸಿಡಬ್ಲ್ಯೂಆರ್ಸಿ ಶಿಫಾರಸು, ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ಸರ್ಕಾರ ನಿರ್ಧಾರ. ಉಭಯ ಸದನಗಳಲ್ಲಿ ಬರ ಕುರಿತಂತೆ ಚರ್ಚೆ, ವೈಜ್ಞಾನಿಕ ರೀತಿಯಲ್ಲಿ ಮೋಡ ಬಿತ್ತನೆ ಮಾಡುವಂತೆ ಸದಸ್ಯ ಎಚ್ಕೆ ಪಾಟೀಲ್ ಸಲಹೆ. ಭದ್ರಾ ಮೇಲ್ದಂಡೆ ಯೋಜನೆಯ ನೀರನ್ನು 2028 ವೇಳೆಗೆ ಚಿತ್ರದುರ್ಗ ಜಿಲ್ಲೆಗೆ ಹರಿಸಲು ನಿರ್ಧಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ ಪರಿಶಿಷ್ಟ ಆಯೋಗಗಳನ್ನು ಪ್ರತ್ಯೇಕವಾಗಿ ಸ್ಥಾಪಿಸಲು ರಾಷ್ಟೀಯ ಪರಿಶಿಷ್ಟ ಪಂಗಡಗಳ ಆಯೋಗ ಶಿಫಾರಸು. ಶಿವಮೊಗ್ಗದಲ್ಲಿ ನಾಳೆ ಹಿಂದೂ ಮಹಾಸಭಾ ಗಣೇಶ ಮೂರ್ತಿ ವಿಸರ್ಜನಾ ಮೆರವಣಿಗೆ, ಜಿಲ್ಲೆಯಲ್ಲಿ ಬಿಗಿ ಭದ್ರತೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35 ಕ್ಕೆ.

0: प्रधानमंत्री फसल बीमा योजना किसानों के लिए वरदान है।
1: अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं,
2: क्योंकि हमने लिया है प्रधानमंत्री फसल बीमा।
3: बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा।
4: योजना से हर साल जुड़ रहे हैं 5 करोड़ से ज्यादा किसान, अब आपकी है बारी।
3: नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण।
4: फसल बीमा पोर्टल या फसल बीमा ऐप द्वारा भी कराया जा सकता है पंजीकरण।
3: प्रधानमंत्री फसल बीमा योजना, आपकी फसलों का संपूर्ण सुरक्षा कवर। ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ.
5: ಆತ್ಮೀಯ ಕೇಳುಗರೆ, ಇವತ್ತು ನಮ್ಮ ಜೊತೆಗೆ ಒಬ್ಬ ಪ್ರಗತಿಪರ ರೈತರಿದ್ದಾರೆ. ಕೋಲಾರ ಜಿಲ್ಲೆ ಚಟ್ನಳ್ಳಿ ಗ್ರಾಮದ ನಾಗರಾಜ್ ಸಿಎಲ್ ಅವರು ನಮ್ಮ ಜೊತೆಗಿದ್ದಾರೆ. ನಾಗರಾಜ್ ಅವರು ITI ಮಾಡಿದ್ದಾರೆ, ಮತ್ತೆ ಅಲ್ಲಿಂದಾನೆ ಅವರು ಈ ಒಂದು ಕೃಷಿಯನ್ನ ಮಾಡ್ಕೋತಾ ಇವತ್ತು 61ನೇ ವಯಸ್ಸಿನಲ್ಲಿ ಅವರು ಅಗಾಧ ಅನುಭವವುಳ್ಳ ಈ ಒಬ್ಬ ಪ್ರಗತಿಪರ ರೈತ ಅನೇಕರಿಗೆ ಪ್ರೇರೇಪಣೆಯಾಗಿದ್ದಾರೆ. ಆರ್ಥಿಕವಾಗಿಯೂ ಕೂಡ ಇವತ್ತು ಸಬಲರಾಗಿದ್ದಾರೆ. ತುಂಬಾ ಖುಷಿ ಖುಷಿಯಾಗಿ ನಮ್ಮ ರೈತರು ಈಗ ನಮ್ಮ ಕೇಳುಗರಿಗೆ ಮಾಹಿತಿಯನ್ನ ಮಾಡ್ಕೊಡ್ತಾ ಇದ್ದಾರೆ. ನಾಗರಾಜ್ ಅವರೇ ನಮಸ್ಕಾರ. ಆಕಾಶವಾಣಿ ಬೆಂಗಳೂರಿಗೆ ಎಲ್ಲ ಕೇಳುಗರ ಪರವಾಗಿ, ಎಲ್ಲ ಆಕಾಶವಾಣಿಗಳ ಪರವಾಗಿ ಸ್ವಾಗತ, ನಮಸ್ಕಾರ.
6: ನಮಸ್ತೆ ಸರ್.
5: ನಾಗರಾಜ್ ಅವರು ಹೇಳಿ, ತಮ್ಮ ಒಂದು ಕೃಷಿಯಲ್ಲಿ ತಾವು ಆರಂಭದಲ್ಲಿ ಅಂದ್ರೆ ತಾವು ಚಿಕ್ಕವರಿದ್ದಾಗ ಯಾವ ತರ ಇತ್ತು, ಇವತ್ತು ಯಾವ ತರವಾಗಿ ಬೆಳೆಸ್ಕೊಂಡಿದ್ದೀರಿ, ಬೆಳೆದಿದೆ?
6: ಸರ್, ಮೊದಲು ಹಿರಿಯರು ಏನ್ ಕೃಷಿ ಮಾಡ್ಕೊಂಡು ಬರ್ತಿದ್ರು ಅದನ್ನ ಸ್ವಲ್ಪ ಆಧುನಿಕ ವೈಜ್ಞಾನಿಕವಾಗಿ ಸ್ವಲ್ಪ ನಾವು ಏನ್ ಮಾಡ್ತಾ ಇದೀವಿ, ನಮ್ಮ ಹಿರಿಯರು CB ಅಂದ್ರೆ ನಮ್ಮ ಲೋಕಲ್ ತಳಿ ರೇಷ್ಮೆನ ಬೆಳೀತಿದ್ರು. ನಾವು 2018 ಆಚೆ ಏನ್ ಮಾಡಿದ್ವಿ, ಬೈವಲ್ಟಿನ್ ತಳಿಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರ್ತಕ್ಕಂಥ ರೇಷ್ಮೆಯನ್ನ ಬೆಳೆದು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚಿಗೆ ರೇಟು ಬರ್ತದ, ಅದರಿಂದ ನಮಗೆ ಲೇಬರ್ ಉಳಿತದ, ಜೊತೆಗೆ ಅದರಿಂದ ಬರ್ತಕ್ಕಂತ ರೇಷ್ಮೆ ತ್ಯಾಜ್ಯನ ನಾವು ಒಂದು ಮಿಷಿನ್ ಅಲ್ಲಿ ಪುಡಿ ಮಾಡಿ ಅದನ್ನ ಎರೆಹುಳು ತೊಟ್ಟಿನಲ್ಲಿ ಹಾಕಿ ಒಂದು 60% ಮಾಯಿಷರ್ ಮಾಡಿ ಅದ್ರ ಜೊತೆಗೆ ಹುಳು ಬಿಟ್ಟು ಎರೆಹುಳು ಗೊಬ್ಬರ ಮಾಡಿ, ಗೊಬ್ಬರ ಮಾಡಿದ್ದಾದ ಮೇಲೆ ಮಾರಾಟ ಮಾಡೋದ್ರಿಂದ ನಮ್ಮ ಭೂಮಿ ಕೊಡೋದ್ರಿಂದ ಇದು ಒಂದು ರೈತ ಹಿಂದೆ ಕೃಷಿಕ ಆಗಿದ್ದ, ಇವತ್ತಿನ ಸಹ ಏನಾಗಿದೆ, ರೈತ ಒಬ್ಬ ಉದ್ಮೆಯಾಗಿ ಮುಂದುವರಿಯುವಂತ ಹಂತಕ್ಕೆ ನಾವು ಬೆಳೆದಿದ್ದೀವಿ ಅಂತೇಳಿ ತಮಗ್ ತಾನು ತಿಳಿಸ್ತಾ ಇದ್ದೀನಿ ಸರ್.
5: ಅದಕ್ಕಿಂತ ಪೂರ್ವದಲ್ಲಿ ನಾಗರಾಜ್ ಅವರೇ, ತಮ್ಮ ಆರಂಭಿಕ ದಿನದಲ್ಲಿ ತಮ್ಮ ಕೃಷಿ ಹೆಂಗಿತ್ತು, ಇವತ್ತು ಯಾವ ಮಟ್ಟದಲ್ಲಿದೆ? ಇವತ್ತಿನ ಮಟ್ಟ ನಮ್ಗೆ ಹೇಳೋ ಅವಶ್ಯಕತೆ ಇಲ್ಲ, ನಿಮ್ಗೆ ಹೇಳ್ತೀರಿ. ಆದ್ರೆ ನಿಮ್ದು ಪ್ರಾರಂಭದ ದಿನಗಳಲ್ಲಿ ಯಾವ ತರ ಇದ್ವಿ?
6: ಪ್ರಾರಂಭ ದಿನಗಳಲ್ಲಿ ಅಂದ್ರೆ ನಾವು
5: 20ನೇ ವಯಸ್ಸಲ್ಲಿದ್ದಾಗ
6: ಒಂದು ತಟ್ಟೆ ಪದ್ಧತಿನಲ್ಲಿ ಹುಳು ರೇಷ್ಮೆ ಸಾಕಾಣಿಕೆ ಮಾಡ್ತಿದ್ರು. ಆಮೇಲೆ ದನಗಳಿಂದ ಬರ್ತಕ್ಕಂಥ ತ್ಯಾಜ್ಯನ ತಗೊಂಡೋಗಿ ತಿಪ್ಪೆನಲ್ಲಿ ಹಾಕ್ತಿದ್ರು, ತಿಪ್ಪೆನಲ್ಲಿ ಹಾಕಿ ಜಮೀನು ಹೊಡಿತಿದ್ರು, ಜಮೀನಲ್ಲಿ ಬೆಳೆ ಬೆಳೀತಿದ್ರು. ಅವತ್ತಿಗೂ ಇವತ್ತಿಗೂ ವ್ಯತ್ಯಾಸ ಏನಂದ್ರೆ, ಅವತ್ ದಿವಸ ಮನುಷ್ಯನಿಗೆ ವಿಜ್ಞಾನ ಗೊತ್ತಿರ್ಲಿಲ್ಲ, ಅರಿವು ಗೊತ್ತಿರ್ಲಿಲ್ಲ, ಆದ್ರಿಂದ ಅವತ್ ದಿವಸ ಹೊಟ್ಟೆ ಪಾಡಿಗಾಗಿ ಕೃಷಿ ಮಾಡ್ಕೊಂಡು ಹೋಗ್ತಿದ್ವಿ. ಇವತ್ ದಿವಸ ಆ ರೀತಿ ಇಲ್ಲ, ಒಂದು ಉದ್ದಿಮೆ ತರ ಆಗಿದೆ. ಅವತ್ತಿಗೂ ಇವತ್ತಿಗೂ ವ್ಯತ್ಯಾಸ ಹೇಳೋದಾದ್ರೆ, ಅವತ್ತು ವೈಜ್ಞಾನಿಕವಾಗಿ ಔಷಧಿ ಸಿಂಪರಣೆ ಮಾಡೋದಾಗಲಿ ಅಥವಾ ಸೀಮೆ ಗೊಬ್ಬರ ಕೊಡೋದಾಗ್ಲಿ ಅಥವಾ ಇಳುವರಿ ತೆಗೆಯೋದಾಗ್ಲಿ ಅವತ್ ದಿವಸ ಇರ್ಲಿಲ್ಲ. 1965 ಈಚೆಗೆ ಸ್ವಲ್ಪ ಸರ್ಕಾರಗಳು ಎಚ್ಚೆತ್ತುಕೊಂಡು ಸ್ವಲ್ಪ ವೈಜ್ಞಾನಿಕವಾಗಿ ರೈತರಿಗೆ ಅರಿವು ಮೂಡಿಸಿದ್ರೋದ್ರಿಂದ ಅವತ್ತಿನಿಂದ ಇವತ್ತಿಗೂ ಸ್ವಲ್ಪ ಬದಲಾವಣೆ ಆಗಿದೆ ಸರ್.
5: ಅಂದ್ರೆ ತಮ್ಮ ರೇಷ್ಮೆ ಬೆಳೆನು ಕೂಡ ಆಗಿನಕ್ಕಿಂತ ಇವತ್ತಾವು ಏನು ಮುಂದುವರೆದ ಭಾಗವಾಗಿ ನೀವು ಕಾಣ್ತಾ
6: ಇದ್ದೀರಿ ಸರ್.
5: ಈಗ ನಾಗರಾಜ್ ಅವರೇ, ತಮ್ದ ರೇಷ್ಮೆ ಕೃಷಿ ಆಯ್ತು, ಯಶಸ್ವಿಯಾಗಿ ತಾವು ಮುನ್ನುಗ್ತಾ ಇದ್ದೀರಿ, ಲಾಭದಾಯಕವಾಗಿ ನಡೀತಾ ಇದೆ, ಇರ್ಲಿ. ಈಗ ರೇಷ್ಮೆ ಜೊತೆಗೆ ತಾವು ಸಮಗ್ರ ಕೃಷಿಯನ್ನ ಮಾಡ್ತಾ ಇದ್ದೀರಿ, ಮತ್ತು ಉಳಿದಿದ್ದು ಯಾವ ಒಂದು ವಿಭಾಗದಲ್ಲಿ ತಾವು ಮಾಹಿತಿ ನೀಡ್ತೀರಿ
6: ಸರ್? ನಾನ್ ಮನೆಯಲ್ಲಿ ಮೊದಲು ನಮ್ಮ ಹಿರಿಯರಿಂದ ಹಿಡ್ಕೊಂಡು ಯಾವುದೇ ಕಾರಣಕ್ಕೂ ಸೀಮೆ ಹಸು ಕಟ್ಲಿಲ್ಲ, ದೇಶಿ ಆಕಳ ಕಟ್ಕೊಂಡ್ ಬಂದಿದ್ರು. ನಾನು 2018 ಈಚೆ ಮಲೆನಾಡು ಗಿಡ್ಡು ಹಸುಗಳು ಕಟ್ಕೊಂಡು ಅದರಿಂದ ಬರ್ತಕ್ಕಂಥ ಹಾಲನ್ನ ಕರೆದು ಮನೆಯಲ್ಲೇ ಬೆಣ್ಣೆ ತೆಗೆದು ತುಪ್ಪ ಮಾಡಿ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡ್ತಾ ಇದ್ದೀನಿ ತುಪ್ಪನ. ಅದರಿಂದ ಬರ್ತಕ್ಕಂಥ ಸಗಣಿನ ಏನ್ ಮಾಡ್ತೀನಿ, ಗೋಬರ್ ಗ್ಯಾಸ್ ಅಳವಡಿಸ್ಕೊಂಡಿದ್ದೀನಿ, ಅದರಲ್ಲಿ ಸಗಣಿ ಹಾಕಿ ಗ್ಯಾಸ್ ಉತ್ಪತ್ತಿ ಮಾಡಿ ಇವತ್ತು ನಾವು ಅಡಿಗೆಗೆ HP ಗ್ಯಾಸ್ ಆಗ್ಲಿ ಅಥವಾ ಇಂಡಿಯನ್ ಗ್ಯಾಸ್ ಆಗ್ಲಿ ಅವಲಂಬನೆ ಆಗ್ತಿಲ್ಲ. ಜೊತೆಗೆ ಅದರಿಂದ ಬರ್ತಕ್ಕಂಥ ಒಂದು ಸ್ಲರಿನ ಎರೆಹುಳು ತೊಟ್ಟಿಗಾಕಿ ಒಂದು 60% ನಾವು ತೇವಾಂಶನ ಕೃತಕವಾಗಿ ಕೊಟ್ಟು ಎರೆಹುಳು ಗೊಬ್ಬರ ಮಾಡ್ಕೊಂತ ಇದ್ದೀವಿ. ನಾವು ಯಾಕೆ ಇವತ್ ದಿವಸ ಎಲ್ಲ ಸಮಗ್ರ ಕೃಷಿ ಮಾಡ್ಬೇಕಂದ್ರೆ, ಒಂದು ಬೆಳೆನಲ್ಲಿ ಒಂದು ವೇಳೆ ರೈತನಿಗೆ ಕೈ ಕೊಟ್ರು ಇನ್ನು ಮತ್ತೊಂದು ಬೆಳೆನಲ್ಲಿ ಆದಾಯ ಸಿಗುತ್ತೆ ಅನ್ನೋದ್ರಿಂದ ನಾನು ಹಸು ಕುರಿ ಕೋಳಿ ಎಮ್ಮೆ ಎಲ್ಲ ಸಮಗ್ರವಾಗಿ ಮೀನಿಂದ ಹಿಡ್ಕೊಂಡು ಎಲ್ಲ ಒಂದು ಸಮಗ್ರ ಕೃಷಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್.
5: ಎಷ್ಟು ಗೋವುಗಳನ್ನ ಸಾಕ್ತಾ ಇದ್ದೀನಿ?
6: ನಮ್ಮ ಮನೆಯಲ್ಲಿ ಮಲೆನಾಡು ಗಿಡ್ಡು ಒಂದು 6 ಇದೆ, ಎಮ್ಮೆ ಒಂದ್ 2 ಇದೆ,

0: ಕುರಿ ಒಂದು ನಾಲ್ಕಿದೆ, ಮೇಕೆ ಒಂದು ನಾಲ್ಕಿದೆ ಸರ್.
1: ಈ ತರ ನಾವು ಮಾಡ್ಕೊಂತ ಹೋಗ್ತಾ ಇದ್ದೀವಿ. ಅಂದ್ರೆ ಇವುಗಳ ಗೊಬ್ಬರ ಕೂಡ ತಾವು ತಮ್ಮದೇ ಕೃಷಿಗೆ ಬಳಸ್ಕೊಂತ
0: ಇದೀವಿ. ಜೊತೆಗೆ ನಮಗಾಗಿ ಉಳಿದಿದ್ದನ್ನ ನಾನು ಮೌಲ್ಯವರ್ಧನೆ ಮಾಡಿ ಮಾರಾಟನೂ ಮಾಡ್ತಾ ಇದ್ದೀನಿ ಸರ್.
1: ಅಂದ್ರೆ ಯಾವ ತರದಲ್ಲಿ
0: ಸರ್? ಈಗ ಎಲ್ಲರೂ ಏನ್ ಮಾಡ್ತಾರೆ, ತಗೊಂಡೋಗಿ ತಿಪ್ಪೆನಲ್ಲಿ ಎಸಿತಾರ. ಅದು ತಿಪ್ಪೆನಲ್ಲಿ ಎಸ್ದಾಗ ಗೊಬ್ಬರದಲ್ಲಿ ಇರ್ತಕ್ಕಂತ ಸೂಕ್ಷ್ಮಾಣು ಜೀವಿಗಳು,
1: ಸಗಣಿ
0: ಬಿಸಿಲಲ್ಲಿ ಹಾಕ್ತಾರ, ಅದರಲ್ಲಿ ಇರ್ತಕ್ಕಂತ ಸೂಕ್ಷ್ಮಾಣು ಜೀವಿಗಳು ಬಿಸಿಲಿಗೆ ಆವಿಯಾಗಿ ಹೋಗ್ತದ. ನಾವೇನ್ ಮಾಡಿದ್ವಿ, ಇಸ್ರೇಲ್ಗೆ ಚೈನಾಗೆ ಬೇರೆ ಬೇರೆ ದೇಶಗಳಲ್ಲಿ ಹೋಗಿ ಬಂದಾಗಿನಿಂದ ಅದನ್ನ ಯಾವುದೇ ಕಾರಣಕ್ಕೂ ನಾನು ಬಿಸಿಲಲ್ಲಿ ಹಾಕದೇನೆ ನೆರಳು ಮಾಡಿಕೊಂಡು ಒಂದು 12 ತೊಟ್ಟಿ ಮಾಡಿಕೊಂಡು ಬರ್ತಕ್ಕಂತ ಸಗಣಿನ ಗೋಬರ್ ಗ್ಯಾಸ್ ಹಾಕ್ತೀನಿ. ಗೋಬರ್ ಗ್ಯಾಸ್ ಇಂದ ಬರ್ತಕ್ಕಂತ ಸ್ಲರಿನ ನಮ್ಮ ತಿಪ್ಪೆ ಗೊಬ್ಬರದಲ್ಲಿ ಮಾಡ್ತಕ್ಕಂತ ಪದ್ಧತಿನ ಬಿಟ್ಟು ಇವತ್ತು ತೊಟ್ಟಿಗಳಲ್ಲಿ ಹಾಕೊಂಡು ಗೊಬ್ಬರ ಮಾಡ್ತಾ ಇದ್ದೀನಿ ಸರ್.
1: ಅದು ಕೂಡ ದೊಡ್ಡ ಪ್ರಮಾಣದಲ್ಲಿ
0: ಮಾಡ್ತಾ ಇದ್ದೀನಿ ಸರ್.
1: ಅದ್ರದ್ದು ಹೇಗೆ ತಮ್ದು ಆದಾಯ ಕೂಡ ಬರಬಹುದು
0: ಸರ್? ಈಗ ನಾವು ನೇರವಾಗಿ ಮಾರಾಟ ಮಾಡಕ್ ಹೋದ್ರೆ ನಮ್ಮದು ಒಂದು ಟ್ರ್ಯಾಕ್ಟರ್ ಗೊಬ್ಬರನ ಒಂದ್ 5,000 ರೂಪಾಯಿ ಖರೀದಿ ಮಾಡ್ತಾರೆ ಸರ್. ಇವತ್ತು ನಾವು ಅದೇ ಗೊಬ್ಬರನ ನಮ್ಮಲ್ಲಿರ್ತಕ್ಕಂಥ ತ್ಯಾಜ್ಯನ ಚಾಪಿಂಗ್ ಮಿಷಿನ್ ಅಲ್ಲಿ ಕಟ್ ಮಾಡಿ ತೊಟ್ಟಿಗಳಲ್ಲಿ ತುಂಬಿ ಅದಕ್ಕೂ ಒಂದು 60% ಮಾಯಿಶರ್ ಕೊಟ್ಟು ನಾವು ಎರೆಹುಳು ಗೊಬ್ಬರ ಮಾಡಿ ಮಾರಾಟ ಮಾಡಿದ್ದೆ ಆದ್ರೆ ಒಂದು ಟ್ರ್ಯಾಕ್ಟರ್ ಗೊಬ್ಬರಕ್ಕೆ ಕಡಿಮೆ ಅಂದ್ರೆ 50,000 ರೂಪಾಯಿ ಕೊಡ್ತಾರೆ ಸರ್ ಇವತ್ತಿನ ದಿವಸ. ಅದು ಬೆಳೆಗೆ ಬಹಳ ಉತ್ತಮವಾದ ಗೊಬ್ಬರ ಅಂತ ಹೇಳ್ಬಹುದು ಸರ್.
1: ಅಂತದ್ದು ಎಷ್ಟು ತಯಾರು ಮಾಡ್ತೀವಿ
0: ಸರ್? 12 ತೊಟ್ಟಿ ಇದೆ. ಒಂದು ವರ್ಷದಲ್ಲಿ 4 ಬಾರಿ ಮಾಡ್ಕೊಂತೀನಿ. ಒಂದು ಬಾರಿಗೆ ಕಡಿಮೆ ಅಂದ್ರು 1,00,000, 4 ಬಾರಿ ಮಾಡಿದ್ರೆ 4,00,000. ಜೊತೆಗೆ ಅದರಿಂದ ಬರ್ತಕ್ಕಂಥದ್ದನ್ನ ಏನ್ ಮಾಡ್ತೀನಿ, ಎರೆ ಜಲ ಬರ್ತದ, ಎರೆ ಜಲನು ಮಾರಾಟ ಮಾಡ್ತೀನಿ. ಎರೆ ಜಲ ಯಾಕೆ ಮಾರಾಟ ಮಾಡ್ತೀನಿ ಅಂದ್ರೆ ಯಾವುದೇ ತರಕಾರಿ ಬೆಳೆ ಇರ್ಬೋದು, ಆ ತರಕಾರಿ ಬೆಳೆಗೆ ಹೂ ಡ್ರಾಪ್ ಆಗದಂಗೆ ಇದರಲ್ಲಿ ಜಿಪ್ಸಮ್, ಜಿಂಕ್, ಬೋರಾನ್ ಲಘು ಪೋಷಕಾಂಶಗಳಿರೋದ್ರಿಂದ ಇದನ್ನು ಸಿಂಪರಣೆ ಮಾಡೋದ್ರಿಂದ ಹೂ ಯಾವುದೇ ಕಾರಣಕ್ಕೂ ಡ್ರಾಪ್ ಆಗಲ್ಲ, ಇಳುವರಿ ಚೆನ್ನಾಗಿ ಬರ್ತದ, ಕಾಯಿ ಚೆನ್ನಾಗಿ ಕಟ್ತದ ಸರ್.
1: ಹೀಗೆ ತಾವು ಇದನ್ನು ಮಾರ್ತಾ ಇದ್ದೀರಲ್ಲ ಸಗಣಿನ, ಮತ್ತೆ ಅದರಿಂದ ಉತ್ಪನ್ನ ತಯಾರು ಮಾಡಿ, ತಮ್ಮ ಗ್ರಾಹಕರು ಯಾರು, ಎಲ್ಲಿಂದ ಬಂದು ಖರೀದಿ ಮಾಡ್ತಾರೆ
0: ಸರ್? ನಮ್ಮ ಗ್ರಾಹಕರು ನಮ್ಮ ಸುತ್ತಮುತ್ತಲು ಇರ್ತಕ್ಕಂತ ಗ್ರಾಮಗಳಲ್ಲಿ ಇರ್ತಕ್ಕಂತ ಇವತ್ತು ದಿವಸ ಏನು ದಾಳಿಂಬೆ ಬೆಳೆಗಾರ ಇರ್ಬೋದು, ಕ್ಯಾಪ್ಸಿಕಂ ಬೆಳೆಗಾರ ಇರ್ಬೋದು, ಆಮೇಲೆ ಬೇರೆ ಬೇರೆ ಟೊಮೆಟೊ ಬೆಳೆಗಾರ ಇರ್ಬೋದು, ಇದನ್ನ ಎರೆಹುಳು ಗೊಬ್ಬರನ್ನ ಆ ಪಾಕೆಟ್ ಅಲ್ಲಿ ಕೊಟ್ಟು ಗಿಡನ್ನ ಬೆಳೆಸಿದ್ರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದ ಅಂತೇಳಿ ನಾನು ಹೊರಗಡೆ ರಾಜ್ಯಕ್ಕಾಗ್ಲಿ ಬೇರೆ ಡಿಸ್ಟಿಕ್ ಆಗ್ಲಿ ಮಾರಾಟ ಮಾಡ್ತಾ ಇಲ್ಲ, ನಮ್ಮ ಸ್ಥಳೀಯ ರೈತರೇ ನನ್ನ ಹತ್ರ ಖರೀದಿ ಮಾಡಿಕೊಂಡು ಒಳ್ಳೆ ಬೆಳವಣಿಗೆ ಆಗ್ತಾ ಇದೆ, ರೋಗ ನಿರೋಧಕ ಶಕ್ತಿ ಬರ್ತಾ ಇದೆ, ಆದ್ರಿಂದ ರೋಗನು ಅವಾಯ್ಡ್ ಆಗ್ತಾ ಇದೆ ಅಂತೇಳಿ ಸುಮಾರು ಜನ ರೈತರು ನನ್ನ ಹತ್ರ ಖರೀದಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸರ್.
1: ಅಂದ್ರೆ ತಾವು ಸಗಣಿಯನ್ನು ಉಪಯೋಗ ಮಾಡಿಕೊಂಡು ಈ ಒಂದು ಮಟ್ಟದಲ್ಲಿ ಬೆಳೀತಾ ಇದ್ದೀರಿ
0: ಸರ್,
1: ತಮಗೆ ಲಾಭ ಕೂಡ ಇದೆ.
0: ಲಾಭ ಕೂಡ
1: ಯಾವ ತರದಲ್ಲಿ ಮಾರ್ತೀರಿ? ಅದು ಈಗ ಕ್ವಿಂಟಲ್ ಅಥವಾ ಬ್ಯಾರಲ್
0: ಸರ್? 1 ಕೆಜಿ ಬಂದು ಎರೆಹುಳು ಗೊಬ್ಬರನ 13 ರೂಪಾಯಿಗೆ ಮಾರಾಟ ಮಾಡ್ತೀನಿ. 1 ಕೆಜಿ ಎರೆಹುಳನ 800 ರೂಪಾಯಿಗೆ ಮಾರಾಟ ಮಾಡ್ತೀನಿ. ಎರೆಹುಳ ಆಹಾರನ ತಿಂದು ಮೇಲೆ ಕೆಳಗಡೆ ಹೋಗಿ ಬಂದು ರಂಧ್ರಗಳು ಮಾಡಿಕೊಂಡು ಶೇಷಾಕಾಂಡ ಉತ್ಪತ್ತಿ ಮಾಡಿ ಅದರಲ್ಲಿ ಬರ್ತಕ್ಕಂಥ ಬೆವರು ತಳಭಾಗದಲ್ಲಿ ಬರ್ತದ, ಆ ಬೆವರಿಗೆ ನಾವು ಒರ್ಮಿ ವಾಶ್ ಅಂತೀವಿ ಇಂಗ್ಲಿಷ್ ಅಲ್ಲಿ, ಕನ್ನಡದಲ್ಲಿ ಎರೆ ಜಲ ಅಂತೀವಿ, ಎರೆ ಜಲನು ಮಾರಾಟ ಮಾಡಿ 1,00,000 ರೂಪಾಯಿ ಗಳಿಸ್ತೀನಿ ಸರ್.
1: ಅಂದ್ರೆ ತಾವು ಅಲ್ಲೇ ಒಂದು ತಮ್ದು ಸಗಣಿಯನ್ನು ಉಪಯೋಗಿಸ್ಕೊಂಡು ಈಗ ವರ್ಮಿ ಕಂಪೋಸ್ಟ್ ಉಪ ಕಸುಬನ್ನ ಅಲ್ಲಿ
0: ಮಾಡ್ಕೊಂಡಿದ್ದೀವಿ ಸರ್.
1: ಅಂದ್ರೆ ಕೃಷಿಯಲ್ಲೇ ಒಂದು ಉಪ ಕಸುಬು ಸಮಗ್ರ ಬೇಸಾಯದಲ್ಲಿ ತಮ್ದು ಅದೊಂದು.
0: ಹೌದು ಸರ್.
1: ಆಯ್ತು ನಾಗರಾಜ್ ಅವರು, ಈಗ ತಮ್ಮ ಹೊಲದಲ್ಲಿ ಎಷ್ಟಿದೆ ಹೊಲ, ಮತ್ತೆ ಹಣ್ಣಿನ ಗಿಡಗಳು ಯಾವ ತರ ಬೆಳೀತಾ ಇದ್ದೀರಿ, ತರಕಾರಿ ಯಾವ ತರ ಬೆಳೀತಾ ಇದ್ದೀರಿ
0: ಸರ್? ತರಕಾರಿ ಸಾವಯವ ಪದ್ಧತಿನಲ್ಲಿ ನಮ್ಮ ಮನೆಗಾಗಷ್ಟು ನಾವು ತರಕಾರಿ ಬೆಳ್ಕೊಂತಾ ಇದೀವಿ. 1 ಎಕರೆ ಮಾವು ಹಾಕಿದ್ವಿ. ಮಾವನ್ನ ನಾವೇ ಏನು ಇಂಗ್ಲಿಷ್ ಮೆಡಿಸನ್ ಸಿಂಪರಣೆ ಮಾಡ್ದೇನೆ, ಪೆಸ್ಟಿಸೈಡ್ ಸಿಂಪರಣೆ ಮಾಡ್ದೇನೆ, ಅಗ್ನಿಯಸ್ತ್ರ ಮಾಡಿಕೊಂಡು ಸಿಂಪರಣೆ ಮಾಡಿ ಅದರಿಂದ ಬರ್ತಕ್ಕಂತ ಹಣ್ಣನ್ನ ನಾವೇ ಸ್ವಂತ ಮಾರಾಟ ಮಾಡ್ತೀವಿ ಸಾವಯವ ರೂಪದಲ್ಲಿ.
1: ಯಾವ್ಯಾವ ತಳಿ ಇದಾವೆ
0: ಸರ್? ನನ್ನ ಹತ್ರ ಮಲ್ಲಿಕಾಯಿ ಇದೆ, ತೋತಾಪುರಿ ಇದೆ ಸರ್. ಅದು ಇವತ್ತು ಏನು ನಮ್ಮ ಶ್ರೀನಿವಾಸಪುರ ಮಾರ್ಕೆಟ್ ಅಲ್ಲಿ ಬೆಲೆ ಇದೆ, ಅದ್ರ 2 ಪಟ್ಟು ಬೆಲೆಗೆ ನಮ್ಮದು ಮಾರಾಟ ಮಾಡ್ತೀವಿ. ನಾವು ಸಾವಯವ ಕೃಷಿನಲ್ಲಿ ಒಂದು ಸರ್ಟಿಫಿಕೇಟ್ ತಗೊಂಡಿದ್ದೀವಿ, ಮತ್ತೆ ನಮ್ಮ ಭೂಮಿನ ನಮ್ಮ ಈ ಭೂಮಿ ಸಾವಯವ ಇಂಗಾಲ ಎಷ್ಟಿದೆ ಅಂತ ಹೇಳ್ಬಿಟ್ಟು ಕೃಷಿ ವಿಶ್ವವಿದ್ಯಾಲಯ ಚಿಂತಾಮಣಿನಲ್ಲಿ 0.78 ಇದೆ ಸರ್ ನಮ್ಮದು ಸಾವಯವ ಇಂಗಾಲ. ನಮ್ಮ ಭೂಮಿನಲ್ಲಿ ಸಾವಯವ ಪಿತಾಮಹನೇ ಅಂತೇಳಿ ನಮ್ಮ 2 ಯೂನಿವರ್ಸಿಟಿ, ಕೋಲಾರ ಯೂನಿವರ್ಸಿಟಿ ಮತ್ತು ಚಿಂತಾಮಣಿ ಯೂನಿವರ್ಸಿಟಿ ನನ್ನನ್ನು ಕರೆಸ್ತಾ ಇದ್ದಾರೆ ಸರ್.
1: ಕಾಲೇಜುಗಳು,
0: ಕೃಷಿ ಕಾಲೇಜುಗಳು ನನ್ನ ಕಡೆಯಿಂದ ಸಾವಯವ ಕೃಷಿ ಬಗ್ಗೆ ತರಬೇತಿ ಕೊಡ್ಲಿಕ್ಕೆ 2 ಕಾಲೇಜಿನವರು ಕರೆಸ್ತಾವ್ರೆ. ಕೆವಿಕೆ ಇದೆ, ಕೋಲಾರ ಕೆವಿಕೆ ಇದೆ, ಚಿಂತಾಮಣಿ ಕೆವಿಕೆ ಇದೆ, ಅದ್ರ ಜೊತೆಗೆ ಮಂಡ್ಯನಲ್ಲಿ ಹೋಗಿ ತರಬೇತಿ ಕೊಟ್ಟು ಬಂದಿದ್ದೀನಿ, ಆಮೇಲೆ ಕೊಪ್ಪಳನಲ್ಲಿ ಕೊಟ್ಟಿದ್ದೀನಿ, ಆಮೇಲೆ ರಾಮನಗರ ಕೊಟ್ಟಿದ್ದೀನಿ, ಸುಮಾರು ಡಿಸ್ಟಿಕ್ ಅಲ್ಲಿ ಹೋಗಿ ಕೊಡ್ತಾ ಇದ್ದೀನಿ. ಈಗ ಬರೋ ತಿಂಗಳು ಧಾರವಾಡದಲ್ಲಿ ಒಂದು ತರಬೇತಿ ಕೊಡ್ಬೇಕು ಸರ್ ಸಾವಯವ ಕೃಷಿ ಬಗ್ಗೆ.
1: ನಾಗರಾಜ್ ಅವರು, ಈಗ ಹಣ್ಣಿನ ಬೆಳೆ ತಾವು ಈಗ ಬರೀ ಮಾವಿನ ಹಣ್ಣು ಅಷ್ಟೇ ಬೆಳಿತೀರಾ, ಬೇರೆ ಯಾವ್ದು
0: ಸರ್? ನಮ್ಮದು ಮುಖ್ಯ ಕಸಬು ರೇಷ್ಮೆ ಮಾಡ್ತೀವಿ. ಪ್ರತಿ ತಿಂಗಳು 100 ಮೊಟ್ಟೆ ಹುಳು ಸಾಕಾಣಿಕೆ ಮಾಡ್ತೀವಿ. 100 ಮೊಟ್ಟೆಯಿಂದ ನಾವು ಬೆಳೀತಕ್ಕಂಥದ್ದು ಅಂತಾರಾಷ್ಟ್ರೀಯ ಗುಣಮಟ್ಟದ ರೇಷ್ಮೆ ಅಂದ್ರೆ ಬೈವಲ್ಟಿನ್. ಬೈವಲ್ಟಿನ್ ಅಂದ್ರೆ ಇದು ಬಂದು

ತುಂಬಾ ಸೂಕ್ಷ್ಮ ಇದು. ಇದು 1200 meters ಬರ್ತದ ದಾರ. ನಮ್ಮ ಸ್ಥಳೀಯ ರೇಷ್ಮೆ ಬಂದು 900 meters ಬರ್ತದ. ಅದರಿಂದ ನಮಗೆ ಸ್ಥಳೀಯ ರೇಷ್ಮೆಗಿಂತಲೂ ಬೈವಲ್ಟಿನ್ ಮೇಸೋದ್ರಿಂದ ಲೇಬರ್ ಉಳಿತಾಯ ಆಗ್ತದ. ಗುಣಮಟ್ಟದ ರೇಷ್ಮೆ ಅಂತ ಹೇಳ್ಕೊಡ್ತಾರ. ರೇಷ್ಮೆ ಇಲಾಖೆಯಿಂದ 1 kg ₹30 ಪ್ರೋತ್ಸಾಹ ಧನ ಕೊಡ್ತಾರ. ಚಾಕಿ 60 kg ಗೂಡು ನಾವು ಉತ್ಪಾದನೆ ಮಾಡಿದ್ರೆ ಚಾಕಿಗೆ ಅಂತ ₹1,000 ಸಹಾಯ ಧನ ಕೊಡ್ತಾರ. ಆದ್ರಿಂದ ನಾವು ಇಸ್ರೇಲ್ ಮತ್ತೆ ಚೈನಾ ಅಧ್ಯಯನ ಮಾಡಿ ಬಂದಿರೋದ್ರಿಂದ ಇವತ್ತು ನಾವು ರೇಷ್ಮೆನ ಗುಣಮಟ್ಟದ ರೇಷ್ಮೆ ಬೆಳೆದಾಗ ಹೆಚ್ಚು ಆದಾಯ ಗಳಿಸಬಹುದು, ಅದರಿಂದ ಬರ್ತಕ್ಕಂಥ ತ್ಯಾಜ್ಯದಿಂದ ನಾವು ಹಣ ಗಳಿಸಬಹುದು ಅನ್ನೋದ್ರಿಂದ ನಾನು ರೇಷ್ಮೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ.

0: ಅದು ಬ್ರೌನು. ಅದರಲ್ಲಿ ವಿಶೇಷ ಏನಂದ್ರೆ ಬಾಯ್ಲರ್ ವೆರೈಟಿ 380 BV380 ಮೊಟ್ಟೆನಲ್ಲಿ 3.5% ಪ್ರೋಟೀನ್ ಜಾಸ್ತಿ ಇರೋದ್ರಿಂದ ಡಾಕ್ಟರ್ ಯಥೇಚ್ಛವಾಗಿ ಅದನ್ನ ಶಿಫಾರಸ್ ಮಾಡ್ತಾರೆ. ಅದನ್ನ ಮಾಡ್ತಾ ಇದ್ದೀನಿ.
1: ಮಾರುಕಟ್ಟೆ
0: ಸರ್, ಮಾರುಕಟ್ಟೆ ಸ್ವತಃನೇ ನಾನೇ ಮಾರುಕಟ್ಟೆ ಮಾಡ್ತೀನಿ ಸರ್. ಈಗ ಕೋಲಾರಲ್ಲಿ KVK ಇದೆ, ಆಮೇಲೆ ಕೃಷಿ ಇಲಾಖೆ ಇದೆ, ಮತ್ತೆ ಈಗ ಚಿಂತಾಮಣಿ KVK ಇದೆ. ನನಗೆ ಬೇಕಾದಷ್ಟು ಅಲ್ಲಿ ನಾನು ತರಬೇತಿ ಕೇಂದ್ರ ಮಾಡ್ಕೊಂಡಿದ್ದೀನಿ ವಿದ್ಯಾರ್ಥಿಗಳಿಗೆ. ಮತ್ತೆ ನಮ್ಮ ಕೋಲಾರ ಹತ್ರ ಒಂದು ಕೆನರಾ ಬ್ಯಾಂಕ್ ತರಬೇತಿ ಕೇಂದ್ರ ಇದೆ. ಪ್ರತಿ ತಿಂಗಳೂ ರೈತರನ್ನ ತರಬೇತಿ ಕರ್ಕೊಂಬಂದಾಗ ಎರೆಹುಳು ಗೊಬ್ಬರದ ಬಗ್ಗೆ, ಕೋಳಿ ಸಾಕಾಣಿಕೆ ಬಗ್ಗೆ, ಕುರಿ ಸಾಕಾಣಿಕೆ ಬಗ್ಗೆ, ಆಮೇಲೆ ಮೇಕೆ ಸಾಕಾಣಿಕೆ ಬಗ್ಗೆ, ಜೇನು ಸಾಕಾಣಿಕೆ ಬಗ್ಗೆ, ಆಮೇಲೆ ಗೋಬರ್ ಗ್ಯಾಸ್ ಉತ್ಪಾದನೆ ಮಾಡೋದ್ರ ಬಗ್ಗೆ ನಾನಾ ರೀತಿ ತರಬೇತಿಗಳು ಅಲ್ಲಿ ಕೊಡ್ತಾ ಇದ್ದೀನಿ. ಹಂಗಾಗಿ ಅಲ್ಲಿ ಬಂದ್ತಕ್ಕಂಥವರೇ ಖರೀದಿ ಮಾಡ್ಕೊಂಡು ಹೋಗ್ತಾರೆ. ನನಗೆ ಅದನ್ನ ಮಾರಾಟದ ಸಮಸ್ಯೆ ಇಲ್ಲ ಸರ್.
1: ಈಗ ತಾವು ಕೃಷಿಯಲ್ಲಿ ಒಂದು ಉಪಕಸುಬಾಗಿ ಜೇನನ್ನು ಕೂಡ ಸಾಕಾಣಿಕೆ ಅಂತ ಹೇಳಿದ್ರಿ. ಜೇನನ್ನ ಎಷ್ಟು ವರ್ಷದಿಂದ ಸಾಕ್ತಾ ಇದ್ದೀರಿ, ಮತ್ತೆ ಅದನ್ನ ನಿರ್ವಹಣೆ ಹೆಂಗ್ ಮಾಡ್ತೀರಿ, ಎಷ್ಟು ಪೆಟ್ಟಿಗೆನೇ ಇಟ್ಟಿರಿ, ಮತ್ತೆ ಎಷ್ಟು ಉತ್ಪನ್ನ ತಮಗೆ ಬರಬಹುದು, ಅದ್ರ ಮಾರುಕಟ್ಟೆ, ಇದ್ರ ಬಗ್ಗೆ ಹೇಳಿ ನಾಗರಾಜ್ ಅವರೇ.
0: ಸರ್, ಜೇನು ಸುಮಾರು 4 ವರ್ಷದಿಂದ ಸಾಕಾಣಿಕೆ ಮಾಡ್ತಾ ಇದ್ದೀನಿ. ಅದು ತಳಿ ಬಂದು ತುಡುವೆ ಜೇನು ಅಂತೇಳಿ 2 ಪೆಟ್ಟಿಗೆ ಇದೆ. 2 ಪೆಟ್ಟಿಗೆನಲ್ಲಿ ಪ್ರಾರಂಭದ ಪೆಟ್ಟಿಗೆನಲ್ಲಿ ಏನ್ ಮಾಡ್ತದ, ಕಾರ್ಮಿಕರು ತನಗೆ ಏನ್ ಬೇಕೋ ಅದನ್ನ ಸಂಗ್ರಹಣೆ ಮಾಡಿ, ತದಾದ್ಮೇಲೆ ಮೇಲಿನ ಪೆಟ್ಟಿಗೆನಲ್ಲಿ ಏನು ತಾನು ಜೇನು ಸಂಗ್ರಹಣೆ ಮಾಡಿಕೊಡ್ತದ, ಅದನ್ನ ತೆಗೆದು ನಾನು ಇವತ್ತೇನ್ ಮಾಡ್ತಾ ಇದ್ದೀನಿ ಅಂದ್ರೆ 1 kg 200 ರೂಪಾಯಿ ಹಂಗೆ, ಅಂದ್ರೆ 1 kg 800 ರೂಪಾಯಿ ಹಂಗೆ ಮಾರಾಟ ಮಾಡ್ತಾ ಇದ್ರಿ. ಅದರಿಂದ ಜೇನುತುಪ್ಪದಲ್ಲಿ ಆದಾಯದ ಜೊತೆಗೆ ನಮ್ಮ ಬೆಳೆನೂ ಪರಾಗಸ್ಪರ್ಶ ಆಗೋದ್ರಿಂದ ಇಳುವರಿನೂ 1-5% ಹೆಚ್ಚಿಗೆ ಬರ್ತಾ ಇದೆ ಸರ್.
1: ಅಂದ್ರೆ ತಮ್ಗೆ ಕೃಷಿಯ ಉಪಕಸಬಾಗಿ ಜೇನು ತಮ್ಗೆ ಅದು ಕೂಡ ತಮ್ಗೆ ಪ್ರೋತ್ಸಾಹ ಕೊಡುತ್ತೆ, ಸ್ವಲ್ಪ ಮಟ್ಟಿನ ಆದಾಯ
0: ಬರ್ತಾ ಇದೆ ಸರ್.
1: ಮತ್ತೆ ಈಗ ಸಾವಯವ ಕೃಷಿ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರಿ.
0: ಹೌದು ಸರ್.
1: ಸಾವಯವ ಕೃಷಿ ತಮ್ದು ಯಾವ ತರ ನಡೀತಿದೆ, ಅದ್ರ ಬಗ್ಗೆ ಹೇಳಿ ನಾಗರಾಜ್ ಅವರೇ.
0: ಸರ್, ಸಾವಯವ ಕೃಷಿ ಅಂದ್ರೆ ಅದಕ್ಕೆ ಮೊದಲನೇದಾಗಿ ಸಸ್ಯಗಳಿಂದ ಮತ್ತು ಪ್ರಾಣಿಗಳಿಂದ ಬರ್ತಕ್ಕಂಥ ತ್ಯಾಜ್ಯದಿಂದ ಸಾವಯವ ಕೃಷಿ ಮಾಡೋದು. ಸಾವಯವ ಕೃಷಿ 2018 ಮಾಡ್ಕೊಂಡು ಬಂದೆ. 2025 ನಮ್ಮ ಸ್ಥಳೀಯ ಹೋಬಳಿ ಮಟ್ಟದ ಒಬ್ಬ ಕೃಷಿ ಅಧಿಕಾರಿ ನನ್ನನ್ನು ಗುರುತಿಸಿ, ನಿಮ್ಮನ್ನು BRC ಆಗಿ ಮಾಡ್ತೀವಿ ಅಂದ್ರೆ ಬಯೋ ರಿಸೋರ್ಸ್ ಇನ್ಪುಟ್ ಸೆಂಟರ್ ಅಂತೇಳಿ ನಿಮ್ಮನ್ನು ಮಾಡ್ತೀವಿ, ನೀವು ಸಾವಯವ ಕೃಷಿನಲ್ಲಿ ಗುರುತಿಸ್ಕೊಂಡಿದ್ದೀರಿ ಅಂತೇಳಿ ನನ್ನನ್ನ ಶ್ರೀಧರ್ ಸರ್ ಅಂತ ಗುರುತಿಸಿದ್ರು. ತದನಂತರ ತಾಲೂಕು ಮಟ್ಟದಲ್ಲಿ KS ಮಂಜುನಾಥ್ ಸರ್ ಅಂತೇಳಿ ಗುರುತಿಸಿ, ಕೆಲವೊಂದು ಪ್ರಾತ್ಯಕ್ಷಗಳು ಮಾಡ್ರಿ, ನೀವು ಈಗ ಸಾವಯವ ಕೃಷಿ ಯಾಕೆ ಮಾಡಬೇಕು ಅಂದ್ರೆ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಇವತ್ತಿನ ದಿವಸ ಏನಾಗ್ತಾ ಇದೆ, ಭೂಮಿನಲ್ಲಿ ಬೆಳೀತಕ್ಕಂಥ ಆಹಾರ ಪದಾರ್ಥಗಳು ವಿಷ ಆಗ್ತಾ ಇದೆ, ಅದರಿಂದ ಮತ್ತು ನೀವು ಸಾವಯವ ಕೃಷಿ ಮಾಡೋದ್ರಿಂದ ನಮ್ಮ ಇಲಾಖೆ ಕಡೆಯಿಂದ ಹಂತ ಹಂತವಾಗಿ 2 ಬಾರಿ ನಿಮಗೆ 50,000 1,00,000 ರೂಪಾಯಿ ಹಣ ಕೊಡ್ತೀವಿ. ನೀವು ಏನು ಈಗ ಸೀಮೆ ಗೊಬ್ಬರದ ಬದಲಿಯಾಗಿ ಘನಜೀವಾಮೃತ ಕೊಡೋದಾಗ್ಲಿ, ಜೀವಾಮೃತ ಕೊಡೋದಾಗ್ಲಿ, ಮತ್ತೆ ಪೆಸ್ಟಿಸೈಡ್ ಆಗಿ ಸಿಂಪರಣೆ ಮಾಡೋದ್ರ ಬದಲಾಗಿ ನೀವು ಅಗ್ನಿಯಾಸ್ತ್ರ ಸಿಂಪರಣೆ ಮಾಡೋದ್ರಾಗ್ಲಿ, ನೀಮಾಸ್ತ್ರ ಸಿಂಪರಣೆ ಮಾಡೋದ್ರಾಗ್ಲಿ ಅಂತೇಳಿ ಕೃಷಿ ಇಲಾಖೆ ನನ್ನನ್ನು ಗುರುಸಿ ಹಂತ ಹಂತವಾಗಿ 2 ಸಾರಿ 50,000 ರೂಪಾಯಿ ಹಣ ಕೊಟ್ಟರು. ಯಾಕೆ 50,000 ಕೊಟ್ಟರು ಅಂದ್ರೆ, ನಾವು ಮೊದಲನೇದಾಗಿ ಜೀವಾಮೃತ ಮಾಡಿ ನಾವು ಜಮೀನಿಗೆ ಬಳಸಿ ಆ ಸುತ್ತಮುತ್ತಲು ಇರ್ತಕ್ಕಂತ ರೈತರಿಗೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟು, ಇವತ್ತು ದಿವಸ ಯೂರಿಯಾಗೆ ಸಮಸ್ಯೆ ಆಗಿದೆ, DAP ಸಮಸ್ಯೆ ಆಗಿದೆ, ನೀವು ಜೀವಾಮೃತನ ಬಳಸ್ಕೊಳ್ರಿ, ಜೀವಾಮೃತ ಬಳಸೋದ್ರಿಂದ ನಿಮ್ಮ ಭೂಮಿನೂ ಫಲವತ್ತಾಗಿರ್ತದ, ಬರ್ತಕ್ಕಂಥ ಆಹಾರ ಪದಾರ್ಥ ಆರೋಗ್ಯವಾಗಿರ್ತದ ಅಂತೇಳಿ ಕೃಷಿ ಇಲಾಖೆ ಮುಖಾಂತರ ನನಗೆ NMNF ಅಂತ ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಅಭಿಯಾನ ಅಡಿಯಲ್ಲಿ ನಮಗೆ ಕೃಷಿ ಇಲಾಖೆ ಬಹಳಷ್ಟು ಸಹಕಾರ ಕೊಟ್ಟಿದೆ. ಮೊದಲನೇದಾಗಿ ನನಗೆ ಮಾತೃದೇವೋಭವ ಅಂದಂಗೆ KVK ಕೊಡ್ತು, ಪಿತೃದೇವೋಭವ ಅಂದಂಗೆ ರೇಷ್ಮೆ ಇಲಾಖೆ ಕೊಟ್ಟರು, ಆಚಾರ್ಯ ದೇವೋಭವ ಅಂದಂಗೆ ನನಗೆ ಕೃಷಿ ಇಲಾಖೆ ಇವತ್ತು ಕೈ ಹಿಡಿದಿದೆ. ಇವತ್ತು ನೀನು ಸಾವಯವ ಕೃಷಿ ಪಿತಾಮಹ, ನೀವು ಇನ್ನು ನಮ್ಮ ಜಿಲ್ಲೆನಲ್ಲಿ ಸುಮಾರು ಜನ 20 BRCಗಳಿದ್ದಾರೆ, ಅವ್ರಿಗೂ ಸಹ ನೀವು ಪ್ರೇರೇಪಣೆ ಮಾಡಿ ಅಂತೇಳಿ ಇವತ್ತು ಕೃಷಿ ಇಲಾಖೆ ನನಗೆ 2 ಹಂತದಲ್ಲಿ 1,00,000 ಹಣ ಕೊಟ್ಟಿದೆ. ನಾನು ಸುಮಾರು ಜನಕ್ಕೆ ಇವತ್ತು ಜೀವಾಮೃತ ಇರ್ಬೋದು, ಘನಜೀವಾಮೃತ ಇರ್ಬೋದು, ಎರೆಹುಳು ಗೊಬ್ಬರ ಇರ್ಬೋದು, ನೀಮಾಸ್ತ್ರ ಇರ್ಬೋದು, ಬ್ರಹ್ಮಾಸ್ತ್ರ ಇರ್ಬೋದು, ಗೋನಂದಾಜಲ ಇರ್ಬೋದು, ಗೋಕೃಪಾಮೃತ ಇರ್ಬೋದು, ಎಲ್ಲ ರೈತರಿಗೆ ಕೊಟ್ಟು ಆದಷ್ಟು ನೀವು ಸಾವಯವ ಕೃಷಿಗೆ ಪರಿವರ್ತನೆ ಆಗ್ರಿ, ನಿಮ್ಮ ಭೂಮಿ ಫಲವತ್ತಾಗಿರ್ತದ, ನೀವು ಬೆಳೆದಂಥ ಆಹಾರ ಪದಾರ್ಥಗಳು ಸ್ವಲ್ಪ ಚೆನ್ನಾಗಿರ್ತದ, ಅದನ್ನು ತಿಂದಾಗ ನಿಮ್ಮ ಆರೋಗ್ಯ ಸುಧಾರಣೆ ಆಗ್ತದ, ಆದಷ್ಟು ನೀವು ಆಸ್ಪತ್ರೆಗೆ ಹೋಗುವಂಥ ಸಮಸ್ಯೆಯನ್ನು ಕಡಿಮೆ ಮಾಡ್ಕೊಬೋದು ಅನ್ನೋ ದೃಷ್ಟಿಯಿಂದ ಸುಮಾರು ಜನ ರೈತರಿಗೆ ನಾನು ಇದನ್ನು ಹಂಚಿಕೆ ಮಾಡಿ ರಿಯಾಯಿತಿ ದರದಲ್ಲಿ ಹಂಚಿಕೆ ಮಾಡಿ ಅವರಿಗೆ ಪರಿವರ್ತನೆ ಮಾಡುವಂತ ಕೆಲಸ ಮಾಡ್ತಾ ಇದ್ದೀನಿ ಸರ್.
1: ನಾಗರಾಜ್ ಅವರೇ, ಇವತ್ತು ಅನೇಕ ರೀತಿಯ ಒಂದು ಕಾರ್ಮಿಕರ ಸಮಸ್ಯೆ ಅಂದ್ರೆ ಲೇಬರ್ ಸಮಸ್ಯೆನ ನಮ್ಮ ರೈತ ಸಮುದಾಯ ಎದುರಿಸ್ತಾ ಇದೆ. ತಾವು ಸಮಗ್ರ ಬೇಸಾಯ ಮಾಡ್ತೀರಿ, ಏನೋ ಅಲ್ಪ ಸ್ವಲ್ಪ ತಮಗೆ ಜನರ ಕಾರ್ಮಿಕರ ಅವಶ್ಯಕತೆ ಕಡಿಮೆ ಆಗಬಹುದು.
0: ಹೌದು ಸರ್.
1: ಅಥವಾ ಇವತ್ತು ಏನು ನಾವು ಮೆಕನೈಸ್ಡ್ ಫಾರ್ಮಿಂಗ್ ಅಂತ ಬಂದಿದೆ, ಅಂದ್ರೆ ತಂತ್ರಜ್ಞಾನದ ಮೂಲಕ ಇವತ್ತು ನಾವು ಕೃಷಿಯನ್ನ ಸುಲಭವಾಗಿ ಮಾಡ್ಕೊಂಡಿದ್ದೇವೆ. ಅಂದ್ರೆ ನಾವು

0: ಹಿಂದೆ ನಾವು ಎತ್ತು ಕೋಣನಿಂದ ಹೂಡ್ತಾ ಇದ್ವಿ ನಮ್ಮ ಹೊಲನ, ಉಳುಮೆ ಮಾಡ್ತಾ ಇದ್ವಿ. ಮತ್ತೆ ಈಗೇನಾಗಿದೆ ಅಂದ್ರೆ ಈಗ ಮಾಡರ್ನ್
1: ಟ್ರ್ಯಾಕ್ಟರ್
0: ಬಂದವೆ, ಅಂದ್ರೆ ಆಧುನಿಕವಾದ ಟ್ರ್ಯಾಕ್ಟರ್ ಬಂದವೆ. ನಿಮ್ ಬೇಕಾಗಿದ್ದು ಗಾತ್ರದ್ದು, ಬೇಕಾಗಿದ್ದು ಉದ್ದ ಅಗಲ ಅದು ನಿಮ್ ಬಂದವೆ. ಅಂತ ಅದೇ ತರ ನೀವು ನಿಮ್ಮ ಇವತ್ತು ಒಬ್ಬ ಪ್ರಗತಿಪರ ರೈತರಾಗಿ ತಾವು ತಮ್ಮ ಮನೆಯಲ್ಲಿ ಯಾವ್ಯಾವ ರೀತಿಯ ಉಪಕರಣಗಳನ್ನು ಬಳಸ್ತಾ ಇದ್ದೀರಿ, ತಮ್ಮ ಉಪಕರಣಗಳ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಿಳಿಸ್ಕೊಡಿ. ಅಂದರೆ ಈಗ ತಾವು ಚೈನಾ ಮತ್ತು ಇಸ್ರೇಲು ಅಲ್ಲೇ ಏನು ಅಗದಿ ಆಧುನಿಕ ಕೃಷಿ ಅಂದರೆ ಮುಂದುವರೆದ ಕೃಷಿಯಲ್ಲಿ ಅವರು ನೈಪುಣ್ಯತೆ ಪಡ್ಕೊಂಡಾರೆ, ಅದನ್ನೆಲ್ಲ ತಾವು ಕೂಡ ನೋಡ್ಕೊಬಂದು ತಮ್ಮ ಹೊಲದಲ್ಲಿ ಅದೇ ಥರದ ರೀತಿಯಲ್ಲಿ ತಾವು ಅಳವಡಿಸ್ಕೊಳ್ತಾ ಇದ್ದೀರಿ, ಅದರಲ್ಲಿ ಸಣ್ಣ ಪ್ರಮಾಣದ ಯಶಸ್ಸನ್ನು ಕೂಡ ಕಂಡಿದ್ದೀರಿ.
1: ಹೌದು ಸರ್. ಸರ್, ಪ್ರಗತಿಪರ ರೈತ ಅಂದರೆ ಇಂದಿನ ಪದ್ಧತಿಗಳನ್ನ ಅಳವಡಿಸ್ಕೊಂಡು ಇವತ್ತು ದಿವಸ ಮಾಡೋದೇ ಆದರೆ ಕೃಷಿನಿಂದ ಏನು ಲಾಭ ಗಳಿಸ್ಲಿಕ್ಕಾಗಲ್ಲ. ವೈಜ್ಞಾನಿಕವಾಗಿ ಇವತ್ತು ಉಳುಮೆ ಮಾಡಬೇಕಂದ್ರೆ ಸಕಾಲಕ್ಕೆ ಟ್ರ್ಯಾಕ್ಟರ್ ಬೇಕು. ಟ್ರ್ಯಾಕ್ಟರ್ ಇಟ್ಟಿದ್ದೀವಿ ಸಣ್ಣ ಪ್ರಮಾಣದಲ್ಲಿ,
0: ಟ್ರ್ಯಾಕ್ಟರ್
1: 25 HP ಒಂದು ಟ್ರ್ಯಾಕ್ಟರ್ ಇಟ್ಟಿದ್ದೀನಿ. ಆಮೇಲೆ ಸಣ್ಣ ಪ್ರಮಾಣದಲ್ಲಿ ಉಳುಮೆ ಮಾಡಬೇಕು ಅಂದ್ರೆ ಒಂದು ಪವರ್ ವೀಡರ್ 9 HP ಪವರ್ ವೀಡರ್ ಇಟ್ಟಿದ್ದೀನಿ. ಸಣ್ಣ ಪುಟ್ಟ ಕಳೆ ನಿಯಂತ್ರಣ ಮಾಡಬೇಕಂದ್ರೆ ಒಂದು ಬ್ರಷ್ ಕಟರ್ ಇಟ್ಟಿದ್ದೀನಿ. ಏನಾದ್ರೂ ಮರ ಕಟ್ ಮಾಡ್ಬೇಕಂದ್ರೆ ಒಂದು ಚೈನ್ ಸಾ ಇಟ್ಟಿದ್ದೀನಿ. ಔಷಧಿ ಸಿಂಪರಣೆ ಮಾಡ್ಬೇಕಂದ್ರೆ ಒಂದು ಬ್ಯಾಟರಿ ಸ್ಪೇರ್ ಇಟ್ಟಿದ್ದೀನಿ. ಆಮೇಲೆ ಪೆಟ್ರೋಲ್ದು ಸ್ಪೇರ್ ಮಾಡ್ಬೇಕಂದ್ರೆ ಪೆಟ್ರೋಲ್ ಸ್ಪೇರ್ ಇಟ್ಟಿದ್ದೀನಿ. ಮನೆ ಸಿಂಪರಣೆ ಮಾಡ್ಬೇಕು, ಔಷಧಿ ಹೊಡಿಬೇಕು, ಮನೆ ತೊಳಿಬೇಕು ಅಂದ್ರೆ ಅದಕ್ಕೂ ಒಂದು ಕರೆಂಟ್ ಪವರ್ ಸ್ಪ್ರೇ ಇಟ್ಟಿದ್ದೀನಿ. ಎಲ್ಲಾ ಇಲಾಖೆಗಳಿಂದ ಬರ್ತಕ್ಕಂಥ ಎಲ್ಲಾ ಸೌಲಭ್ಯಗಳನ್ನು ಪಡೆದು ನಾನು ಇವತ್ತು ಒಂದು ಪ್ರಗತಿಪರ ರೈತ ಆಗಿದ್ದೀನಿ. ನಾನು ಯಥೇಚ್ಛವಾಗಿ ಈ ಕಾರ್ಮಿಕರ ಮೇಲೆ ಅವಲಂಬನೆ ಆಗುವಂತ ಬೆಳೆ ನಾನು ಯಾವುದು ಮಾಡಕ್ ಹೋಗೋದಿಲ್ಲ. ಇವತ್ತಿನ ದಿವಸ ಒಂದು ಜಮೀನಲ್ಲಿ ಕಳೆ ನಿಯಂತ್ರಣ ಮಾಡ್ಬೇಕಂದ್ರೆ ಇವತ್ತು ಏನಾಗ್ತಾ ಇದೆ ಅಂದ್ರೆ ಕಡಿಮೆ ಅಂದ್ರೆ ಒಂದು 30-35 ಬೇಕು. ನಾವೇನ್ ಮಾಡ್ತೀವಿ ಅಂದ್ರೆ ಅಂತರ ಸ್ವಲ್ಪ ದೂರ ಇಡ್ತೀವಿ ಸಾಲು, ಮಧ್ಯದಲ್ಲಿ ಏನ್ ಮಾಡ್ತೀವಿ ರೋಟರಿ ಹೊಡ್ಕಂತೀವಿ, ಕಳೆ ನಿಯಂತ್ರಣ ಆಗ್ತದ. ಹಂಗು ಸಾಲ ಮಧ್ಯೆ ಇದ್ದಿದ್ದನ್ನ ಬ್ರಷ್ ಕಟ್ರಿಗೆ ಲೇನ್ ಹಾಕೊಂಡು ಸ್ವಲ್ಪ ನಿಯಂತ್ರಣ ಮಾಡ್ಕೊಂತೀವಿ. ರೇಷ್ಮೆ ಕಟಾವ್ ಮಾತ್ರ ಕೆಲವು ದಿವಸ ಅವಲಂಬನೆ ಆಗ್ತೀವಿ, ಬೆಳೆ ಕಟಾವ್ ಮಾತ್ರ ಒಕ್ಕಣಿ ಮಾಡುವಾಗ ಅವಲಂಬನೆ ಆಗ್ತೀವಿ. ಅದು ಬಿಟ್ರೆ ನಾವು ಯಾವುದೇ ಕಾರಣಕ್ಕೂ ಲೇಬರ್ ಮೇಲೆ ಅವಲಂಬನೆ ಆಗಿಲ್ಲ ಸರ್. ವೈಜ್ಞಾನಿಕವಾಗಿ ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್.
0: ಅನೇಕ ರೀತಿಯ ಉಪಕರಣಗಳು, ಎಲ್ಲ ರೀತಿಯ ಆಧುನಿಕ ಉಪಕರಣಗಳನ್ನ ತಮ್ಮ ಕೃಷಿಯಲ್ಲಿ ಅಳವಡಿಸಿಕೊಂಡು ಇವತ್ತು ಜಾಸ್ತಿ ಒಂದು ಕಾರ್ಮಿಕರ ಮೇಲೆ ತಾವು
1: ಅವಲಂಬನೆ
0: ಆಗಿಲ್ಲ. ಹಾಗಾಗಿ ತಮ್ಗೆ ಆ ಬಗ್ಗೆ ಖುಷಿ ಇದೆ.
1: ಖುಷಿ ಇದೆ ಸರ್.
0: ಅನೇಕ ರೈತರು ಇವತ್ತು ಆ ಸಮಸ್ಯೆನೆ ಎದುರಿಸ್ತಾ ಇದ್ದಾರೆ.
1: ಹೌದು ಸರ್.
0: ಅಯ್ಯೋ ಇದು ಮಾಡಕ್ ಆಗ್ತಾ ಇಲ್ಲ, ನಮ್ಗೆ ಬೆಳೆ ತೆಗಿಯಕ್ ಆಗ್ತಾ ಇಲ್ಲ, ಕೆಲಸದವ್ರು ಬಂದಿಲ್ಲ, ಹೀಗೆ ಹೇಳ್ತಾರೆ. ಇದಲ್ಲದೆ ತಾವು ಕೃಷಿ ಹೊಂಡ ಮತ್ತೆ ಮೀನು ಸಾಕಾಣಿಕೆ ಕೂಡ ತಮ್ಮ ಒಂದು ಕೃಷಿಯ ಉಪಕಸುಬಾಗಿ ಸೇರಿಸಿಕೊಂಡಿದ್ರಿ, ಅದನ್ನು ಕೂಡ ಮಾಡ್ತಾ ಇದ್ದೀರಿ, ಹೇಳಿ ಅದ್ರ ಬಗ್ಗೆ ಹೇಳಿ
1: ಸರ್. ನನಗೆ 2015 ಕೃಷಿ ಇಲಾಖೆಯಿಂದ ಕೃಷಿ ಹೊಂಡ ಮಾಡ್ಕೊಳ್ಳಿಕ್ಕೆ ನನಗೆ ರಿಯಾಯಿತಿ ದರದಲ್ಲಿ ಸಬ್ಸಿಡಿನಲ್ಲಿ ಕೃಷಿ ಹೊಂಡ ಕೊಟ್ಟವರೆ.
0: ಎಷ್ಟು ಹಣ ಬಂತಾವ
1: ನನಗೆ ಸರ್? ಅವರು ಹಣ ಕೊಡ್ಲಿಲ್ಲ, ಅವ್ರೇನ್ ಮಾಡಿದ್ರು ಗುಂಡಿ ಹೊಡೆಸಲಿಕ್ಕೆ JCP ಕಳಿಸಿದ್ರು. JCP ಹೊಡೆಸಿದ್ದಾದ್ಮೇಲೆ ಟಾರ್ಪಲ್ಗೆ ಅಂತೇಳಿ ಒಂದ್ 4,500 ಹಣ ಕಟ್ಸ್ಕೊಂಡ್ರು. ರೈತನ ಒಂತಿಗೆ ಹಣ ಟಾರ್ಪಲ್ ಕೊಟ್ರು. ನಮ್ಮ ನೀರನ್ನ ಕೃಷಿ ಹೊಂಡಾಗಿ ಹೊಡ್ಕೊಂಡು ಕೃಷಿ ಹೊಂಡ ಮುಖಾಂತರ ಒಂದು ಮೋಟರ್ ಇಟ್ಕೊಂಡು ಎಲ್ಲಾ ಜಮೀನಿಗೂ ಹೊಡ್ಕೊಂತಾ ಇದ್ವಿ. ಅದರಲ್ಲಿ ಮೀನು ಸಾಕಾಣಿಕೆನು ಮಾಡ್ತಾ ಇದ್ವಿ.
0: ಎಷ್ಟು ಅಳತೆ ಒಂದು ಜಾಗದಲ್ಲಿ ತಾವು ಕೃಷಿ ಹೊಂಡ ಮಾಡಿರಿ?
1: ನಮ್ಮದು ಬಂದು 15 ಅಡಿಗೆ 15 ಅಡಿ ಕೃಷಿ ಹೊಂಡ. ಅದರಲ್ಲಿ ನೀರು ಸಂಗ್ರಹಣೆ ಮಾಡಿ ಬೆಳೆಗೆ ನಾವು
0: ಎಷ್ಟು ಆಳ ಮಾಡಿ?
1: ಆಳ ಒಂದು 13 ಅಡಿ ಸರ್.
0: 13 ಅಡಿ
1: ಆಳ.
0: 13 ಅಡಿ ಆಳನು ನೀರಿದೆ. ಈಗ
1: ನೀರಿದೆ ಸರ್,
0: ದೊಡ್ಡ ಪ್ರಮಾಣದ ನೀರು ನಿಂತಿದೆ.
1: ಜೊತೆಗೆ ಏನಂದ್ರೆ ನಮ್ಮ ಅದೃಷ್ಟ, ನಮ್ಮ ಮಾಜಿ ಸಭಾಪತಿ ರಮೇಶ್ ಕುಮಾರ್ ಇದ್ರಲ್ಲ,
0: ಹೌದು,
1: ಅವರು ನಮ್ಮ ಸಿದ್ದರಾಮಯ್ಯ ಮುಖಾಂತರ
0: ಮಾಜಿ ಮುಖ್ಯಮಂತ್ರಿಗಳು
1: ಅವರು 1,400 crore ತಂದು KCV ಅಲ್ಲಿ ನೀರನ್ನ ಕೋಲಾರ ಜಿಲ್ಲೆಗೆ
0: ತಂದ್ರು.
1: ತಂದಿದ್ರಿಂದ ನಮ್ಗೆ ಬಹಳ ಅನುಕೂಲ ಆಯ್ತು ಸರ್.
0: ಅದೇ
1: ತುಂಬಾ ನೀರಿನ ಸಮಸ್ಯೆ ಇಲ್ಲ. ಬೆಂಗಳೂರಲ್ಲಿ ಜನ ವಾಸ ಮಾಡುವಷ್ಟು ದಿವಸನು ಕೋಲಾರ ಜಿಲ್ಲೆಗೆ ನೀರ್ ಸಮಸ್ಯೆ ಬರೋದಿಲ್ಲ ಅಂತ ನನ್ನ ಅನಿಸಿಕೆ ಸರ್. ನಾವು ನೀರಿಗೆ ಸುಮಾರು ವರ್ಷ ಬರಗಾಲ ಬಂದು ಕಷ್ಟಪಟ್ಟಿದೀವಿ. ನಮ್ಮ ಮಕ್ಕಳಿಗೆ, ನಮ್ಮ ಮೊಮ್ಮಕ್ಕಳಿಗೆ, ಮರಿಮಕ್ಕಳಿಗೆ ನೀರಿನ ಸಮಸ್ಯೆ ಇಲ್ಲ ಅಂತ ನಾನು ಇವತ್ತು ಭಾವಿಸ್ಕೊಂಡು ಹೋಗ್ತೀನಿ.
0: ಈಗ ತಮ್ಮ ಕೃಷಿ ಹೊಂಡ 13 ಆಳದ್ದು ಮತ್ತೆ 15 ಗಾತ್ರದಿದೆ ಅಂತ ಹೇಳಿದ್ರಿ. ಈಗ ಕೃಷಿ ಹೊಂಡಕ್ಕೆ ತೆಗಿಲಿಕ್ಕೆ ಅವರು ಸರ್ಕಾರದ ವತಿಯಿಂದ ಸಹಾಯ ಕೂಡ ಸಿಕ್ತು. ಮತ್ತೆ ಈಗ ಕೃಷಿ ಹೊಂಡದಲ್ಲಿ ನೀರನ್ನು ಕೂಡ ನಿಲ್ಸಿರಿ. ನೀರು ನಿಲ್ಸಿದ ಮೇಲೆ ತಾವು ಮುಂದೇನು ಮಾಡಿದ್ರಿ? ಏನು ಮೀನುಗಾರಿಕೆ ವತಿಯಿಂದ ಏನಾದರೂ ಮತ್ತೆ ಮೀನು ಬೆಳೆಸಕ್ಕೆ ಏನು ಕ್ರಮ ಕೈಗೊಂಡ್ರೆ ಹೆಂಗೆ
1: ಸರ್? ನಾವೇನ್ ಮಾಡಿದೀವಿ ಅಂದ್ರೆ ಕೃಷಿ ಇಲಾಖೆನಿಂದ ಹೊಂಡ ಮಾಡ್ಕೊಳ್ಳಿಕ್ಕೆ JCP ಕೊಟ್ಟು ಮಣ್ಣಿನ ಕೆಲಸ ಆಯ್ತು. ಟಾರ್ಪಲ್ ತಗೊಂಡ್ಲಿಕ್ಕೆ ಒಂತಿಗೆ ಹಣ ಕಟ್ಟಿದ್ವಿ, ಟಾರ್ಪಲ್ ಕೊಟ್ಟರು. ಅದರಲ್ಲಿ ಈಗ ಮೀನ್ ಬಿಟ್ಕೊಂಡಿದ್ದೀವಿ, ಅದರಲ್ಲಿ ಮೋಟರ್ ಇಟ್ಕೊಂಡು ನೀರು.
0: ಯಾವ ಜಾತಿಯ ಮೀನ್ರಿ ನಾಗರಾಜ್ ಅವರೇ?
1: ನಾವು ಬಂದು ಇದು ರೂಪ್ ಚಂದ್ ಅಂತ ಮಾಡಿದ್ವಿ ಸರ್. ಒಳ್ಳೆ ಬೆಲೆ ಇದೆ ಸರ್, ಅದು 80 rupees ಹೋಗ್ತಾ ಇದೆ
0: ಕೆಜಿಗೆ.
1: ಹೌದು,
0: ಅದು ಹೇಳಿ ನೀವು ಮೀನು ಸಾಕಾಣಿಕೆ ಯಾವಾಗ ಆರಂಭ ಮಾಡಿದ್ರಿ?
1: ಮರಿ ಬಂದು ನಾವು
0: ಎಷ್ಟು ವರ್ಷದಿಂದ ಶುರು ಮಾಡಿ?
1: ಮರಿ ಬಂದು 3 rupees ಹಂಗೆ ಕಲ್ಕಟ್ಟಾನಿಂದ ತರಿಸಿದ್ದು. ಕಲ್ಕಟ್ಟಾನಿಂದ ತರಿಸಿ ಕೃಷಿ ಹೊಂಡನಲ್ಲಿ 2,000 ಮರಿ ಬಿಟ್ಟಿದ್ದು.
0: ಯಾವಾಗ
1: ನಾವು ಬಿಟ್ಟು? ಸುಮಾರು ಒಂದು 5 ಆಗಿದೆ. ನಿರಂತರವಾಗಿ ಬಿಡ್ತಾ ಇರ್ತೀವಿ, ದೊಡ್ಡದಾದಾಗ ಮಾರಾಟ ಮಾಡ್ತಾನೆ.
0: ಮರಿನೂ ತಗೊಂಡು ಬರ್ತಾನೆ ಇರ್ತೀರಿ
1: ಮತ್ತೆ
0: ದೊಡ್ಡಾದ್ಮೇಲೆ?

0: ಮಾರ್ಕೆಟಿಂಗ್ ಮಾಡ್ತಾನೆ
1: ಇರ್ತೀವಿ, ಹಿಡಿದು ಮಾರ್ತೀವಿ
0: ಮಾರ್ತೀವಿ ಸರ್.
1: ಅದು ಎಷ್ಟು ಬರುತ್ತೆ
0: ಸರ್?
1: 2000 ಮರಿನ ಪ್ರತಿ ಸಾರಿನೂ ತಾವು
0: ಸರ್
1: ಎಷ್ಟು ದಿನಕ್ಕೆ ಅದನ್ನ ನಾವು ತೆಗಿತೀರಿ
0: ಸರ್? ನಾವು ಒಂದು ಸಾರಿ ಮೀನ್ ಬಿಟ್ರೆ 8 ತಿಂಗಳು ಸಮಯ ಬೇಕು ಸರ್.
1: 8 ತಿಂಗಳು
0: ಹಾರ್ವೆಸ್ಟಿಂಗ್ ಮಾಡ್ಬೇಕಂದ್ರೆ 8 ತಿಂಗಳು ಬೇಕು.
1: 8 ತಿಂಗಳು ಕಾಯ್ಬೇಕು.
0: ಹೌದು ಸರ್. 2000 ಮರಿ ಬಿಟ್ರೆ ನಮಗೆ 1600 1700 ಮರಿ ಸಿಗ್ತದೆ. ಅದು ಬಂದ್ರೆ ಒಂದು 400 ಗ್ರಾಮ್ ಇಂದ ಹಿಡಿದು ಒಂದು 600 ಗ್ರಾಮ್ ತನಕ ಬರ್ತದೆ ಸರ್.
1: ನಾವೇ ಸರಿ ಒಂದು ಅರ್ಧ ಕೆಜಿ ಬರ್ತದೆ.
0: ಅರ್ಧ ಕೆಜಿ ಸರ್
1: ಒಂದು ಮೀನು.
0: ಮೀನು ನಾವು ಮಾರಾಟ ಮಾಡಿದ್ರೆ 80 ರೂಪಾಯಿ ಕೆಜಿ. ಅವರೇನ ಬಂದು ಹಿಡ್ಕೊಂಡ್ರೆ 40 ರೂಪಾಯಿ ಕೆಜಿ ಹಂಗೆ ಹಿಡ್ಕೊಂಡು ಹೋಗಿ ಅವರೇ ಮಾರಾಟ ಮಾಡ್ತಾರೆ ಸರ್, ಮೀನು ಮಾರಾಟ ಮಾಡೋರು.
1: ಅಂದ್ರೆ ನೀವು ಒಂದೇ ಜಾತಿಯ ಮೀನನ್ನ ಈಗ ಸಾಕ್ತಾ ಇದ್ದೀವಿ?
0: ಹೌದು ಸರ್. ಅದು ರೂಪಚಂದ್ ಅಂತ ಹೇಳಿ ಅದನ್ನ ಮಾತ್ರ ನಾವು ಸಾಕ್ತಾ ಇದೀವಿ ಸರ್.
1: ಅಂದ್ರೆ ನಾಗರಾಜ್ ಅವರು ತಮ್ಮ ಮೀನು ಕೃಷಿಯ ಅನುಭವನು ಕೂಡ ತುಂಬಾ ಚೆನ್ನಾಗಿದೆ.
0: ಹೌದು ಹೌದು ಸರ್. ನಾವು ಏನ್ ರೇಷ್ಮೆ ತ್ಯಾಜ್ಯದಿಂದ ಗೊಬ್ಬರ ಮಾಡಿದೀವಿ, ನೀರ್ನ ಹಾಗೆ ಬಿಡಬಾರದು, ನೀರಿಂದ ಒಂದು ಕಸಬು ಮಾಡಿಕೊಂಡಾಗ ಅದರಿಂದ ಬರ್ತಕ್ಕಂತ ಆದಾಯ ನಮ್ಮ ಕುಟುಂಬಕ್ಕೆ ಆರ್ಥಿಕವಾಗಿ ನೆರವಾಗ್ತದೆ ಸರ್.
1: ಹೌದೌದು. ಆಯ್ತು ನಾಗರಾಜ್ ಅವರು, ಈಗ ತಮ್ಮ ಮೀನು ಸಾಕಾಣಿಕೆಯಲ್ಲಿ ಮೀನುಗಳಿಗೆ ಫೀಡ್ಸ್ ಅನ್ನು ಯಾವ ತರ ಕೊಡ್ತೀರಿ, ಎಲ್ಲಿಂದ ತರ್ತೀರಿ
0: ಸರ್? ಫೀಡ್ ಬಂದು ನಮಗೆ ಮಾಲೂರು ಸರಬರಾಜು ಮಾಡ್ತಾರೆ ಸರ್. ಅದು ಒಂದು 50 ಕೆಜಿ ಬ್ಯಾಗ್ ಬಂದು 1600 ರೂಪಾಯಿ. ಅದು ದಿನಕ್ಕೆ ಒಂದು 4 ಕೆಜಿ ಲೆಕ್ಕದಲ್ಲಿ ಕೊಡ್ತಾ ಇರ್ತೀವಿ ಸರ್. 2000 ಮೀನ್ ಬಿಡ್ತೀವಿ, 2000 ಮೀನಲ್ಲಿ ನಮಗೆ ಒಂದು 1600 ಮೀನ್ ಇರ್ತದೆ. ಡೈಲಿ ಒಂದು 4 ಕೆಜಿ 3 ಕೆಜಿ ಕೊಡ್ತಾ ಇರ್ತೀವಿ. ಅದು ಒಂಥರ ಬೆಂಡ್ ತರ ತೇಲ್ಕೊಂಡಿರ್ತದ, ಮೀನ್ ಬಂದು ಅಟ್ರಾಕ್ಷನ್ ಮಾಡಿ ಅದನ್ನ ತಿಂತದೆ ಸರ್.
1: ಹಾಗಾಗಿ ಇವತ್ತು ಮೀನು ಸಾಕಾಣಿಕೆಯಲ್ಲಿ ಕೂಡ ತಮ್ದು ಯಶಸ್ಸು ಆಗಿದೆ.
0: ಹೌದು ಸರ್.
1: ಮೀನಲ್ಲಿ 1 ವರ್ಷಕ್ಕೆ ಅಂದ್ರೆ 8 ತಿಂಗಳ ಕಾಯ್ಬೇಕು. 8 ತಿಂಗಳ ಕಾದ ತಕ್ಷಣ ಮತ್ತೆ ತಿಂದು ಇನ್ನೊಂದು ಬೆಳೆ ಬೆಳೆಸಬೇಕಲ್ಲ, ಎಷ್ಟು ದಿನ ಮತ್ತೆ ಅದು ಬಿಟ್ಟು ನೀವು ಇದು ಮಾಡ್ತೀರಿ?
0: 1 ತಿಂಗಳ ಗ್ಯಾಪ್ ಬಿಡ್ಬೇಕು.
1: 1 ತಿಂಗಳ
0: ಗ್ಯಾಪ್ ಬಿಡ್ಬೇಕು
1: ಅಂದ್ರೆ 9ನೇ ತಿಂಗಳು ಬಿಟ್ಟು 10ನೇ ತಿಂಗಳಿಗೆ ಶುರು ಮಾಡ್ತೀರಿ?
0: ಹೌದು ಸರ್.
1: ಈಗ ನಾಗರಾಜ್ ಅವರು ಮೀನು ಸಾಕಾಣಿಕೆಯಲ್ಲಿ ಮತ್ತೆ ಅಲ್ಲಿ ಕೂಡ ತಾವು ಯಶಸ್ ಕಂಡಿರಿ, ಲಾಭ ಯಾವ ತರ ಬರುತ್ತೆ? ಈಗ 2600 ಮೀನು ಇದಾವ ಅಂತ ಇಟ್ಕೊಳ್ರಿ, 1600 ಮೀನನ್ನ ಮಾರದ್ರಿ, ಸಾಮಾನ್ಯವಾಗಿ ಅಜಮಾಸ ಎಷ್ಟು
0: ಸರ್
1: ಲಾಭ ಇರುತ್ತೆ?
0: ನಮಗೆ
1: ನಿರ್ವಹಣೆ ಬಹಳ ತ್ರಾಸ ಇರುತ್ತೆ ಮೀನು ಸಾಕಾಣಿಕೆ.
0: ಮೀನು ಸಾಕಾಣಿಕೆದು ನಿರ್ವಹಣೆ ಏನ್ ಜಾಸ್ತಿ ಇರಲ್ಲ ಸರ್. ಅಂದ್ರೆ ನಾವ್ ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ನಾವು ಕೋಳಿ ಸಾಕಾಣಿಕೆ ಮಾಡ್ತೀವಲ್ಲ, ಕೋಳಿ ಮಲ ಇದೆಯಲ್ಲ ಅದನ್ನು ಕೊಡಬಹುದು ಮೀನ್ ದೊಡ್ಡದಾದ್ಮೇಲೆ. ಆಮೇಲೆ ಅಜೋಲಾ ಇದೆಯಲ್ಲ, ಅಜೋಲಾನು ಕೊಡಬಹುದು. ಆಮೇಲೆ ನಮ್ದು ಹಸು ಸಾಕಾಣಿಕೆ ಮಾಡ್ತೀವಲ್ಲ, ಸಗಣಿನೂ ಕೊಡಬಹುದು ಫೀಡ್ ಉಳಿಸ್ಕೊಳ್ಲಿಕ್ಕೆ. ನಮಗೆ ಖರ್ಚು ಹೋಗಿ ಕಡಿಮೆ ಅಂದ್ರೂ 1600 ಮೀನಿಂದ 1,32,000 ರೂಪಾಯಿ ಆದಾಯ ಗಳಿಸಬಹುದು ಸರ್.
1: ಅದರಿಂದ
0: ಸಿಗುತ್ತೆ ಸರ್,
1: ಬರೀ ನಿಮ್ಗೆ 15 ಜಾಗದಲ್ಲಿ.
0: ಹೌದು ಸರ್.
1: ತುಂಬಾ ಸಂತೋಷ ನಾಗರಾಜ್ ಅವರೇ. ಮತ್ತೆ ಈಗ ತಮ್ದು ಉಳಿದ ಬೆಳೆಗಳನ್ನು ದವಸ ಧಾನ್ಯಗಳನ್ನ ಯಾವ್ದಾದ್ರು ಬೆಳಿತೀರಾ
0: ಸರ್? ರಾಗಿ ಮಾಡ್ತೀವಿ. ರಾಗಿ ಯಾವ ರೀತಿ ಮಾಡ್ತೀವಿ ಅಂದ್ರೆ ನಾವು ಬೇಸಿಗೆ ರಾಗಿ ಮಾಡ್ತೀವಿ. ಬೇಸಿಗೆ ರಾಗಿ ಮಾಡಿದಾಗ ನಮಗೆ ಲೇಬರ್ ಸ್ವಲ್ಪ ಸಮಸ್ಯೆ ಕಡಿಮೆ, ಬೇಸಿಗೆನಲ್ಲಿ ಕೂಲಿ ಆಳುಗಳ ಸಮಸ್ಯೆ ಇರೋದಿಲ್ಲ. ಅದೇನಂದ್ರೆ ಬೇಸಿಗೆ ರಾಗಿ ನಾವು ಮಾಡಿದಾಗ 2 ಸಾರಿ ಕಟಾವು ಬರ್ತದೆ. ನಾವು ಈ ಸಾರಿ ಬೇಸಿಗೆನಲ್ಲಿ ಮಾಡಿದ್ದು 1 ಎಕರೆ ಜಮೀನಿಗೆ 22 ಕ್ವಿಂಟಲ್ ರಾಗಿ ಬೆಳ್ಕೊಂಡಿದ್ದೀವಿ. ಮೊದಲನೇ ಹಂತದಲ್ಲಿ ಒಂದು 12 ಕ್ವಿಂಟಲ್ ಆಯ್ತು, ಎರಡನೇ ಹಂತದಲ್ಲಿ ಒಂದು 11 ಕ್ವಿಂಟಲ್, ಒಂದು 22-23 ಕ್ವಿಂಟಲ್ ರಾಗಿ ಆಗಿದೆ ಸರ್. ಅದರಿಂದ ಬರ್ತಕ್ಕಂತ ಏನು ತಾಳಿದೆಯಲ್ಲ ಅದಕ್ಕೆ ಹಸುಗಳಿಗೆ ಬಳಸ್ಕೊಂತೀವಿ, ಒಂದಷ್ಟು ಮಾರಾಟವನ್ನು ಮಾಡ್ತೀವಿ. ಇವತ್ತು ದಿವಸ ಅದೇ ರಾಗಿನ 6,000 ರೂಪಾಯಿ ಕ್ವಿಂಟಲ್ ಮಾರಾಟವನ್ನು ಮಾಡ್ತಾ ಇದೀವಿ ಸರ್.
1: ಮತ್ತೆ ಯಾವ್ದು ಬೆಳೆ ಬೆಳಿತೀರಿ?
0: ಮತ್ತೆ ನಮ್ಮ ರೇಷ್ಮೆ, ರಾಗಿ, ಸ್ವಲ್ಪ ಈ ನಮ್ಮ ಮಾವು ಇದೆ, ಜೊತೆಗೆ ಬೇಕಾದಷ್ಟು ಒಂದಷ್ಟು ತರಕಾರಿ ಬೆಳ್ಕೊಂತೀವಿ. ಆಮೇಲೆ ನಮ್ಮದು ಒಂದು 50 ಕೋಳಿ ಸಾಕಾಣಿಕೆ ಮಾಡ್ತೀನಿ. ಕೋಳಿಯಿಂದ ಒಂದು 45 ಮೊಟ್ಟೆ ಬರ್ತದ, ಒಂದು 10 ರೂಪಾಯಿ ಅಂದ್ರೆ ಒಂದು 450 ರೂಪಾಯಿ ಪ್ರತಿದಿನ ಆದಾಯ ಬರ್ತದ.
1: ತುಂಬಾ ಸಂತೋಷ ನಾಗರಾಜ್ ಅವರೇ. ಈಗಾಗಲೇ ತಾವು ತಮ್ಮ ಕೃಷಿಯಲ್ಲಿ ಯಶಸ್ ಅನ್ನ ಕಂಡುಕೊಂಡಿದ್ರಿ. ಈ ಯಶಸ್ ಗೆ ತಮ್ದು ಉತ್ಸಾಹ ಮತ್ತೆ ಅನುಭವ ಕೂಡ ಕಾರಣ ಆಗಿದೆ. ಅದೇ ತರ ಈಗ ಸರ್ಕಾರದ ಯೋಜನೆಗಳು ಕೂಡ ತಮ್ಗೆ ಕೈ ಹಿಡಿದವೆ. ಯಾವ್ಯಾವ ರೀತಿಯ ಸಹಾಯಧನ ನಮ್ಮ ಸರ್ಕಾರದ ವತಿಯಿಂದ ತಮ್ಗೆ ಅಧಿಕಾರಿಗಳು ತಮ್ಗೆ ಕೊಡ ಮಾಡಿದ್ದಾರೆ ಅದನ್ನ ಹೇಳಿ
0: ಸರ್? ಸರ್ಕಾರದಿಂದ ಈ ದಿವಸ ನನಗೆ ಫಸಲ್ ಬಿಮಾ ಯೋಜನೆಯಿಂದ ವರ್ಷದಲ್ಲಿ 6,000 ರೂಪಾಯಿ ಮೋದಿ ಸರ್ಕಾರ 2,000 ಕೊಡ್ತಾ ಇದೆ. 6,000 ಏನ್ ಮಾಡ್ತಾ ಇದೀವಿ, ಒಂದಷ್ಟು ಉಳುಮೆ ಖರ್ಚಿಗೆ, ಒಂದಷ್ಟು ಡೀಸೆಲ್ಗೋ ಅಥವಾ ಬಿತ್ತನೆ ಬೀಜಕ್ಕೋ ಅಥವಾ ಗೊಬ್ಬರಕ್ಕ ಬಳಸ್ಕೊಂತೀವಿ. ಒಂದು ರೇಷ್ಮೆ ತೋಟ ನಾವು ನಾಟಿ ಮಾಡಿದಾಗ ಹನಿ ನೀರಾವರಿ ಮಾಡ್ಕಂತೀವಿ. ರೇಷ್ಮೆ ಇಲಾಖೆಯಿಂದ 1 ಎಕರೆಗೆ 35,000 ರೂಪಾಯಿ ತರ ನನಗೆ ಒಂದು 3 ಎಕರೆಗೆ ಹನಿ ನೀರಾವರಿಗೆ ಸಹಾಯಧನ ಮಾಡಿದೆ. ರೇಷ್ಮೆ ಕಡ್ಡಿ ನಾಟಿ ಮಾಡಿದಾಗ 1 ಎಕರೆಗೆ 50,000 ರೂಪಾಯಿ ರೀತಿಯಲ್ಲಿ NREG ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಸಹಾಯನ ಕೊಟ್ಟಿದೆ. ಆಮೇಲೆ ನಮ್ಮ ಕೃಷಿ ಇಲಾಖೆಯಿಂದ ನಮಗೆ ಏನು ಟ್ರ್ಯಾಕ್ಟರ್ ಏನು ಸಲಕರಣೆ ಬೇಕಲ್ಲ, ರೋಟರಿ ಇರ್ಬೋದು ಅಥವಾ 5 ನೇಗ್ಲು ಇರ್ಬೋದು, ಕಲ್ಟಿವೇಟರ್ ಇರ್ಬೋದು, ಅದನ್ನು ಸಹಾಯ ಕೊಟ್ಟಿದೆ,
1: ವಿನಾಯಿತಿ ದರದಲ್ಲಿ ಕೊಟ್ಟಿದೆ.
0: ಹೌದು, ರಿಯಾಯಿತಿ ದರದಲ್ಲಿ ಕೊಟ್ಟಿದೆ. ಆಮೇಲೆ ತೋಟಗಾರಿಕೆ ಇಲಾಖೆಯಿಂದ ಮಾವು ನಾವು ಬೆಳಿತಿರಲ್ಲ, ಮೊನ್ನೆ ಸ್ವಲ್ಪ ಕಲ್ಲು ಆಮೇಲೆ ಸಮಸ್ಯೆ ಆಗಿ ಕಾಯಿ ಉದುರಿದಾಗ ಅದನ್ನು ಪರಿಹಾರ ಕೊಟ್ಟಿದೆ. ಎಲ್ಲಾ ಇಲಾಖೆಗಳಿಂದ

0: ನನಗೆ ಸಹಾಯಧನ ಸಿಕ್ಕಿದೆ ಸರ್.
1: ಮಾವಿನ ಬೆಳೆ ಬಗ್ಗೆ ಸ್ವಲ್ಪ ಹೇಳಿ
0: ಸರ್. ಮಾವಿನ ಬೆಳೆ ಬಗ್ಗೆ ಹೇಳೋದಾದ್ರೆ, ಮಾವಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಹೇಳೋದಾದ್ರೆ, ನೀರಾವರಿ ಇದ್ರೆ ಒಳ್ಳೇದು ಸರ್. ನಾವು ಮಳೆ ಆಶ್ರಿತ ಮಾಡಕ್ ಹೋದ್ರೆ ಮಾವು ಇವತ್ತಿನ ದಿವಸ ಏನಾಗ್ತಾ ಇದೆ, ಅದು ಗಿಡ ಬೆಳೆದು ಅದು ಚಿಗುರಿ ಮತ್ತೆ ಹೂ ಬಂದು, ಹೂವು ಬಂದು ಕಾಯಿ ಹಿಡಿಯೋ ಸಮಯದಲ್ಲಿ ಭೂಮಿನಲ್ಲಿ ತೇವಾಂಶ ಇಲ್ಲ ಅಂದ್ರೆ ಹೂವೆಲ್ಲ ಡ್ರಾಪ್ ಆಗ್ಬಿಡ್ತದೆ ಸರ್. ಹೂ ಡ್ರಾಪ್ ಆಗುವಂತ ಸಂದರ್ಭದಲ್ಲಿ ಸ್ವಲ್ಪ ಹನಿ ನೀರಾವರಿ ಮಾಡಿ ಸ್ವಲ್ಪ ನಾವು ಅದಕ್ಕೇನಾದ್ರೂ ಒಂದಷ್ಟು ನೀರು ಕೊಟ್ರೆ ಅದೇನಾಗ್ತದ, ಇಳುವರಿ ಜಾಸ್ತಿ ಬರ್ತದ. ಜಾಸ್ತಿ ಬಂದಾಗ ಔಷಧಿ ಸಿಂಪರಣೆ ಒಂದು ಸಾರಿ ಅಥವಾ ಎರಡು ಸಾರಿ ಮಾಡಬೇಕು. ಯಾಕಂದ್ರೆ ಎರಡು ವರ್ಷದಿಂದ ನೋಡ್ತಾ ಇದ್ದೀವಿ ನಮ್ಮ ಕೋಲಾರ ಜಿಲ್ಲೆನಲ್ಲಿ ಯಥೇಚ್ಛವಾಗಿ ಸಿಂಪರಣೆ ಮಾಡಿದ್ರಿಂದ ಬೇರೆ ದೇಶಗಳಿಗೆ ಒಂದು ಎಕ್ಸ್ಪೋರ್ಟ್ ಮಾಡುವಂತ ಸಮಸ್ಯೆ ನಮಗೆ ಉದ್ಭವ ಆಯಿತು. ಔಷಧಿ ಸಿಂಪರಣೆ ಮಾಡಿ ಕಡಿಮೆ ಮಾಡಿ ಅದಕ್ಕೆ ನಾವು ಒಂದು ಗ್ಲೌಸ್ ತರ ಹಾಕಿ ಸ್ವಲ್ಪ ಬೆಳೆಸೋದ್ರಿಂದ ಮಾವಿನಲ್ಲಿ ಆದಾಯ ಇದೆ. ಸ್ವಲ್ಪ ನೀರಾವರಿ ಮಾಡ್ಕೊಂಡ್ರೆ ಮಾತ್ರ ಯಶಸ್ಸು ಕಾಣಬಹುದು ಸರ್. ಮಳೆ ಆಶ್ರಯ ಮಾಡ್ಬೇಕಂದ್ರೆ ಸ್ವಲ್ಪ ಕಷ್ಟ ಇದೆ ಸರ್.
1: ತಾವು ಒಬ್ಬ ಶ್ರಮಜೀವಿ ಮತ್ತೆ ರೈತ ವರ್ಗದಲ್ಲಿ ತಮ್ಮದೇ ಆದ ಒಂದು ಯೋಚನೆ ಇದೆ ನಾಗರಾಜ್ ಅವರೇ, ತುಂಬಾ ಸಂತೋಷ ನಾಗರಾಜ್ ಅವರೇ. ಪ್ರಸ್ತುತ ಒಬ್ಬ ಪ್ರಗತಿಪರ ರೈತರಾಗಿ ತಮ್ಮದೇ ಆದ ಅನುಭವವನ್ನು ಇವತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಿ. ಕೆಲವು ರೈತರು ಇರ್ತಾರೆ ನಾಗರಾಜ್ ಅವ್ರ ಜೊತೆಗೆ ಇನ್ನೂ ಹೆಚ್ಚು ಮಾತಾಡಬೇಕು ಅಂತಿರ್ತಾರೆ, ಅವರಿಗೆ ತಮ್ಮ ಮೊಬೈಲ್ ಸಂಖ್ಯೆ ಕೊಡಿ
0: ಸರ್. ನನ್ನ ಮೊಬೈಲ್ ಸಂಖ್ಯೆ ಬಂದು 9620038737 ಸರ್.
1: ಇನ್ನೊಮ್ಮೆ ಹೇಳಿ,
0: 9620038737 ಸರ್.
1: ಇನ್ನೊಮ್ಮೆ ಧನ್ಯವಾದಗಳು, ನಮಸ್ಕಾರ.
0: ನಮಸ್ತೆ ಸರ್.

0: संकट के समय प्रधानमंत्री फसल बीमा योजना किसानों के लिए वरदान है।
1: अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं,
2: क्योंकि हमने लिया है प्रधानमंत्री फसल बीमा।
3: बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा।
4: योजना से हर साल जुड़ रहे हैं 5 करोड़ से ज्यादा किसान, अब आपकी है बारी।
3: नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण।
4: फसल बीमा पोर्टल या फसल बीमा ऐप द्वारा भी कराया जा सकता है पंजीकरण।
3: प्रधानमंत्री फसल बीमा योजना, आपकी फसलों का संपूर्ण सुरक्षा कवर। कृषि एवं किसान कल्याण मंत्रालय, भारत सरकार।
5: ಇದ್ವಾಕಾಶವಾಣಿ ವಿಜಯಪುರ, ಸಮಯ 7:20:20. ಜನಪದ ಸಂಗೀತ.
6: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
7: ಸಾಯಿ ಬಾಲ್.
8: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
9: ಅರೆ, ಈ ಕಸ್ಟಮರ್ ಕೇರ್ ಇಲ್ಲಿದೆ. ಮೇಡಮ್
10: ಹೇಳಿ.
9: ಈ KYC ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
10: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ KYC ಅಪ್ಡೇಟ್ ಮಾಡಿಸ್ಬೇಕು.
9: ಆದ್ರೆ ಇದನ್ನು ಹೇಗ್ ಮಾಡೋದು?
10: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ATM ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ BC ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
9: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ
10: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ KYC ಅಪ್ಡೇಟ್ ಮಾಡಿಸಬಹುದು.
9: ಅಷ್ಟೇ?
10: ಅಷ್ಟೇ.
9: ಗೊತ್ತಾಯ್ತು.
10: ನಿಮ್ಮ KYC ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
9: RBI ಹೇಳುತ್ತೆ,
11: ಜಾಣರಾಗಿರಿ, ಜಾಗರೂಕರಾಗಿರಿ.
5: BR ಪೊಲೀಸ್ ಪಾಟೀಲ್ ಅವರಿಂದ ತತ್ವ ಪದಗಳು.

0: ಆಕಾಶವಾಣಿ
1: ಆಕಾಶವಾಣಿ
2: ಆಕಾಶವಾಣಿ
3: ಆಕಾಶವಾಣಿ
4: ಆಕಾಶವಾಣಿ
5: ಆಕಾಶವಾಣಿ
6: ಆಕಾಶವಾಣಿ
7: ಆಕಾಶವಾಣಿ
8: ಆಕಾಶವಾಣಿ
9: ಆಕಾಶವಾಣಿ
10: ಆಕಾಶವಾಣಿ
11: ಆಕಾಶವಾಣಿ
12: ಆಕಾಶವಾಣಿ
13: ಆಕಾಶವಾಣಿ
14: ಆಕಾಶವಾಣಿ
15: ಆಕಾಶವಾಣಿ
16: ಆಕಾಶವಾಣಿ
4: ಆಕಾಶವಾಣಿ
6: ಆಕಾಶವಾಣಿ
0: ಆಕಾಶವಾಣಿ
2: ಆಕಾಶವಾಣಿ
0: ಆಕಾಶವಾಣಿ
17: ನಾವೆಲ್ಲ ವಿಜಯಪುರ ಆಕಾಶವಾಣಿ ಆಸೆಗಳು, ನೀವೆಲ್ಲ ಟ್ಯೂನ್ ಮಾಡಿ 101.8 FM.

ಇದುವರೆಗೆ ಜನಪದ ಸಂಗೀತದಲ್ಲಿ ಬಿ ಆರ್ ಪೊಲೀಸ್ ಪಾಟೀಲ್ ಅವರಿಂದ ತತ್ವ ಪದಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ವಿಜಯಪುರ. ಸಮಯ 7:34 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು. ನಂತರ ಸರಿಯಾಗಿ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

0: ಕೇಳುಗರೆ, ಇದೇ ಶುಕ್ರವಾರ ಸೆಪ್ಟೆಂಬರ್ 25ನೇ ತಾರೀಕು ಸಾಯಂಕಾಲ 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ವಿಷಯ ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ ಕೆಂಪೇಗೌಡ ಎಚ್ ಮತ್ತು ಸಹಾಯಕ ಕೃಷಿ ನಿರ್ದೇಶಕರಾದ ಶ್ರೀ ರಾಮೇಗೌಡ ಅವರು. ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2237-0477 ಅಥವಾ 2237-0488. ಎಸ್ಟಿಡಿ ಕೋಡ್ ಸಂಖ್ಯೆ 080. ಕೇಳಿ, ಇದೇ ಶುಕ್ರವಾರ ಸೆಪ್ಟೆಂಬರ್ 25ನೇ ತಾರೀಕು ಸಂಜೆ 6:50 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ಪ್ರಸಾರವಾಗುವ ನೇರ ಫೋನ್ ಇನ್ ಕಾರ್ಯಕ್ರಮವನ್ನ. ವಿಷಯ ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆ.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಬದಲಾಗುತ್ತಿರುವ ಯುದ್ಧದ ಸ್ವರೂಪಕ್ಕೆ ದೇಶದ ರಕ್ಷಣಾ ವ್ಯವಸ್ಥೆ ಹೊಂದಿಕೊಳ್ಳುವುದು ಅಗತ್ಯ. ಭಾರತೀಯ ರಕ್ಷಣಾ ಪಡೆಗಳ ಮುಖ್ಯಸ್ಥ ಜನರಲ್ ಎಎಸ್ ರಾಜಸುಬ್ರಹ್ಮಣಿ. ಮೊಬೈಲ್ ಫೋನ್ ಬೇಡಿಕೆಯ 99.2% ಭಾರತದಲ್ಲೇ ಉತ್ಪಾದನೆ. ಬೆಂಗಳೂರಿನಲ್ಲಿ ನಾಳೆ ಸೇವಾ ಫಸ್ಟ್ ಇನ್ನೋವೇಷನ್ ಚಾಲೆಂಜ್ಗೆ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆ. ಹಾಗೂ ಏಷ್ಯನ್ ಗೇಮ್ಸ್ ಶೂಟಿಂಗ್ ಸ್ಕಲ್ಸ್ ವಿಭಾಗದಲ್ಲಿ ಭಾರತಕ್ಕೆ ಕಂಚು. ವಾರ್ತೆಗಳ ವಿವರ. ಬದಲಾಗುತ್ತಿರುವ ಯುದ್ಧದ ಸ್ವರೂಪಕ್ಕೆ ಅನುಗುಣವಾಗಿ ಭಾರತದ ರಕ್ಷಣಾ ವ್ಯವಸ್ಥೆ ತ್ವರಿತವಾಗಿ ಹೊಂದಿಕೊಳ್ಳುವ ಅಗತ್ಯವಿದೆ ಎಂದು ಭಾರತೀಯ ರಕ್ಷಣಾ ಪಡೆಗಳ ಮುಖ್ಯಸ್ಥ ಜನರಲ್ ಎಎಸ್ ರಾಜಸುಬ್ರಹ್ಮಣಿ ಪ್ರತಿಪಾದಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಸಂವಾದವೊಂದರಲ್ಲಿ ಮಾತನಾಡಿದ ಅವರು, ರಕ್ಷಣಾ ಪರಿಸರ ವ್ಯವಸ್ಥೆ ಬಲಪಡಿಸುವಲ್ಲಿ ತಂತ್ರಜ್ಞಾನ, ದತ್ತಾಂಶ ಮತ್ತು ಉದ್ಯಮದ ಏಕೀಕರಣದ ಮಹತ್ವವನ್ನು ತಿಳಿಸಿದರು. ಸ್ಮಾರ್ಟ್ ಆ್ಯಪ್ಗಳು, ವಿಶ್ವವಿದ್ಯಾಲಯಗಳು, ಇಂಜಿನಿಯರಿಂಗ್ಗಳು, ವಿದ್ಯಾರ್ಥಿಗಳು ಮತ್ತು ತಂತ್ರಜ್ಞಾನ ಕಂಪನಿಗಳು ದೇಶದ ಸ್ವಾವಲಂಬನೆ ಮತ್ತು ರಕ್ಷಣಾ ಉತ್ಪಾದನೆಗೆ ಕೊಡುಗೆ ನೀಡಬಹುದು ಎಂದು ಜನರಲ್ ಎಎಸ್ ರಾಜಸುಬ್ರಹ್ಮಣಿ ಸಲಹೆ ನೀಡಿದರು. ಭಾರತ ತನ್ನ ಒಟ್ಟು ಮೊಬೈಲ್ ಫೋನ್ ಬೇಡಿಕೆಯ 99.2% ದೇಶೀಯವಾಗಿಯೇ ಉತ್ಪಾದಿಸುತ್ತಿದೆ ಎಂದು ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಇಲಾಖೆಯ ಕಾರ್ಯದರ್ಶಿ ಎಸ್ ಕೃಷ್ಣನ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ 13ನೇ ವಾರ್ಷಿಕ ಪಬ್ಲಿಕ್ ಅಫೇರ್ಸ್ ಫೋರಂ ಆಫ್ ಇಂಡಿಯಾ 2026ರ ಉದ್ಘಾಟನಾ ಅಧಿವೇಶನ ಉದ್ದೇಶಿಸಿ ಮಾತನಾಡಿದ ಅವರು, ಭಾರತ ವಾರ್ಷಿಕವಾಗಿ ಸುಮಾರು 32-33 ಕೋಟಿ ಮೊಬೈಲ್ ಫೋನ್ಗಳನ್ನು ಉತ್ಪಾದಿಸುತ್ತಿದೆ ಎಂದು ಹೇಳಿದರು. ವಿಶ್ವದ 5 ಪ್ರಮುಖ ಮೊಬೈಲ್ ಫೋನ್ ಬ್ರ್ಯಾಂಡ್ಗಳು ಭಾರತದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಇಲ್ಲಿಯೇ ತಮ್ಮ ಸಾಧನಗಳನ್ನು ಉತ್ಪಾದಿಸುತ್ತಿವೆ ಎಂದು ಅವರು ತಿಳಿಸಿದರು. ಉತ್ಪಾದನೆಯನ್ನು ಮತ್ತಷ್ಟು ಹೆಚ್ಚಿಸಲು ದೇಶೀಯ

0: ಮೌಲ್ಯವರ್ಧನೆಯನ್ನು ವೃದ್ಧಿಸಲು, ಪೂರೈಕೆ ಸರಪಳಿಯ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸಲು ಮತ್ತು ಜಾಗತಿಕ ಮಟ್ಟದಲ್ಲಿ ಭಾರತದ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸಲು ಸರ್ಕಾರ ಮೊಬೈಲ್ ಫೋನ್ ಉತ್ಪಾದನಾ ಯೋಜನೆಯನ್ನು ಜಾರಿಗೆ ತಂದಿದೆ ಎಂದು ಎಸ್ ಕೃಷ್ಣನ್ ಹೇಳಿದರು. ವೈದ್ಯಕೀಯ ವಿಜ್ಞಾನದ ರಾಷ್ಟೀಯ ಪರೀಕ್ಷಾ ಮಂಡಳಿ ಇಂದು ತನ್ನ ಅಧಿಕೃತ ವೆಬ್ಸೈಟ್ನಲ್ಲಿ ನೀಟ್ ಪಿಜಿ 2026 ಫಲಿತಾಂಶ ಪ್ರಕಟಿಸಿದೆ. 2026-27 ಸಾಲಿನ ಪ್ರವೇಶಾತಿಗೆ ಸಂಬಂಧಿಸಿದಂತೆ ವಿವಿಧ ಪಿಜಿ ಕೋರ್ಸ್ಗಳು ಮತ್ತು ಸ್ನಾತಕೋತ್ತರ ವೈದ್ಯಕೀಯ ಡಿಪ್ಲೊಮೋ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಲು ದೇಶಾದ್ಯಂತ ಆಗಸ್ಟ್ 30 ಈ ಪರೀಕ್ಷೆಯನ್ನು ನಡೆಸಲಾಗಿತ್ತು. ಒಟ್ಟು 265,960 ಅಭ್ಯರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದರು. ಅಭ್ಯರ್ಥಿಗಳು ಅಕ್ಟೋಬರ್ 1 ಅಥವಾ ಅದರ ನಂತರ ಅಧಿಕೃತ ವೆಬ್ಸೈಟ್ನಿಂದ ತಮ್ಮ ವೈಯಕ್ತಿಕ ಅಂಕಪಟ್ಟಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು ಎಂದು ವೈದ್ಯಕೀಯ ವಿಜ್ಞಾನದ ರಾಷ್ಟೀಯ ಪರೀಕ್ಷಾ ಮಂಡಳಿ ತಿಳಿಸಿದೆ. ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ನಾಳೆ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಐಐಎಸ್ಸಿಯಲ್ಲಿ ಸೇವಾ ಫಸ್ಟ್ ಇನ್ನೋವೇಷನ್ ಚಾಲೆಂಜ್ಗೆ ಚಾಲನೆ ನೀಡಲಿದ್ದಾರೆ. ಸಮುದಾಯಗಳಲ್ಲಿ ಕಂಡುಬರುವ ಸಮಸ್ಯೆಗಳನ್ನು ಗುರುತಿಸಲು ಮತ್ತು ಅವುಗಳಿಗೆ ಪರೀಕ್ಷಿಸಬಹುದಾದ, ಸುಧಾರಿಸಬಹುದಾದ ಹಾಗೂ ಅನುಷ್ಠಾನಕ್ಕೆ ತರಬಹುದಾದ ಪರಿಹಾರಗಳನ್ನು ಅಭಿವೃದ್ಧಿಪಡಿಸಲು ಯುವಜನರನ್ನು ಪ್ರೋತ್ಸಾಹಿಸುವುದು ಈ ಉಪಕ್ರಮದ ಉದ್ದೇಶವಾಗಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವಾಲಯ ತಿಳಿಸಿದೆ. ಈ ಸ್ಪರ್ಧೆಯಲ್ಲಿ ಶಾಲೆಗಳು, ಕೈಗಾರಿಕಾ ತರಬೇತಿ ಸಂಸ್ಥೆಗಳು, ಪಾಲಿಟೆಕ್ನಿಕ್ಗಳು, ಕಾಲೇಜುಗಳು ಮತ್ತು ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ. ಈ ಸ್ಪರ್ಧೆಯ ಅಂತಿಮ ಹಂತ ಡಿಸೆಂಬರ್ನಲ್ಲಿ ನವದೆಹಲಿಯಲ್ಲಿ ನಡೆಯಲಿದೆ. ಕೇಂದ್ರ ಶಿಕ್ಷಣ ಸಚಿವಾಲಯ, ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ ಮತ್ತು ವಿಶ್ವವಿದ್ಯಾಲಯ ಧನಸಹಾಯ ಆಯೋಗ ಜಂಟಿಯಾಗಿ ಈ ಸ್ಪರ್ಧೆಯನ್ನು ಆಯೋಜಿಸುತ್ತಿದೆ. ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯು ನೋಡಲ್ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಜಾಗತಿಕ ಹವಾಮಾನ ಮತ್ತು ಇಂಧನ ನೀತಿಯ ಭವಿಷ್ಯ ರೂಪಿಸುವಲ್ಲಿ ಭಾರತ ಪ್ರಮುಖ ಪಾತ್ರ ವಹಿಸುತ್ತಿದೆ ಎಂದು ಆಸ್ಟ್ರೇಲಿಯಾದ ಇಂಧನ ಮತ್ತು ಹವಾಮಾನ ಬದಲಾವಣೆ ಸಚಿವ ಕ್ರಿಸ್ ಬೋವೆನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಪೂರ್ವ ಸಿಒಪಿ ಸಂವಾದ ಉದ್ದೇಶಿಸಿ ಮಾತನಾಡಿದ ಅವರು, ಭಾರತದ ಶುದ್ಧ ಇಂಧನದ ತ್ವರಿತ ವಿಸ್ತರಣೆಯು ಆರ್ಥಿಕ ಸಮೃದ್ಧಿಯನ್ನು ಬೆಂಬಲಿಸುತ್ತದೆ ಎಂದರು. ಇದೇ ನವೆಂಬರ್ನಲ್ಲಿ ಟರ್ಕಿಯಲ್ಲಿ ನಡೆಯಲಿರುವ ಸಿಒಪಿ 31 ಶೃಂಗಸಭೆಯು ಒಳಗೊಳ್ಳುವಿಕೆ, ಪಾರದರ್ಶಕತೆ, ವಿದ್ಯುದೀಕರಣ ಮತ್ತು ಹೂಡಿಕೆಯ ಖಚಿತತೆಯ ಮೇಲೆ ಕೇಂದ್ರೀಕರಿಸುತ್ತದೆ ಎಂದು ಕ್ರಿಸ್ ಬೋವೆನ್ ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಭಾರತದ ಸೌರಕ್ರಾಂತಿ ಕುರಿತು ಒಂದು ನೋಟ ಇಲ್ಲಿದೆ. ಭಾರತದ ಸೌರಶಕ್ತಿ ಕ್ಷೇತ್ರದಲ್ಲಿ ಕ್ರಾಂತಿಯಾಗಿದ್ದು ದೇಶದ ಒಟ್ಟು ಸ್ಥಾಪಿತ ಸೌರ ವಿದ್ಯುತ್ ಸಾಮರ್ಥ್ಯ ಹೊಸ ಮೈಲುಗಲ್ಲು ತಲುಪಿದೆ. 2014 ಕೇವಲ 2.8 GW ಭಾರತದ ಸೌರ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ 2026 ಜುಲೈ ವೇಳೆಗೆ ಬೃಹತ್ ಪ್ರಮಾಣದಲ್ಲಿ ಏರಿಕೆಯಾಗಿದ್ದು ಸುಮಾರು 165 GW ತಲುಪಿದೆ. ಸರ್ಕಾರದ ಮಹತ್ವಾಕಾಂಕ್ಷಿ ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆಯಡಿ 2026 ಆಗಸ್ಟ್ ವೇಳೆಗೆ 51 lakh ಹೆಚ್ಚು ಮನೆಗಳಿಗೆ ಸೌರ ಸಂಪರ್ಕಿಸಲಾಗಿದ್ದು 14.8 GW ಮೇಲ್ಛಾವಣಿ ಸೌರ ವಿದ್ಯುತ್ ಉತ್ಪಾದನೆಯಾಗುತ್ತಿದೆ. ಇದರಿಂದಾಗಿ ಸುಮಾರು 19 lakh ಕುಟುಂಬಗಳು ಶೂನ್ಯ ವಿದ್ಯುತ್ ಬಿಲ್ ಪಡೆಯುತ್ತಿವೆ. ಪಿಎಂ ಕುಸುಮ್ ಯೋಜನೆಯ ಮೂಲಕ ರೈತರ ನೀರಾವರಿ ಪಂಪ್ಸೆಟ್ಗಳಿಗೆ ಸೌರಶಕ್ತಿ ಅಳವಡಿಸಿ ಡೀಸೆಲ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲಾಗುತ್ತಿದೆ. ಉತ್ಪಾದನೆ, ಅನುಸ್ಥಾಪನೆ ಹಾಗೂ ನಿರ್ವಹಣೆ ಸೇರಿದಂತೆ ಈ ಇಡೀ ಸೌರಶಕ್ತಿ ವ್ಯವಸ್ಥೆಯು ದೇಶದಲ್ಲಿ ಸುಮಾರು 17 lakh ಹೊಸ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವ ಮೂಲಕ ಸ್ವಾವಲಂಬಿ ಭಾರತ ನಿರ್ಮಾಣಕ್ಕೆ ಬಲ ನೀಡಿದೆ. ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯು ದೇಶಾದ್ಯಂತ ವಿದ್ಯುತ್ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಯನ್ನುಂಟು ಮಾಡುತ್ತಿದ್ದು ಗ್ರಾಹಕರಿಗೆ ಆರ್ಥಿಕ ಸುಧಾರಣೆ ಒದಗಿಸುತ್ತಿದೆ. ಯೋಜನೆಯಡಿ ತಮ್ಮ ಮನೆಗೆ 1,50,000 ರೂಪಾಯಿ ವೆಚ್ಚದಲ್ಲಿ ಸೋಲಾರ್ ವ್ಯವಸ್ಥೆ ಅಳವಡಿಸಿಕೊಳ್ಳಲಾಗಿದೆ ಎಂದು ಹುಬ್ಬಳ್ಳಿಯ ನವನಗರದ ನಿವಾಸಿ ಹಾಗೂ ಯೋಜನೆಯ ಫಲಾನುಭವಿ ಸಂತೋಷ್

0: ಬೇಂದ್ರೆ ಆಕಾಶವಾಣಿಯೊಂದಿಗೆ ತಮ್ಮ ಅನುಭವ ಹಂಚಿಕೊಂಡಿದ್ದಾರೆ.
1: ಈ ವಿದ್ಯುತ್ ಸಂಪರ್ಕದಿಂದ ನಮ್ಮ ಮನೆ ಬಿಲ್ ಅಂತೂ ಫ್ರೀ ಆಗಿದೆ. ಆ ನಂತರ ನಮಗೆ ಪ್ರತಿ ತಿಂಗಳ ನಮ್ದು ನಮ್ಮನೆಗೆ ಬಳಕೆಯಾಗಿ ವಿದ್ಯುತ್ ಕಂಬಕ್ಕೆ ಹೋಗ್ತಾ ಇರುತ್ತೆ. ಈ ಯೋಜನೆ ಎಲ್ಲರೂ ಸದುಪಯೋಗ ಪಡ್ಕೊಂಡ್ರಂದ್ರೆ ಮುಂದಿನ ದಿನಮಾನಗಳಲ್ಲಿ ನಮಗೆ ವಿದ್ಯುತ್ ಬಳಕೆಯಲ್ಲಿ ನಾವು ಸ್ವಾವಲಂಬಿ ಆಗ್ತೀವಿ. ಆಮೇಲೆ ನಮ್ಮ ಸ್ವಾವಲಂಬಿ ಭಾರತ ಆಗುತ್ತೆ ಅನ್ನೋದು ನಮ್ಮ ಆಶಯ ಇದೆ. ಆ ರೀತಿ ಆಗುತ್ತೆ ಅಂತ ನಾವು ಅನ್ಕೊಂಡಿದ್ದೇವೆ. ಪ್ರಧಾನ ಮಂತ್ರಿಯವರ ಈ ಮಹತ್ವಪೂರ್ಣ ಯೋಜನೆಯನ್ನು ಎಲ್ಲರೂ ಸಹಕಾರಗೊಳಿಸಲು ಎಲ್ಲರೂ ಶ್ರಮಿಸಿದ್ದಲ್ಲಿ ಮುಂದಿನ ದಿನಮಾನಗಳಲ್ಲಿ ನಾವು ವಿದ್ಯುತ್ ಮೇಲೆ ಅವಲಂಬನೆ ಆಗುವುದನ್ನು ತಪ್ಪಬಹುದು.
0: ನವದೆಹಲಿಯಲ್ಲಿ ಅಕ್ಟೋಬರ್ 12-14 ಪ್ರತಿಷ್ಠಿತ ಬ್ರಿಕ್ಸ್ ರಂಗೋತ್ಸವ ಆಯೋಜನೆಯಾಗಿದೆ ಎಂದು ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಕಾರ್ಯದರ್ಶಿ ವಿವೇಕ್ ಅಗರ್ವಾಲ್ ತಿಳಿಸಿದ್ದಾರೆ. ಈ ಕುರಿತು ಮಾಹಿತಿ ನೀಡಿರುವ ಅವರು, ಸದಸ್ಯ ರಾಷ್ಟಗಳ ವೈವಿಧ್ಯಮಯ ರಂಗಭೂಮಿ ಪರಂಪರೆಯನ್ನು ಬಿಂಬಿಸುವುದು, ಮಾನವೀಯ ಅನುಭವಗಳನ್ನು ಹಂಚಿಕೊಳ್ಳುವುದು ಹಾಗೂ ಬ್ರಿಕ್ಸ್ ಒಕ್ಕೂಟದ ದೇಶಗಳ ಜನರ ನಡುವಿನ ಸಾಂಸ್ಕೃತಿಕ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸುವುದು ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶವಾಗಿದೆ. ಪ್ರತಿಷ್ಠಿತ ರಾಷ್ಟೀಯ ನಾಟ್ಯ ಶಾಲೆಯು ಈ ರಂಗೋತ್ಸವದ ಆತಿಥ್ಯವನ್ನು ವಹಿಸಲಿದೆ ಎಂದು ವಿವರಿಸಿದ್ದಾರೆ. ಜಪಾನ್ನ ಐಚಿ ನಗೋಯದಲ್ಲಿ ನಡೆಯುತ್ತಿರುವ 2026 ಏಷ್ಯನ್ ಕ್ರೀಡಾಕೂಟದ ಪುರುಷರ ಡಬಲ್ಸ್ ಸ್ಕಲ್ಸ್ ವಿಭಾಗದಲ್ಲಿ ಭಾರತದ ಸತ್ನಾಮ್ ಸಿಂಗ್ ಮತ್ತು ಸಲ್ಮಾನ್ ಜೋಡಿ ಕಂಚಿನ ಪದಕ ಗೆದ್ದಿದ್ದಾರೆ. ಪುರುಷರ ಡಬಲ್ಸ್ ಸ್ಕಲ್ಸ್ ವಿಭಾಗದಲ್ಲಿ ಭಾರತ ಗೆದ್ದ ಏಷ್ಯನ್ ಕ್ರೀಡಾಕೂಟದ ಮೊದಲ ಪದಕ ಇದಾಗಿದೆ. ಇದೇ ಸ್ಪರ್ಧೆಯಲ್ಲಿ ಚೀನಾ ಜೋಡಿ ಚಿನ್ನದ ಪದಕ ಹಾಗೂ ಉಜ್ಬೇಕಿಸ್ತಾನ ಸ್ಪರ್ಧಿಗಳು ಬೆಳ್ಳಿ ಪದಕ ತಮ್ಮದಾಗಿಸಿಕೊಂಡರು. ಇನ್ನೊಂದೆಡೆ ಶೂಟಿಂಗ್ನ ಮಿಶ್ರ ಸ್ಕೀಟ್ ತಂಡ ಸ್ಪರ್ಧೆಯಲ್ಲಿ ಭಾರತದ ಅನಂತಜೀತ್ ಸಿಂಗ್ ಮತ್ತು ವರಿನಾಜ್ ಧಲಿವಾಲ್ ಕಂಚಿನ ಪದಕ ವಿಜೇತರಾಗಿದ್ದಾರೆ. ಈ ವಿಭಾಗದಲ್ಲಿ ಭಾರತಕ್ಕೆ ಲಭಿಸಿದ ಏಷ್ಯನ್ ಕ್ರೀಡಾಕೂಟದ ಮೊದಲ ಪದಕ ಇದಾಗಿದೆ. ಪದಕ ವಿಜೇತರನ್ನು ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಅಭಿನಂದಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬದಲಾಗುತ್ತಿರುವ ಯುದ್ಧದ ಸ್ವರೂಪಕ್ಕೆ ದೇಶದ ರಕ್ಷಣಾ ವ್ಯವಸ್ಥೆ ಹೊಂದಿಕೊಳ್ಳುವುದು ಅಗತ್ಯ, ಭಾರತೀಯ ರಕ್ಷಣಾ ಪಡೆಗಳ ಮುಖ್ಯಸ್ಥ ಜನರಲ್ ಎಎಸ್ ರಾಜಸುಬ್ರಹ್ಮಣಿ. ಮೊಬೈಲ್ ಫೋನ್ ಬೇಡಿಕೆಯ 99.2% ಭಾರತದಲ್ಲೇ ಉತ್ಪಾದನೆ. ಬೆಂಗಳೂರಿನಲ್ಲಿ ನಾಳೆ ಸೇವಾ ಫಸ್ಟ್ ಇನ್ನೋವೇಷನ್ ಚಾಲೆಂಜ್ಗೆ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆ ಹಾಗೂ ಏಷ್ಯನ್ ಗೇಮ್ಸ್ ಶೂಟಿಂಗ್ ಸ್ಕಲ್ಸ್ ವಿಭಾಗದಲ್ಲಿ ಭಾರತಕ್ಕೆ ಕಂಚು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05. ಇದೀಗ ವಿಧಾನಮಂಡಲದಲ್ಲಿ ಇಂದು ಮೂಡಿಬರಲಿದೆ.

ಆಕಾಶವಾಣಿ ವಿಧಾನಮಂಡಲದಲ್ಲಿ ಇಂದು ವಿಧಾನಮಂಡಲ ಉಭಯ ಸದನಗಳ ಅಧಿವೇಶನದ ಇಂದಿನ ಕಾರ್ಯಕಲಾಪಗಳ ಸಮೀಕ್ಷೆ. ಓದುತ್ತಿರುವವರು ಹರ್ಷಿತಾ ಟಿಎಲ್. ಮೊದಲಿಗೆ ವಿಧಾನಸಭೆ ಕಲಾಪದ ಸಮೀಕ್ಷೆ. ಬರೆದವರು ಪತ್ರಕರ್ತ ಮಂಜುನಾಥ ನಾಯ್ಕ. ವಿಧಾನಸಭೆ ಅಧಿವೇಶನ. ಡಾಕ್ಟರ್ ಕಸ್ತೂರಿ ರಂಗನ್ ವರದಿ ಹಾಗೂ ಬರ ಮತ್ತು ರಾಜ್ಯದ ರೈತರ ಸಮಸ್ಯೆ ಬಗ್ಗೆ ವಿಶೇಷ ಚರ್ಚೆ ಮಾಡಲು ಕರೆದ ಅಧಿವೇಶನದ ನಾಲ್ಕನೆಯ ದಿನವಾದ ಇಂದು ಸದಸ್ಯ ಬಸವರಾಜು ರೈತರ ಸಮಸ್ಯೆ ಹಾಗೂ ಬರದ ಮೇಲಿನ ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡಿ, ಬರದಿಂದ ರೈತರು ನಾಡಿನ ಜನಸಾಮಾನ್ಯರು ತತ್ತರಿಸಿ ಹೋಗಿದ್ದು ಬರ ನಿರ್ವಹಣೆ ಸಮರೋಪಾದಿಯಲ್ಲಿ ಕ್ರಮ ಕೈಗೊಳ್ಳಬೇಕೆಂದು ಸರ್ಕಾರವನ್ನು ಒತ್ತಾಯಿಸಿದರು. ಈಗಾಗಲೇ ಘೋಷಣೆಯಾದ ಬರಪೀಡಿತ ತಾಲೂಕುಗಳಿಗೆ ಕೂಡಲೇ ಪರಿಹಾರ ಹಣ ಬಿಡುಗಡೆ ಮಾಡಬೇಕು, ಕುಡಿಯುವ ನೀರು ಜಾನುವಾರುಗಳಿಗೆ ಮೇವಿನ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಆಗ್ರಹಿಸಿದರು. ಕಾಂಗ್ರೆಸ್ ಸದಸ್ಯ ಕೋನರೆಡ್ಡಿ ಮಾತನಾಡಿ, ರಾಜ್ಯದಲ್ಲಿ 150 ವರ್ಷಗಳಲ್ಲಿ ಮೊದಲ ಬಾರಿಗೆ ಭೀಕರ ಬರಪರಿಸ್ಥಿತಿ ಎದುರಾಗಿದೆ. ಶೇಕಡಾ 35-40% ಮಳೆ ಕೊರತೆಯಾಗಿದೆ ಎಂದು ಬರಪರಿಸ್ಥಿತಿಯ ಕರಾಳತೆಯ ಬೆಳಕು ಚೆಲ್ಲಿದರು. ಕೇಂದ್ರ ಸರ್ಕಾರ ಬರಪೀಡಿತ ಪ್ರದೇಶದ ಘೋಷಣೆಯ ಮಾನದಂಡ ಬದಲಾಯಿಸುವ ಅಗತ್ಯವಿದೆ ಎಂದು ಕೋನರೆಡ್ಡಿ ಹೇಳಿದರು. ಕೇಂದ್ರ ಸರ್ಕಾರದ ತಂಡ ರಾಜ್ಯಕ್ಕೆ ಭೇಟಿ ನೀಡಿ ಬರಪೀಡಿತ ಪ್ರದೇಶಗಳ ಅಧ್ಯಯನ ನಡೆಸಿ ಕೂಡಲೇ ಪರಿಹಾರ ಹಣ ಬಿಡುಗಡೆ ಮಾಡಲು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ರಾಜ್ಯದ 31 ಜಿಲ್ಲೆಗಳಲ್ಲಿ 2 ಜಿಲ್ಲೆ ಹೊರತುಪಡಿಸಿ ಉಳಿದ 29 ಜಿಲ್ಲೆಗಳು ಬರಪೀಡಿತವಾಗಿವೆ ಎಂದು ಕೋನರೆಡ್ಡಿ ಸದನದ ಗಮನ ಸೆಳೆದರು. ಎಂಆರ್ ಪಾಟೀಲ್ ಮಾತನಾಡಿ, ಬರದಿಂದ ತತ್ತರಿಸಿದ ಜನರು ಬರಪೀಡಿತ ಪ್ರದೇಶದಿಂದ ಗುಳೆ ಹೋಗುತ್ತಿದ್ದಾರೆ. ಇದನ್ನು ತಡೆಯಲು ಬರಪೀಡಿತ ಪ್ರದೇಶದಲ್ಲಿ ಉದ್ಯೋಗ ಸೃಷ್ಟಿ ಮಾಡಬೇಕೆಂದು ಒತ್ತಾಯಿಸಿದರು. ಬಿಜೆಪಿಯ ಸುನೀಲ್ ಕುಮಾರ್ ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡಿ, ಬರಪರಿಸ್ಥಿತಿ ಎದುರಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದರೂ ಅದನ್ನು ಎದುರಿಸಲು ಸರ್ಕಾರ ಪೂರ್ವ ತಯಾರಿ ನಡೆಸದೇ ಇರುವುದರಿಂದ ಸಂಕಷ್ಟದ ಪರಿಸ್ಥಿತಿ ಇನ್ನಷ್ಟು

ತೀವ್ರವಾಗಲು ಕಾರಣವಾಗಿದೆ ಎಂದು ಆರೋಪಿಸಿದರು. ನೀರಾವರಿ ಯೋಜನೆಗಳಿಗೆ ಪ್ರತಿ ವರ್ಷ ಸಾವಿರಾರು ಕೋಟಿ ರೂಪಾಯಿ ವೆಚ್ಚವಾಗುತ್ತಿದೆ. ಆದರೆ ರಾಜ್ಯದಲ್ಲಿ ಕೃಷಿ ಭೂಮಿ ಶೇಕಡಾ 12%, ತೋಟಗಾರಿಕಾ ಭೂಮಿ ಶೇಕಡಾ 6%, ಕಡಿಮೆಯಾಗಿದೆ. ಹಾಗಾದರೆ ನೀರಾವರಿ ಯೋಜನೆಯ ಲಾಭ ಯಾರು ಪಡೆಯುತ್ತಿದ್ದಾರೆ ಎಂದು ಸರ್ಕಾರವನ್ನು ಪ್ರಶ್ನಿಸಿದರು. ವಿಭಿಜಿ ರಾಮ್ಜಿ ಯೋಜನೆ ಬಳಸಿಕೊಳ್ಳುವ ಮೂಲಕ ಬರಪೀಡಿತ ಪ್ರದೇಶದಿಂದ ಜನರು ಗುಳೆ ಹೋಗುವುದನ್ನು ತಡೆಯಬಹುದಾಗಿತ್ತು ಎಂದು ಸುನೀಲ್ ಕುಮಾರ್ ಸಲಹೆ ನೀಡಿದರು. ಈ ವೇಳೆ ಮಧ್ಯಪ್ರವೇಶಿಸಿ ಮಾತನಾಡಿದ ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ್ ಖಂಡ್ರೆ, ಯೋಜನೆಗೆ ಹಣದ ಕೊರತೆ ಇಲ್ಲ, 5,706 ಕೋಟಿ ರೂಪಾಯಿ ಪೂರಕ ಬಜೆಟ್ನಲ್ಲಿ ಇಡಲಾಗಿದೆ ಎಂದು ತಿಳಿಸಿದ್ದಾರೆ. ಬರಪೀಡಿತ ಪ್ರದೇಶದಿಂದ ಜನರು ಗುಳೆ ಹೋಗುವುದನ್ನು ತಡೆಯಲು 3 ತಿಂಗಳಿಗೆ 2,900 ಕೋಟಿ ರೂಪಾಯಿ ವೆಚ್ಚ ಮಾಡಲು ನಿಗದಿ ಮಾಡಲಾಗಿದೆ ಎಂದು ಸದನಕ್ಕೆ ಮಾಹಿತಿ ನೀಡಿದರು. ಶಿವಮೊಗ್ಗ ಗ್ರಾಮಾಂತರ ಶಾಸಕಿ ಶಾರದಾಪುರ್ಯ ನಾಯ್ಕ ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡಿ, ಬರದಿಂದ ತಮ್ಮ ಕ್ಷೇತ್ರದಲ್ಲಿ ಅಡಿಕೆ ಬೆಳೆ ಸಂಪೂರ್ಣವಾಗಿ ನಾಶವಾಗಿದೆ. ಬರ ಪರಿಹಾರ ನೀಡುವಾಗ ವೈಜ್ಞಾನಿಕ ರೀತಿಯ ಪರಿಹಾರ ನೀಡಲಿ ಎಂದು ಒತ್ತಾಯಿಸಿದರು. ಆರ್ಬಿ ತಿಮ್ಲಾಪುರ ಮಾತನಾಡಿ, ಇಡೀ ರಾಜ್ಯವೇ ಬರದಿಂದ ತತ್ತರಿಸುತ್ತಿದೆ. ಸದನದ ಸದಸ್ಯರು ಆರೋಪ ಪ್ರತ್ಯಾರೋಪ ಮಾಡುವ ಬದಲು ಒಗ್ಗಟ್ಟಾಗಿ ಹೆಚ್ಚಿನ ಪರಿಹಾರ ಪಡೆಯಲು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರಬೇಕು. ಬರದಿಂದ ತತ್ತರಿಸಿದ ರಾಜ್ಯದ ರೈತರ ಕೃಷಿ ಸಾಲಮನ್ನಾ ಮಾಡುವಂತೆ ಒತ್ತಾಯಿಸಿದರು. ಭೋಜನ ವಿರಾಮದ ನಂತರ ಬರ ಮತ್ತು ರೈತರ ಸಂಕಷ್ಟ ವಿಶೇಷ ಚರ್ಚೆಯಲ್ಲಿ ಭಾಗವಹಿಸಿದ ಬೆಳಗಿ ಕ್ಷೇತ್ರ ಶಾಸಕ ಜೆಬಿ ಪಾಟೀಲ್, ಇಡೀ ರಾಜ್ಯವೇ ಬರಗಾಲದಿಂದ ತತ್ತರಿಸುತ್ತಿದೆ. ಸರ್ಕಾರ ರೈತರು, ಕೂಲಿ ಕಾರ್ಮಿಕರ, ಜನಸಾಮಾನ್ಯರ ನೆರವಿಗೆ ಬರಬೇಕು. ಈ ಸಂದರ್ಭದಲ್ಲಿ ಗ್ರಾಮೀಣಾಭಿವೃದ್ಧಿ ಸಚಿವರ ಜವಾಬ್ದಾರಿ ಹೆಚ್ಚಿದೆ ಎಂದರು. ನೀರಿನ ಸಮಸ್ಯೆ ಇದ್ದಲ್ಲಿ ಕೊಳವೆ ಬಾವಿ ಕೊರೆಯಿಸಿ ನೀರನ್ನು ಪೂರೈಸಬೇಕೆಂದು ಒತ್ತಾಯಿಸಿದರು. ಮಾನಪ್ಪ ವಜ್ಜಲ್ ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡಿ, ರಾಯಚೂರು ಜಿಲ್ಲೆ ಬರಪೀಡಿತವಾಗಿದೆ. ಬರದಿಂದ ಕಂಗೆಟ್ಟ ಲಿಂಗಸಗೂರು ತಾಲೂಕಿನ 45,000ಕ್ಕೂ ಅಧಿಕ ಮಂದಿ ಗುಳೆ ಹೋಗಿದ್ದಾರೆ. ಈ ಭಾಗದ ಓದುವ ಮಕ್ಕಳ ಭವಿಷ್ಯ ಅಂಧಕಾರದಲ್ಲಿದೆ ಎಂದು ಸದನದ ಗಮನ ಸೆಳೆದರು. ದೇವದುರ್ಗ ಶಾಸಕಿ ಕರೆಮ್ಮ ನಾಯಕ ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡಿ, ದೇವದುರ್ಗ ಕ್ಷೇತ್ರದಲ್ಲಿ ಮಳೆ ಕೈಕೊಟ್ಟಿದ್ದರಿಂದ ಶೇಕಡ 50%ರಷ್ಟು ಬೆಳೆ ಹಾನಿಯಾಗಿದೆ ಎಂದರು. ಇಂದು ನೀರು ಮಾರಾಟದ ವಸ್ತುವಾಗಿದೆ. 50,000 ಕೋಟಿ ರೂಪಾಯಿ ಮೌಲ್ಯ ನೀರು ಪ್ರತಿ ವರ್ಷ ಮಾರಾಟವಾಗುತ್ತಿದೆ. ನೀರಿನ ಮಾರಾಟದಿಂದ ಬಡವರಿಗೆ ತುಂಬಾ ತೊಂದರೆಯಾಗುತ್ತಿದೆ ಎಂದು ಬಿಆರ್ ಪಾಟೀಲ್ ಕಳವಳ ವ್ಯಕ್ತಪಡಿಸಿದರು. ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡಿದ ಡಾ ಎಂಸಿ ಸುಧಾಕರ್, ದೇಶದಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರು ದೌರ್ಭಾಗ್ಯ ಹೊಂದಿದ ಜನ. ಯಾರೂ ಇಲ್ಲ, ಈ ಭಾಗದಲ್ಲಿ ಮಳೆಯಲ್ಲಿ ಹರಿಯುವ ನದಿಗಳೂ ಇಲ್ಲ. ಬೆಂಗಳೂರು ಜನರು ಬಳಸಿಬಿಟ್ಟ ನೀರನ್ನು ಸಂಸ್ಕರಿಸಿ ಬಳಸಬೇಕಾದ ದುಸ್ಥಿತಿ ಎದುರಾಗಿದೆ. ಈ ಭಾಗದಲ್ಲಿ 1,500 ಕೆರೆಗಳಿದ್ದು ಎಲ್ಲಾ ಕೆರೆಗಳು ನೀರಿಲ್ಲದೆ ಬತ್ತಿಹೋಗಿವೆ ಎಂದು ಆ ಭಾಗದ ದುಸ್ಥಿತಿಯನ್ನು ಸದನದ ಗಮನಕ್ಕೆ ತಂದರು. ಮಳೆಯಿಲ್ಲದಿದ್ದರೂ 1,500ರಿಂದ 1,800 ಅಡಿಗಳಷ್ಟು ಆಳ ಕೊಳವೆ ಬಾವಿ ಕೊರೆದು ವಾಣಿಜ್ಯ ಬೆಳೆಗಳನ್ನು ಬೆಳೆದು ಸ್ವಾವಲಂಬನೆಯ ಜೀವನ ಸಾಗಿಸುತ್ತಿದ್ದಾರೆ ಎಂದು ಹೇಳಿದರು. ಈ ಭಾಗದಲ್ಲಿ ಹೈನುಗಾರಿಕೆ ಅವಲಂಬಿಸಿರುವ ರೈತರಿಗೆ ಮೇವಿನ ಕೊರತೆಯಾಗಿದೆ. ಮೇವು ಒದಗಿಸಲು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಸದಸ್ಯ ಆಲಮಪ್ರಭು ಪಾಟೀಲ್ ಮಾತನಾಡಿ, 1972ರ ಬರಗಾಲಕ್ಕೂ ಇಂದಿನ ಬರಗಾಲಕ್ಕೂ ತುಂಬಾ ವ್ಯತ್ಯಾಸ ಇದೆ. ಭೀಮಾ ನದಿಯ ನೀರಿನ ಹರಿವನ್ನು ತಿರುವುಗೊಳಿಸಿ ಸೀನಾ ನದಿ ಮೂಲಕ ಮಹಾರಾಷ್ಟದವರು ಅಕ್ರಮವಾಗಿ ಬಳಸಿಕೊಳ್ಳುತ್ತಿದ್ದಾರೆ. ಇದರ ವಿರುದ್ದ ಕಾನೂನು ಹೋರಾಟ ನಡೆಸುವ ಅಗತ್ಯವಿದೆ ಎಂದು ತಿಳಿಸಿದರು. ಬಚಾವತ್ ತೀರ್ಪಿನ ಪ್ರಕಾರ ಹಂಚಿಕೆಯಾದ ಭೀಮಾ ನದಿಯ 15 TMC ನೀರನ್ನು ಬಳಸಿಕೊಳ್ಳಲು ಸರ್ಕಾರ ವಿಶೇಷ ಯೋಜನೆ ರೂಪಿಸಬೇಕೆಂದು ಒತ್ತಾಯಿಸಿದರು. ಕಾಂಗ್ರೆಸ್ನ ಹಿರಿಯ ಸದಸ್ಯ ಎಚ್ಕೆ ಪಾಟೀಲ್ ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡಿ, ಗದಗ ಜಿಲ್ಲೆಯ ಬರ ಪರಿಸ್ಥಿತಿಯ ಚಿತ್ರಣವನ್ನು ಬಿಚ್ಚಿಟ್ಟರು. ಬರ ಪರಿಸ್ಥಿತಿಯಲ್ಲಿ ವೈಜ್ಞಾನಿಕ ರೀತಿಯಲ್ಲಿ ಮೋಡಬಿತ್ತನೆ ಮಾಡುವುದು ಅಗತ್ಯ. ಚೀನಾ, ಅಮೆರಿಕ, ಥೈಲ್ಯಾಂಡ್, ರಷ್ಯಾ ದೇಶಗಳಲ್ಲಿ ಮೋಡಬಿತ್ತನೆ ಸಾಮಾನ್ಯ ಪ್ರಕ್ರಿಯೆಯಾಗಿದೆ. ನಾವು ರೈತರಿಗಾಗಿ ಯಾಕೆ ಮೋಡಬಿತ್ತನೆ ಮಾಡಬಾರದು ಎಂದ ಎಚ್ಕೆ ಪಾಟೀಲ್, ಈ ತಂತ್ರಜ್ಞಾನ ಟೀಕಿಸುವುದು ಸರಿಯಲ್ಲ ಎಂದರು. ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ಮಾತನಾಡಿ, ರಾಜ್ಯದಲ್ಲಿ ಭೀಕರ ಬರದಿಂದ ತತ್ತರಿಸುತ್ತಿರುವ ರೈತರಿಗೆ ಕನಿಷ್ಠ 25,000 ರೂಪಾಯಿ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದರು. ಬರ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ವಿದ್ಯುತ್ ಕಡಿತ ಮಾಡುವುದನ್ನು ತಪ್ಪಿಸಬೇಕು. ವಿದ್ಯುತ್ ಕಡಿತ ಮಾಡಿದರೆ ರೈತರು ಇನ್ನಷ್ಟು ಸಂಕಷ್ಟ ಪರಿಸ್ಥಿತಿಗೆ ಸಿಲುಕುವಂತಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಮಧ್ಯಪ್ರವೇಶಿಸಿ ಮಾತನಾಡಿದ ಇಂಧನ ಸಚಿವ ಕೆಜೆ ಜಾರ್ಜ್, ರಾಜ್ಯದಲ್ಲಿ ವಿದ್ಯುತ್ ಉತ್ಪಾದನೆ ಮಾಡಲು ಶಾಸಕರು ಸರ್ಕಾರಕ್ಕೆ ಸಹಕರಿಸಬೇಕು. ಶರಾವತಿ ಜಲವಿದ್ಯುತ್ ಯೋಜನೆಯಿಂದ 1,000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡಲಾಗುತ್ತಿದೆ. ಶರಾವರಿ ಪಂಪ್ಡ್ ಸ್ಟೋರೇಜ್ ಯೋಜನೆಯಿಂದ ಇನ್ನೂ 2,000 ಮೆಗಾವ್ಯಾಟ್ ಉತ್ಪಾದನೆ ಮಾಡಬಹುದಾಗಿದೆ. ಈ ಪಂಪ್ಡ್ ಸ್ಟೋರೇಜ್ ಯೋಜನೆಗೆ 125 ಎಕರೆ

ಜಮೀನು ಅಗತ್ಯವಿದೆ ಎಂದರು. ಕೇಂದ್ರ ಸರ್ಕಾರದ ಕುಸುಂಭಿ ಹಾಗೂ ರಾಜ್ಯ ಸರ್ಕಾರದ ಕುಸುಂ ಸಿ ಯೋಜನೆಯ ಮೂಲಕ ಸೋಲಾರ್ ವಿದ್ಯುತ್ ಉತ್ಪಾದನೆ ಮಾಡಲು ಸರ್ಕಾರ ಉತ್ತೇಜನ ನೀಡುತ್ತಿದೆ ಎಂದು ಹೇಳಿದರು. ಆಡಳಿತ ಪಕ್ಷದ ಸದಸ್ಯ ಅಪ್ಪಾಜಿ ನಾಡಗೌಡ ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡಿ, ಇಂದಿನ ಬರ ಪರಿಸ್ಥಿತಿಯಲ್ಲಿ ಆಹಾರ ಪೂರೈಕೆ ಸಮಸ್ಯೆ ಇಲ್ಲ. ಆಹಾರ ಸಾಮಗ್ರಿ ಎಲ್ಲಿಂದಾದರೂ ತರಿಸಿಕೊಂಡು ಕುಗ್ರಾಮಗಳಿಗೂ ಪೂರೈಸಲು ಸಾರಿಗೆ ವ್ಯವಸ್ಥೆ ಉತ್ತಮವಾಗಿದೆ. ಆದರೆ ಕುಡಿಯುವ ನೀರು, ಉದ್ಯೋಗ ಒದಗಿಸುವುದು ಸವಾಲಿನ ಕೆಲಸವಾಗಿದೆ ಎಂದು ಸದನದ ಗಮನ ಸೆಳೆದರು. ಬರ ಮತ್ತು ರೈತರ ಸಮಸ್ಯೆಗಳ ಮೇಲೆ ನಡೆದ ಸುದೀರ್ಘ ಚರ್ಚೆಗೆ ಉತ್ತರಿಸಿದ ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್, ಪ್ರತಿಪಕ್ಷ ನಾಯಕರು ಆರೋಪ ಮಾಡಿದಂತೆ ರಾಜ್ಯ ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗಿಲ್ಲ ಎಂದು ಸ್ಪಷ್ಟಪಡಿಸಿದರು. ಪ್ರತಿ ರೈತರಿಗೆ 2,500 ರೂಪಾಯಿ ನೀಡಲು ಸರ್ಕಾರ ನಿರ್ಧರಿಸಿದೆ ಎಂದು ಘೋಷಿಸಿದರು. ಬರ ಸಂಕಷ್ಟ ಎದುರಾಗುತ್ತಿದೆ ಎಂದು ಹವಾಮಾನ ಇಲಾಖೆ ನೀಡಿದ ಮುನ್ಸೂಚನೆಯನ್ನು ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ಮಾಡಿಲ್ಲ. ಬರ ಎದುರಿಸಲು ಅಗತ್ಯ ಸಿದ್ದತೆ ಮಾಡಿಕೊಳ್ಳುವಂತೆ ಜಿಲ್ಲಾಧಿಕಾರಿಗಳಿಗೆ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆದೇಶ ನೀಡಿದ್ದರು ಎಂದು ಪರಮೇಶ್ವರ್ ಸಮರ್ಥಿಸಿಕೊಂಡರು. ಬರದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬರಪೀಡಿತ ಪ್ರದೇಶಗಳಿಗೆ ಖುದ್ದಾಗಿ ಭೇಟಿ ನೀಡಿ ಅಲ್ಲಿಯ ಪರಿಸ್ಥಿತಿ ಪರಿಶೀಲನೆ, ಅಗತ್ಯ ಪರಿಹಾರ ಕೈಗೊಳ್ಳುವಂತೆ ನಿರ್ದೇಶನ ನೀಡಿದ್ದಾರೆ. ಇದು ಸಾಮಾನ್ಯ ಬರ ಅಲ್ಲ, 150 ವರ್ಷಗಳ ನಂತರ ಸೂಪರ್ ಎಲ್ನಿನೋ ಆಗಿದೆ. ಕರ್ನಾಟಕ ಸಹಿತ ಜಗತ್ತಿನ ಹೆಚ್ಚಿನ ದೇಶಗಳು ಇದರ ಅಡ್ಡಪರಿಣಾಮ ಎದುರಿಸುವಂತಾಗಿದೆ ಎಂದು ಪರಮೇಶ್ವರ್ ಅಂಕಿಅಂಶ ಬಿಚ್ಚಿಟ್ಟರು. ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಲು ಬರಪೀಡಿತ ಪ್ರದೇಶಗಳಿಗೆ ತಲಾ 1 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ. ಕುಡಿಯುವ ನೀರಿಗೆ ಇದುವರೆಗೂ ಯಾವುದೇ ಸಮಸ್ಯೆ ಇಲ್ಲ. ಜಿಲ್ಲಾಧಿಕಾರಿಗಳ ಖಾತೆಯಲ್ಲಿ 420 ಕೋಟಿ ರೂಪಾಯಿ ಇದೆ. ಅದನ್ನು ಬರ ಪರಿಹಾರಕ್ಕೆ ವೆಚ್ಚ ಮಾಡಲು ಆದೇಶ ನೀಡಲಾಗಿದೆ ಎಂದರು. ಇದುವರೆಗೂ ರಾಜ್ಯದ 177 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಣೆ ಮಾಡಲಾಗಿದೆ ಎಂದು ಪರಮೇಶ್ವರ್ ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಲ್ಲಿ 72%ರಷ್ಟು ಬೆಳೆ ನಾಶವಾಗಿದೆ. ಪರಿಸ್ಥಿತಿ ವಿಕೋಪಕ್ಕೆ ಹೋದರೆ ಗೋಶಾಲೆ ತೆರೆಯಲು, ಮೇವು ಬ್ಯಾಂಕ್ ಮಾಡಲು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಸದನಕ್ಕೆ ಮಾಹಿತಿ ನೀಡಿದ್ದಾರೆ. ಈಗ ವಿಧಾನ ಪರಿಷತ್ ಕಲಾಪದ ಸಮೀಕ್ಷೆ. ಬರೆದವರು ಆರ್ಎಚ್ ಜಯಪ್ರಕಾಶ್. ಮೇಲ್ಮನೆಯ ಕಲಾಪ ಪ್ರಾರಂಭವಾಗುತ್ತಿದ್ದಂತೆ ಸಭಾಪತಿ ಸಲೀಂ ಅಹಮದ್ ಬರದ ಮೇಲಿನ ಚರ್ಚೆ ಕೈಗೆತ್ತಿಕೊಳ್ಳಲು ಮುಂದಾದರು. ಈ ವೇಳೆ ಕಾಂಗ್ರೆಸ್ನ ಐವಾನ್ ಡಿಸೋಜಾ ವಿಷಯ ಪ್ರಸ್ತಾಪಿಸಿ ರಾಜ್ಯದ ಪ್ರತಿಷ್ಠಿತ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಾಗಿ ಈ ಮನೆಯ ಸದಸ್ಯರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ, ಅವರಿಗೆ ಸದನವು ಅಭಿನಂದನೆ ಸಲ್ಲಿಸಬೇಕೆಂದು ಸಭಾಪತಿಗಳಿಗೆ ಮನವಿ ಮಾಡಿದರು. ಸಭಾಪತಿ ಮಂಡಿಸಿದ ಅಭಿನಂದನಾ ನಿರ್ಣಯದ ಮೇಲೆ ಮಾತನಾಡಿದ ಸಭಾನಾಯಕ ಡಾ ಯತೀಂದ್ರ ಸಿದ್ದರಾಮಯ್ಯ, ಇವರು ರೈತರ ಕಲ್ಯಾಣಕ್ಕೆ ಇನ್ನಷ್ಟು ಶ್ರಮಿಸಲಿ ಎಂದು ಆಶಿಸಿದರು. ಅಭಿನಂದನೆ ಸ್ವೀಕರಿಸಿದ ಸದಸ್ಯ ರವಿ, ತಮ್ಮ ಮೇಲೆ ನಂಬಿಕೆ ಇಟ್ಟು ಈ ಉನ್ನತ ಹುದ್ದೆಗೆ ನೇಮಕ ಮಾಡಿರುವ ಮುಖ್ಯಮಂತ್ರಿ ಶಿವಕುಮಾರ್ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಚಿರಋಣಿಯಾಗಿದ್ದೇನೆ. ರೈತರು ಮತ್ತು ಸದಸ್ಯರ ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡುವುದಾಗಿ ಹೇಳಿದರು. ಕಾಂಗ್ರೆಸ್ ಸದಸ್ಯ ರವಿ ಅವರಿಗೆ ಬರದ ಮೇಲಿನ ಚರ್ಚೆಗೆ ಅವಕಾಶ ಕೊಟ್ಟಾಗ ಮಧ್ಯಪ್ರವೇಶಿಸಿದ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಕರ್ನಾಟಕ ಲೋಕಸೇವಾ ಆಯೋಗದ ನೇಮಕಾತಿ ಅಕ್ರಮದ ಆರೋಪಗಳ ಕುರಿತು ನಿಯಮ 59ರಡಿ ಚರ್ಚೆಗೆ ಅವಕಾಶ ನೀಡಬೇಕೆಂದು ಸಭಾಪತಿ ಸಲೀಂ ಅಹಮದ್ ಅವರನ್ನು ಒತ್ತಾಯಿಸಿದರು. ಸಭಾನಾಯಕ ಯತೀಂದ್ರ ಸಿದ್ದರಾಮಯ್ಯ ಮಧ್ಯಪ್ರವೇಶಿಸಿ ಕೆಪಿಸಿ ಪ್ರಕರಣ ನ್ಯಾಯಾಲಯದ ವಿಚಾರಣೆಯಲ್ಲಿ ಇರುವುದರಿಂದ ಸದನದಲ್ಲಿ ಚರ್ಚೆ ನಡೆಸಲು ಸಾಧ್ಯವಿಲ್ಲ ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದರು. ವಿಪಕ್ಷಗಳ ಒತ್ತಾಯಕ್ಕೆ ಪ್ರತಿಕ್ರಿಯಿಸಿದ ಸಭಾಪತಿ ಸಲೀಂ ಅಹಮದ್, ಮೊದಲು ಬರಗಾಲದ ಬಗ್ಗೆ ಚರ್ಚೆ ನಡೆಯಲಿ, ಮುಖ್ಯಮಂತ್ರಿ ಸದನಕ್ಕೆ ಬಂದಾಗ ಕೆಪಿಎಸ್ಸಿ ವಿಚಾರವನ್ನು ಪ್ರಸ್ತಾಪಿಸಿ ಎಂದು ಸೂಚಿಸಿದರು. ಬರದ ಮೇಲಿನ ಚರ್ಚೆಯಲ್ಲಿ ಪಾಲ್ಗೊಂಡ ಕಾಂಗ್ರೆಸ್ ಸದಸ್ಯ ರವಿ, ಹೈನುಗಾರಿಕೆ ಕ್ಷೇತ್ರ ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಪ್ರಸ್ತಾಪಿಸಿ, ರೈತರಿಗೆ ಹಾಲು ಉತ್ಪಾದನಾ ವೆಚ್ಚ ಹೆಚ್ಚಾಗಿದ್ದು ಅದಕ್ಕೆ ಅನುಗುಣವಾಗಿ ಹಾಲಿನ ಖರೀದಿ ದರವನ್ನು ಹೆಚ್ಚಿಸುವ ಅಗತ್ಯವಿದೆ ಎಂದು ಸರ್ಕಾರವನ್ನು ಒತ್ತಾಯಿಸಿದರು. ರೈತರಿಗೆ ನೆರವಾಗುವ ನಿಟ್ಟನಲ್ಲಿ ಲೀಟರ್ ಹಾಲಿಗೆ 10-15 ರೂಪಾಯಿವರೆಗೆ ದರ ಹೆಚ್ಚಿಸುವಂತೆ ಮನವಿ ಮಾಡಿದರು. ಹಾಲಿನ ದರ ಏರಿಕೆಯ ವಿಚಾರವನ್ನು ತಪ್ಪಾಗಿ ಬಿಂಬಿಸುವ ಮೂಲಕ ಜನಸಾಮಾನ್ಯರಿಗೆ ಮತ್ತಷ್ಟು ಬೆಲೆ ಏರಿಕೆಯ ಹೊರೆ ಬೀಳುತ್ತದೆ ಎಂಬ ಭಾವನೆ ಮೂಡಿಸಬಾರದು ಎಂದು ಸಭಾಪತಿ ಮಾಧ್ಯಮಗಳಿಗೆ ಮನವಿ ಮಾಡಿದರು. ಇದೇ ವೇಳೆ ತಿರುಪತಿ ಲಡ್ಡು ಪ್ರಸಾದಕ್ಕೆ ಸಂಬಂಧಿಸಿದ ಹಿಂದಿನ ವಿವಾದವನ್ನು ಉಲ್ಲೇಖಿಸಿ ಕರ್ನಾಟಕದ ನಂದಿನಿ ತುಪ್ಪದ ಗುಣಮಟ್ಟವನ್ನು ಪ್ರಶಂಸಿಸಿದರು. ಚರ್ಚೆಯ ವೇಳೆ ಸಾರಿಗೆ ಸಚಿವ ಭೈರತಿ ಸುರೇಶ್ ಅವರು, ಸಾರಿಗೆ ಸಂಸ್ಥೆಯ ಪ್ರಸ್ತುತ ಸುಮಾರು 8,000 ಕೋಟಿ ರೂಪಾಯಿ ನಷ್ಟದಲ್ಲಿದೆ. ಸಂಸ್ಥೆಯಲ್ಲಿರುವ ಹಾಲಿ ನೌಕರರಿಗೆ ಸಂಬಳ ನೀಡದೆ ಕಷ್ಟಕರವಾಗಿರುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ವಿಶೇಷವಾಗಿ ಡೀಸೆಲ್ ಬೆಲೆ 4 ಬಾರಿ ಏರಿಕೆಯಾಗಿರುವುದು ಸಾರಿಗೆ ಸಂಸ್ಥೆಗಳ ಆರ್ಥಿಕ ಪರಿಸ್ಥಿತಿಯ ಮೇಲೆ

ಪರಿಣಾಮ ಬೀರಿದೆ ಎಂದು ಹೇಳಿದರು. ಬಳಿಕ ಸದಸ್ಯ ಬಸವರಾಜ ಹೊರಟ್ಟಿ ಅವರು ರಾಜ್ಯದ ಬಹುತೇಕ ಭಾಗಗಳಲ್ಲಿ ಬರ ಆವರಿಸಿ ಜನರ ಸಂಕಷ್ಟಕ್ಕೆ ಸಿಲುಕಿದ್ದು ಸರ್ಕಾರ ತಕ್ಷಣವೇ ನೆರವಿಗೆ ಧಾವಿಸುವಂತೆ ಆಗ್ರಹಿಸಿದರು. ಇದೇ ವೇಳೆ ಗ್ಯಾರಂಟಿ ಯೋಜನೆಗಳು ಬಡವರು ಶ್ರೀಮಂತರೆನ್ನದೆ ಎಲ್ಲರಿಗೂ ದೊರೆಯುತ್ತಿದೆ, ಇದು ಸರಿಯಲ್ಲ, ಶಕ್ತಿ ಯೋಜನೆ ಪರಿಷ್ಕರಣೆ ಮಾಡಿ ಮಾನದಂಡ ರೂಪಿಸುವಂತೆ ಹೇಳಿದರು. ಇದೇ ವೇಳೆ ಮಧ್ಯಪ್ರವೇಶಿಸಿದ ಕಾಂಗ್ರೆಸ್ ಸದಸ್ಯ ದಿನೇಶ್ ಗುಡಿಗೌಡ ಬರ ಪರಿಸ್ಥಿತಿಯಿಂದ ಉಂಟಾಗಿರುವ ರಾಜ್ಯದ ಜನತೆಯ ಸಂಕಷ್ಟವನ್ನು ನಿವಾರಿಸಲು ಗ್ಯಾರಂಟಿ ಯೋಜನೆಗಳು ನೆರವಾಗಿವೆ ಎಂದು ಪ್ರತಿಪಾದಿಸಿದರು. ಗ್ಯಾರಂಟಿ ಯೋಜನೆ ಬಂದ ಮೇಲೆ ಹಳ್ಳಿಗಳಲ್ಲಿ ಕೂಲಿಗಳೇ ಸಿಗುತ್ತಿಲ್ಲ, ಹೊಲಗಳಲ್ಲಿ ಹತ್ತಿ ಬಿಡಿಸಲು ಜನ ಸಿಗುತ್ತಿಲ್ಲ, ದನಗಳಿಗೆ ನೀರು ಕುಡಿಸೋರು ಗತಿಯಿಲ್ಲ ಎಂದು ಬಸವರಾಜ ಹೊರಟ್ಟಿ ಹೇಳಿದರು. ಮಧ್ಯಪ್ರವೇಶ ಮಾಡಿದ ನಾಗರಾಜ್ ಯಾದವ್ ಸೇರಿದಂತೆ ಕೆಲ ಕಾಂಗ್ರೆಸ್ ಸದಸ್ಯರು ಕುಟುಂಬದ ಯಜಮಾನಿಗೆ 2,000 ರೂಪಾಯಿ ನೀಡುತ್ತಿರುವುದು ಭಿಕ್ಷೆಯಲ್ಲ, ಅದು ಅವರ ಹಕ್ಕು ಎಂದು ಪ್ರತಿಪಾದಿಸಿದರು. ಬರದ ಹಿನ್ನೆಲೆಯಲ್ಲಿ ಅನ್ನ ಹಾಕುವ ಇಂದಿರಾ ಕ್ಯಾಂಟೀನ್ಗಳನ್ನು ಬಲಪಡಿಸಿ ಎಂದು ಹೊರಟ್ಟಿ ತಮ್ಮ ಮಾತನ್ನು ಸಮರ್ಥಿಸಿಕೊಂಡರು. ಬರ ಕುರಿತ ಚರ್ಚೆಯಲ್ಲಿ ಸದಸ್ಯ ಡಿಎಸ್ ಅರುಣ್ಕುಮಾರ್ ಮಾತನಾಡಿ ಆರ್ಥಿಕ ಇಲಾಖೆ ಹಣಕಾಸಿನ ವಿಚಾರವಾಗಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದೆ. ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಲ್ಲದಿದ್ದರೂ ಮುಖ್ಯಮಂತ್ರಿಗಳು ಹೋದ ಕಡೆಯೆಲ್ಲ ಯೋಜನೆ ಘೋಷಣೆ ಮಾಡುತ್ತಿದ್ದಾರೆ. ರಾಜ್ಯದ ಬರ ಪರಿಹಾರದ ಬಗ್ಗೆ ಸರ್ಕಾರ ತೆಗೆದುಕೊಂಡಿರುವ ಪರಿಹಾರದ ಬಗ್ಗೆ ಹೇಳುತ್ತಿಲ್ಲ. ಬರ ನಿರ್ವಹಣೆ ಮಾಡುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದು ಸದನದಲ್ಲಿ ದೂರಿದರು. ವಿಧಾನಮಂಡಲ ಉಭಯ ಸದನಗಳ ಅಧಿವೇಶನದ ಇಂದಿನ ಕಾರ್ಯಕಲಾಪಗಳ ಸಮೀಕ್ಷೆ ಕೇಳಿದಿರಿ. ಪ್ರಧಾನ ಸಂಪಾದಕರು, ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಮೂಡಿಬಂದಿತು.

0: ಬೆಟ್ಟ ಗುಡ್ಡ
1: ಕೆರೆ ಕುಂಟೆ
0: ಗಿಡ ಮರಗಳಿಲ್ಲದ ಊರು
1: ಮರುಭೂಮಿ ಇದ್ದಂತೆ.
0: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ,
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

ಇದು ಆಕಾಶವಾಣಿ ವಿಜಯಪುರ. ಸಮಯ ಸರಿಯಾಗಿ 8 ಗಂಟೆ. ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು. ಆರಂಭದಲ್ಲಿ ದೇವರಗುಡಿ ಚಿತ್ರದ ಗೀತೆ.

0: ಆಕಾಶವಾಣಿ
1: ಆಕಾಶವಾಣಿ
2: ಆಕಾಶವಾಣಿ
3: ಆಕಾಶವಾಣಿ
4: ಆಕಾಶವಾಣಿ
5: ಆಕಾಶವಾಣಿ
6: ಆಕಾಶವಾಣಿ
7: ಆಕಾಶವಾಣಿ
8: ಆಕಾಶವಾಣಿ
9: ಆಕಾಶವಾಣಿ
10: ಆಕಾಶವಾಣಿ
11: ಆಕಾಶವಾಣಿ
12: ಆಕಾಶವಾಣಿ
13: ಆಕಾಶವಾಣಿ
14: ಆಕಾಶವಾಣಿ
15: ಆಕಾಶವಾಣಿ
16: ಆಕಾಶವಾಣಿ
4: ಆಕಾಶವಾಣಿ
9: ಆಕಾಶವಾಣಿ
8: ಆಕಾಶವಾಣಿ
2: ಆಕಾಶವಾಣಿ
4: ಆಕಾಶವಾಣಿ
17: ನಾವೆಲ್ಲ ವಿಜಯಪುರ ಆಕಾಶವಾಣಿ ಆಸೆಗಳು, ನೀವೆಲ್ಲ ಟ್ಯೂನ್ ಮಾಡಿ 101.8 FM.

ವಿಜಯಪುರ ಆಕಾಶವಾಣಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಶ್ರೀ ಸುರೇಶ್, ಸಂಗೀತ ನಿರ್ದೇಶಕ, ಸಾಹಿತಿ ಹಾಗೂ ಗಾಯಕ. ನನ್ನ ಮನಸ್ಸಿಗೆ ಸದಾ ಖುಷಿ ನೀಡುವ, ಮುದ ನೀಡುವ ವಿಜಯಪುರ ಆಕಾಶವಾಣಿಗೆ ನೀವು ಟ್ಯೂನ್ ಮಾಡಿ 101.8 FM.

0: ಆಕಾಶವಾಣಿ
1: ಆಕಾಶವಾಣಿ
2: ಆಕಾಶವಾಣಿ
3: ಆಕಾಶವಾಣಿ
4: ಆಕಾಶವಾಣಿ
5: ಆಕಾಶವಾಣಿ
6: ಆಕಾಶವಾಣಿ
7: ಆಕಾಶವಾಣಿ
8: ಆಕಾಶವಾಣಿ
9: ಆಕಾಶವಾಣಿ
10: ಆಕಾಶವಾಣಿ
11: ಆಕಾಶವಾಣಿ
12: ಆಕಾಶವಾಣಿ
13: ಆಕಾಶವಾಣಿ
14: ಆಕಾಶವಾಣಿ
15: ಆಕಾಶವಾಣಿ
16: ಆಕಾಶವಾಣಿ
4: ಆಕಾಶವಾಣಿ
6: ಆಕಾಶವಾಣಿ
8: ಆಕಾಶವಾಣಿ
2: ಆಕಾಶವಾಣಿ
4: ಆಕಾಶವಾಣಿ
17: ನಾವೆಲ್ಲ ವಿಜಯಪುರ ಆಕಾಶವಾಣಿ ಆಸೆಗಳು, ನೀವೆಲ್ಲ ಟ್ಯೂನ್ ಮಾಡಿ 101.8 FM.

ನಮಸ್ಕಾರ, ನಾನು ನಿಮ್ಮ ನೆಚ್ಚಿನ ಗಾಯಕ ಬದರಿ ಪ್ರಸಾದ್. ಶ್ರೋತೃಗಳೇ, ನನಗೆ ಸದಾ ಮನಸ್ಸಿಗೆ ಖುಷಿ ಕೊಡುವುದು ಆಕಾಶವಾಣಿ. ಟ್ಯೂನ್ ಮಾಡಿ 101.8 FM.

ಹುಣ್ಣಿಮೆ ರಾತ್ರಿಯ ಕಾಣಲು ಬಂದೆ, ತಣ್ಣನೆ ಹಾಲಿನ ಬೆಳಕಲಿ ಮಿಂದೆ, ವಿರಹದಿ ಬೆಂದೆ ನೆನಪಲಿ ನೊಂದೆ.

ಇದುವರೆಗೆ ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ದೇವರಗುಡಿ, ನಾನೊಬ್ಬ ಕಳ್ಳ, ಕಸ್ತೂರಿ ನಿವಾಸ, ಮಾಂಗಲ್ಯ ಭಾಗ್ಯ, ಸೀತಾ ಹಾಗೂ ಗರುಡರೇಖೆ ಚಿತ್ರದಿಂದ ಇದ್ದ ಗೀತೆಗಳನ್ನು ಕೇಳ್ತಾ ಇದ್ರಿ. ಸಮಯ 8:30. ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕುರ್ಬಾನಿ ಚಿತ್ರದಿಂದ ಇದ್ದ ಗೀತೆಗಳು.

Gulu, gulu.

ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇದುವರೆಗೆ ಕುರ್ಬಾನಿ ಚಿತ್ರದಿಂದ ಇದ್ದ ಗೀತೆಗಳನ್ನು ಕೇಳ್ತಾ ಇದ್ರಿ. ಇದು ಆಕಾಶವಾಣಿ ವಿಜಯಪುರ. ಸಮಯ 8:45 ನಿಮಿಷವಾಗಲಿದ್ದು ನಮ್ಮ ಮುಂದಿನ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಶ್ರೋತೃ ಬಾಂಧವರೇ, ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಆಶ್ರಯದಲ್ಲಿ ನಡೆಯೋ ಕೃಷಿ ಮೇಳ 2026 ಇದೇ ದಿನಾಂಕ 25-28 ತನಕ
1: ಗಿಲ ಹಿಡಿಯುತ್ತ ನಡೆ ಮುಂದು ಧರ್ಮವೇ ನಿಲ್ಲೋದು ಎಂದೆಂದು.
0: ಸಶಕ್ತ ಮಹಿಳೆ, ಸುಸ್ಥಿರ ಕೃಷಿ ಅನ್ನೋದು ಈ ಸಲದ ಘೋಷವಾಕ್ಯ. ಎಲ್ಲ ರೈತ ಬಾಂಧವರು ಹಾಗೂ ಕೃಷಿ ವಿಷಯಾಸಕ್ತರು ಈ ಮೇಳದ ಸದುಪಯೋಗ ಪಡೆದುಕೊಳ್ಳ್ರಿ ಅನ್ನೋ ವಿನಂತಿ. ಇದೇ ದಿನಾಂಕ 25-28 ತನಕ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದೊಳಗ ಕೃಷಿ ಮೇಳ 2026.
2: ಸರ್ವರಿಗೂ ಆದರದ ಸ್ವಾಗತ,
0: ಸುಸ್ವಾಗತ.
3: ರಮೇಶ್ ಚಂದ್ರ ಅವರಿಂದ ಭಾವಗೀತೆಗಳನ್ನು ಕೇಳ್ತಾ ಇದ್ದೀರ. ಮುಂದಿನ ಗೀತೆ ಕೆಎಸ್ ನರಸಿಂಹಸ್ವಾಮಿಯವರ ರಚನೆ, ರಸಸಾಗರದಲ್ಲಿ ತಾವರೆ ಅರಳಿದೆ.

ಇದುವರೆಗೆ ರಮೇಶ್ ಚಂದ್ರ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಸಮಯ 9:30 ನಿಮಿಷವಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ

ಸಮಯ 10 ಗಂಟೆಯಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಏಷ್ಯನ್ ಗೇಮ್ಸ್ 2026 ದಿನದಾಟದ ಮುಖ್ಯಾಂಶಗಳು ಮೂಡಿಬರಲಿದೆ. ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ

2026ರ ದಿನದಾಟದ ಮುಖ್ಯಾಂಶಗಳು ಇದುವರೆಗೂ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬಂತು. ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

0: ಸಂತೋಷವು.
1: ಶ್ರೋತೃ ಬಾಂಧವರೇ, ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಆಶ್ರಯದಲ್ಲಿ ನಡೆಯುವ ಕೃಷಿ ಮೇಳ 2026 ಇದೇ ದಿನಾಂಕ 25, 26, 27 ಹಾಗೂ 28ರಂದು ನಿಮ್ಮ ಅಚ್ಚುಮೆಚ್ಚಿನ ಧಾರವಾಡ ಆಕಾಶವಾಣಿ ಕೃಷಿ ಮೇಳದ ಸಂಭ್ರಮವನ್ನು ನಿಮ್ಮವರೆಗೆ ತಲುಪಿಸುತ್ತಿದೆ ನೇರ ಪ್ರಸಾರದ ಕಾರ್ಯಕ್ರಮದೊಂದಿಗೆ. ದಿನಾಂಕ 25, 26ರಂದು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕೇಳಿಬರಲಿದೆ ನೇರ ಕಾರ್ಯಕ್ರಮ. ಮಧ್ಯಾಹ್ನ 12:05 ದಿಂದ 1 ಗಂಟೆಯವರೆಗೆ.

0: ದಿನಾಂಕ 27 ಹಾಗೂ 28ರಂದು ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಮಧ್ಯಾಹ್ನ 12:05 ಒಂದು ಗಂಟೆಯವರೆಗೆ ನೇರ ಪ್ರಸಾರದ ಕಾರ್ಯಕ್ರಮ. ದೂರದ ಶ್ರೋತೃಗಳಿಗೂ ಕೃಷಿ ಮೇಳ 2026ರ ಸಂಭ್ರಮವನ್ನ ನಿಮ್ಮವರೆಗೆ ತಲುಪಿಸುತ್ತಿದೆ ನಿಮ್ಮ ಮೆಚ್ಚಿನ ಧಾರವಾಡ ಆಕಾಶವಾಣಿ ಹಾಗೂ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ.
1: ಕೃಷಿ ಮೇಳವನ್ನು ದಯವಿಟ್ಟು ಎಲ್ಲಾ ರೈತ ಬಾಂಧವರು, ಕೃಷಿಯಲ್ಲಿ ಆಸಕ್ತಿ ಇರುವಂತಹ ಜನರು, ಜೊತೆಗೆ ಕೃಷಿಯಲ್ಲಿ ತೊಡಸ್ಕೊಡ್ಬೇಕು ಅಂತ ಇಚ್ಛೆ ಪಟ್ಟಂತ ಜನರು ಸಹ ಹೆಚ್ಚಿನ ಮಟ್ಟದಲ್ಲಿ ಭಾಗವಹಿಸಿ ಸದುಪಯೋಗ ಪಡಿಸಲಿ. ಉತ್ತರ ಕರ್ನಾಟಕದ ರೈತರ ಜಾತ್ರೆ ಅಂತ ಕೃಷಿ ವಿಶ್ವವಿದ್ಯಾಲಯದ ಧಾರವಾಡದವರು ಹಮ್ಮಿಕೊಂಡಿರುವ ಕೃಷಿ ಮೇಳಕ್ಕೆ ಆಗಮನಿಸಬೇಕು ಅಂತ ತಮ್ಮೆಲ್ಲರಲ್ಲೂ ಸಹ ವಿನಂತಿಸಿಕೊಳ್ತೀವಿ.
2: ಸರ್ವರಿಗೂ ಆದರದ ಸ್ವಾಗತ,
0: ಸುಸ್ವಾಗತ. ತಪ್ಪದೇ ಕೇಳಿ ಕೃಷಿ ಮೇಳ 2026ರ ಸಂಭ್ರಮವನ್ನ ಪಡೆದುಕೊಳ್ಳಿ.
3: ಗೀತಚಂದ್ರಿಗೆ ಕಾರ್ಯಕ್ರಮದಲ್ಲಿ ಮುಂದೆ ಕೇಳೋಣ. ಮೊಹಮ್ಮದ್ ರಫಿಯವರ ಕಂಠಸಿರಿಯಲ್ಲಿ ಚೌದ್ವಿನ್ ಕಾ ಚಾಂದ್ ಚಿತ್ರದ ಗೀತೆಯನ್ನು.

0: ಒಡೆಯ. ಶ್ರೋತೃ ಬಾಂಧವರೇ, ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಆಶ್ರಯದಲ್ಲಿ ನಡೆಯೋ ಕೃಷಿ ಮೇಳ 2026 ಇದೇ ದಿನಾಂಕ 25-28 ತನಕ.
1: ಗಿಲ ಹಿಡಿಯುತ್ತ ನಡೆ ಮುಂದು ಧರ್ಮವೇ ನಿಲ್ಲೋದು ಎಂದೆಂದು.
0: ಸಶಕ್ತ ಮಹಿಳೆ, ಸುಸ್ಥಿರ ಕೃಷಿ ಅನ್ನೋದು ಈ ಸಲದ ಘೋಷವಾಕ್ಯ. ಎಲ್ಲ ರೈತ ಬಾಂಧವರು ಹಾಗೂ ಕೃಷಿ ವಿಷಯಾಸಕ್ತರು ಈ ಮೇಳದ ಸದುಪಯೋಗ ಪಡೆದುಕೊಳ್ಳ್ರಿ ಅನ್ನೋ ವಿನಂತಿ. ಇದೇ ದಿನಾಂಕ 25-28 ತನಕ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದೊಳಗ ಕೃಷಿ ಮೇಳ 2026.
2: ಸರ್ವರಿಗೂ ಆದರದ ಸ್ವಾಗತ,
0: ಸುಸ್ವಾಗತ.

0: ಜಸ್ಕರಣ್ ಸಿಂಗ್ ಅವರ ದನಿಯಲ್ಲಿ ರಕ್ಕೆ ಚಿತ್ರದ ಗೀತೆಯನ್ನು ಕೇಳಿದ್ರಿ.
1: ನೇಗಿಲ ಹಿಡಿದು ರೈತನು ಬಂದನು, ಇವನಿಂದಲೇ ದೇಶ ಕೋಶವು.
2: ಶ್ರೋತೃ ಬಾಂಧವರೇ, ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಆಶ್ರಯದಲ್ಲಿ ನಡೆಯುವ ಕೃಷಿ ಮೇಳ 2026 ಇದೇ ದಿನಾಂಕ 25, 26, 27 ಹಾಗೂ 28ರಂದು ನಿಮ್ಮ ಅಚ್ಚುಮೆಚ್ಚಿನ ಧಾರವಾಡ ಆಕಾಶವಾಣಿ ಕೃಷಿ ಮೇಳದ ಸಂಭ್ರಮವನ್ನು ನಿಮ್ಮವರೆಗೆ ತಲುಪಿಸುತ್ತಿದೆ ನೇರ ಪ್ರಸಾರದ ಕಾರ್ಯಕ್ರಮದೊಂದಿಗೆ. ದಿನಾಂಕ 25, 26ರಂದು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕೇಳಿಬರಲಿದೆ ನೇರ ಕಾರ್ಯಕ್ರಮ. ಮಧ್ಯಾಹ್ನ 12:05 ದಿಂದ 1 ಗಂಟೆಯವರೆಗೆ

ದಿನಾಂಕ 27 ಹಾಗೂ 28 ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಮಧ್ಯಾಹ್ನ 12:05 ಒಂದು ಗಂಟೆಯವರೆಗೆ ನೇರ ಪ್ರಸಾರದ ಕಾರ್ಯಕ್ರಮ. ದೂರದ ಶ್ರೋತೃಗಳಿಗೂ ಕೃಷಿ ಮೇಳ 2026 ಸಂಭ್ರಮವನ್ನು

0: ನಿಮ್ಮವರೆಗೆ ತಲುಪಿಸುತ್ತಿದೆ ನಿಮ್ಮ ಮೆಚ್ಚಿನ ಧಾರವಾಡ ಆಕಾಶವಾಣಿ ಹಾಗೂ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ.
1: ಕೃಷಿ ಮೇಳವನ್ನು ದಯವಿಟ್ಟು ಎಲ್ಲಾ ರೈತ ಬಾಂಧವರು, ಕೃಷಿಯಲ್ಲಿ ಆಸಕ್ತಿ ಇರುವಂತಹ ಜನರು, ಜೊತೆಗೆ ಕೃಷಿಯಲ್ಲಿ ತೊಡಸ್ಕೊಡ್ಬೇಕು ಅಂತ ಇಚ್ಛೆ ಪಟ್ಟಂತ ಜನರು ಸಹ ಹೆಚ್ಚಿನ ಮಟ್ಟದಲ್ಲಿ ಭಾಗವಹಿಸಿ ಸದುಪಯೋಗ ಪಡಿಸಲಿ. ಉತ್ತರ ಕರ್ನಾಟಕದ ರೈತರ ಜಾತ್ರೆ ಅಂತ ಕೃಷಿ ವಿಶ್ವವಿದ್ಯಾಲಯದ ಧಾರವಾಡದವರು ಹಮ್ಮಿಕೊಂಡಿರುವ ಕೃಷಿ ಮೇಳಕ್ಕೆ ಆಗಮನಿಸಬೇಕು ಅಂತ ತಮ್ಮೆಲ್ಲರಲ್ಲೂ ಸಹ ವಿನಂತಿಸಿಕೊಳ್ತೀವಿ.
2: ಸರ್ವರಿಗೂ ಆದರದ ಸ್ವಾಗತ,
0: ಸುಸ್ವಾಗತ. ತಪ್ಪದೇ ಕೇಳಿ ಕೃಷಿ ಮೇಳ 2026 ಸಂಭ್ರಮವನ್ನ ಪಡೆದುಕೊಳ್ಳಿ.
3: ಸಮಯ 10:45. ಗೀತೆ ಚಂದ್ರಿಕೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಮುಂದಿನ ಗೀತೆ ಲತಾ ಮಂಗೇಶ್ಕರ್ ಅವರ ದನಿಯಲ್ಲಿ ಕೇಳೋಣ. ಬೇಮಿಸಾಲ್ ಚಿತ್ರದ ಗೀತೆಯನ್ನು

0: ಪಡೆಯ.
1: ಶ್ರೋತೃ ಬಾಂಧವರೇ, ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಆಶ್ರಯದಲ್ಲಿ ನಡೆಯೋ ಕೃಷಿ ಮೇಳ 2026 ಇದೇ ದಿನಾಂಕ 25-28 ತನಕ.
0: ಗಿಲ ಹಿಡಿಯುತ್ತ ನಡೆ ಮುಂದು ಧರ್ಮವೇ ನಿಲ್ಲೋದು ಎಂದೆಂದು.
1: ಸಶಕ್ತ ಮಹಿಳೆ, ಸುಸ್ಥಿರ ಕೃಷಿ ಅನ್ನೋದು ಈ ಸಲದ ಘೋಷವಾಕ್ಯ. ಎಲ್ಲ ರೈತ ಬಾಂಧವರು ಹಾಗೂ ಕೃಷಿ ವಿಷಯಾಸಕ್ತರು ಈ ಮೇಳದ ಸದುಪಯೋಗ ಪಡೆದುಕೊಳ್ಳ್ರಿ ಅನ್ನೋ ವಿನಂತಿ. ಇದೇ ದಿನಾಂಕ 25-28 ತನಕ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದೊಳಗ ಕೃಷಿ ಮೇಳ 2026.
2: ಸರ್ವರಿಗೂ ಆದರದ ಸ್ವಾಗತ,
1: ಸುಸ್ವಾಗತ.

Yeah.

0: परीनाज धालीवाल, अनंत जीत सिंह नरुका और सीमा को बधाई दी है। इसके साथ ही ये समाचार बुलेटिन समाप्त हुआ।
1: ಇದು ಆಕಾಶವಾಣಿ ವಿಜಯಪುರ. ಸಮಯ 11:05:21. ಇಲ್ಲಿಗೆ ನಿಲಯದ ಸಂಜೆಯ ಪ್ರಸಾರ ಕಾರ್ಯ ಮುಗಿಯಿತು. ಮತ್ತೆ ನಮ್ಮ ಭೇಟಿ ನಾಳೆ ಬೆಳಗ್ಗೆ 6 ಗಂಟೆಗೆ. ಅಲ್ಲಿವರೆಗೆ ಪ್ರಿಯ ಕೇಳುಗರಿಗೆಲ್ಲ ನಮಸ್ಕಾರ. ಶುಭರಾತ್ರಿ. ಜೈ ಹಿಂದ್.